ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ, ಜ್ಯೇಷ್ಠ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 11ನೇ ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:58:45. ಪ್ರಿಯ ಕೇಳುಗರೆ, ಸೋತೆ ಎಂದು ಮುಂದಿನ ಹೆಜ್ಜೆ ಹಿಂದಿಡಬೇಡಿ. ಯಾಕೆಂದರೆ ಯಾರಿಗೊತ್ತು ಮುಂದಿನ ಆ ಹೆಜ್ಜೆ ಬದುಕಿನಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಬಹುದು.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಆರು ಗಂಟೆ 6:40 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ಪಂಚವಿಧ ಕಷಾಯ ಕಲ್ಪಗಳಲ್ಲಿ ಹಿಮಕಲ್ಪನ ಕುರಿತು ಮಾತನಾಡುತ್ತಾರೆ ಡಾ ಎಸ್ಎಲ್ ಮೋಹನ್. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾ ಮಾಹಿತಿ, 7:45 ಮತ್ತು 8:30 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ನಲ್ನುಡಿ ಬದುಕಿಗೆಂದು ಹಿತನುಡಿ ಡಿ ಶ್ರೀನಿವಾಸ್ ಅವರಿಂದ. 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಎಂಎಸ್ ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನ ಕೇಳುವಿರಿ. 9:30 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 10:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾ ಪುಷ್ಪಲತಾ. 11:00 ಜನಪದ ಗೀತೆಗಳನ್ನು ಕೇಳುವಿರಿ. 11:30 ಮಾಹಿತಿ ಕಣಜ.

ನಿಲಯದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೊಡಗಿನ ಶ್ರೀ ಮಂಗಲ ಕುಮಟೂರಿನ ಕೊಡ್ರಂಗಡ ಸಂಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ. ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ನಿಲಯದ ಚಂದ್ರೊಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳನ್ನೊಳಗೊಂಡ ಕಾರ್ಯಕ್ರಮ. 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ರೇವಣ ಸಿದ್ದಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕರಾದ ಕೆತಿಪ್ಪೇಸ್ವಾಮಿ ಅವರೊಂದಿಗೆ ಜಗದೀಶ್ ಗೋಪನಹಳ್ಳಿ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಹಾಗೆ ರೈತರಿಗೆ ಸಲಹೆ, ಜನಪದ ಗೀತೆಗಳು, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆಯನ್ನು ಒಳಗೊಂಡಿರುತ್ತದೆ ಕಿಸಾನ್ ವಾಣಿ. 7:45 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:00 ಜನರಂಜನಿ, ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಲಘು

ಸಂಗೀತ 9:30ಕ್ಕೆ ಮಿಶ್ರ ಕನ್ನಡ ಚಿತ್ರಗೀತೆಗಳು, 10:00ಗೆ ಮುಂಬಯಿಯ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 10:30ಕ್ಕೆ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಧ್ವನಿಮುದ್ರಿತ ವಿಶೇಷ ಸರಣಿ ಕಾರ್ಯಕ್ರಮ. ಇದು ರಾಷ್ಟೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: Prime Minister Narendra Modi as a great one. In a social media post, President Trump said, Mr. Modi is a strong, healthy and wise man and will have many years of greatness and success ahead of him. External Affairs Minister Dr. S. Jaishankar met Bulgaria's Prime Minister Rumen Radev in Sofia yesterday. Dr. Jaishankar highlighted India's robust bilateral ties, recent opportunities created by the strengthening India-Bulgaria strategic partnership and the imperative for closer bilateral cooperation to de-risk and diversify in an increasingly volatile world. In a social media post, he said they discussed deepening collaboration in trade and investment, pharma, semiconductors, AI, space, defense, mobility, tourism, and creative entertainment industry. The External Affairs Minister will visit Finland today to attend the 14th edition of the Kultaranta talks. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಭಕ್ತಿಗೀತೆಗಳ ಜೊತೆ ಮತ್ತೊಂದು ವಿಶೇಷ ಮಾಹಿತಿ ಕೂಡ ಒಳಗೊಂಡಿದೆ ನಮನ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಈ ಸಂದರ್ಭದಲ್ಲಿ ದೇಗುಲಗಳ ದರ್ಶನವನ್ನು ಮಾಡುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ, ನುಡಿ ದರ್ಶನ ಅನ್ನುವಂಥದ್ದು. ಇವತ್ತು ಈ ದೇಗುಲಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಂಥದ್ದು. ಪುಷ್ಕರಣಿಯೊಂದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸಂತೆಬೆನ್ನೂರಿನಲ್ಲಿರುವ ಐತಿಹಾಸಿಕ ಪುಷ್ಕರಣಿ ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಪ್ರಸಿದ್ಧಿಯಾಗಿದೆ. ಹಾಗೆ ಸಂತೆಬೆನ್ನೂರಿನ ಇತಿಹಾಸವು ಪುಷ್ಕರಣಿಯೊಂದಿಗೆ ತಳುಕು ಹಾಕಿಕೊಂಡಿದೆ. ಈ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು ಮತ್ತು ಸ್ಥಳೀಯ ಪಾಳೆಗಾರರಾದ ಕೆಂಗ ಹನುಮಂತಪ್ಪ ನಾಯಕ ಇಲ್ಲಿ ರಾಮ ದೇವಾಲಯ ಮತ್ತು ಪುಷ್ಕರಣಿಯನ್ನು 16ನೇ ಶತಮಾನದಲ್ಲಿ ನಿರ್ಮಿಸ್ತಾನೆ. ಕೆಂಗ ಹನುಮಂತಪ್ಪ ನಾಯಕರ ಕುಟುಂಬದ ದೇವತೆ ರಾಮನಾಗಿರ್ತಾನೆ. ಇನ್ನು ಮಧ್ಯಭಾಗದಲ್ಲಿ ಭವ್ಯವಾದ ಮಂಟಪವನ್ನು ಹೊಂದಿರುವ ಪುಷ್ಕರಣಿಯನ್ನು ದಕ್ಷಿಣ ಭಾರತದ ಭವ್ಯ ವಿಶೇಷ ರಚನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಪುಷ್ಕರಣಿಯ ಬಗ್ಗೆ ಮತ್ತಷ್ಟು ಮಾಹಿತಿ ಮುಂಚೆ ಕೇಳೋಣ. ಒಂದು ವಿಜಯದಾಸರ ಕೃತಿ, ಭಕುತಿ ಸುಖವೋ ರಂಗ ಮುಕುತಿ ಸುಖವೋ, ಯುಕುತಿವಂತರೆಲ್ಲ ಹೇಳಿ ಭಕುತಿ ಸುಖವೋ ರಂಗ ಮುಕುತಿ ಸುಖವೋ, ಸಮೂಹ ಗಾನದಲ್ಲಿದೆ.

ಸಂತೆಬೆನ್ನೂರಿನಲ್ಲಿರುವ ಪುಷ್ಕರಣಿಯ ಮಧ್ಯಭಾಗದಲ್ಲಿರುವ ವಸಂತ ಮಂಟಪವನ್ನು ಬಿಜಾಪುರದ ಆಡಳಿತಗಾರರ ಮೇಲೆ ಕೆಂಗ ಹನುಮಂತಪ್ಪ ನಾಯಕ ಸಾಧಿಸಿದ ವಿಜಯದ ನೆನಪಿಗಾಗಿ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ. ಸಂತೆಬೆನ್ನೂರು ಹೊಂಡ ಎಂದು ಸಹ ಕರೆಯಲ್ಪಡುವ ಪುಷ್ಕರಣಿಯ ಬದಿಗಳು ಗ್ರಾನೈಟ್ ಮೆಟ್ಟಿಲುಗಳಿಂದ ಅಲಂಕರಿಸಲ್ಪಟ್ಟಿವೆ. ಪಶ್ಚಿಮ ದಿಕ್ಕಿನಲ್ಲಿ ಮುಖ್ಯ ದ್ವಾರದಿಂದ 52 ಗ್ರಾನೈಟ್ ಮೆಟ್ಟಿಲುಗಳು ಮತ್ತು ಇತರ ಮೂರು ಬದಿಗಳಲ್ಲಿ 44 ಮೆಟ್ಟಿಲುಗಳಿವೆ. ಆರಂಭದಲ್ಲಿ 8 ದಿಕ್ಕುಗಳನ್ನು ಪ್ರತಿನಿಧಿಸುವ 8 ಗೋಪುರಗಳು ಇದ್ವಂತೆ, ಆದರೆ ಈಗ 6 ಮಾತ್ರ ಹಾಗೆಯೇ ಉಳ್ಕೊಂಡಿವೆ. ಕೊಳವು ಸುಮಾರು 250 ಅಡಿ ಉದ್ದ, 240 ಅಡಿ ಅಗಲ ವಿಸ್ತೀರ್ಣದಲ್ಲಿದ್ದು 30 ಅಡಿಗಳಿಗಿಂತ ಹೆಚ್ಚು ಆಳವನ್ನು ಹೊಂದಿದೆ. ವಸಂತ ಮಂಟಪವು ಒಂದೇ ರೀತಿಯ ಕಂಬಗಳ ಗೋಪುರವಾಗಿದ್ದು ಇಂಡೋ ಅರೇಬಿಕ್ ಶೈಲಿಯಲ್ಲಿ ರಚಿಸಲಾಗಿದೆ. ಬಹು ಹಂತದ ಮಂಟಪ ಸುಮಾರು 34 ಚದರ ವಿಸ್ತೀರ್ಣದಲ್ಲಿ ಕಂಡುಬರುತ್ತೆ. ಮಂಟಪದ ಕಮಾನುಗಳು, ಗುಮ್ಮಟಗಳು ಅರೇಬಿಕ್ ಶೈಲಿಯಲ್ಲಿ, ಆದರೆ ಸ್ತಂಭಗಳು, ಪಿರಮಿಡ್ ಗೋಪುರಗಳು ಮತ್ತು ಕೆತ್ತನೆಗಳು ಭಾರತೀಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಮಗೆ ಇಲ್ಲಿ ಗೋಚರಿಸುತ್ತವೆ. ಈ ಮಂಟಪವನ್ನು ಪುಷ್ಕರಣಿಯ ದಡದಲ್ಲಿ ನಿಂತು ನೋಡುವವರಿಗೆ ನೀರಿನ ಮೇಲೆ ತೇಲುತ್ತಿರುವಂತೆ ಭಾಸವಾಗುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೇಳೋಣ. ಸಿದ್ದರಾಮೇಶ್ವರರ ವಚನ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿಯ, ಶಿವಮೊಗ್ಗ ಎಲ್ ವೇಣುಗೋಪಾಲ್ ಅವರ ಧ್ವನಿಯಲ್ಲಿದೆ.

ಸಂತೆಬೆನ್ನೂರಿನಲ್ಲಿರುವ ಪುಷ್ಕರಣಿ, ಇದರ ಮತ್ತಷ್ಟು ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಮಂಟಪದ ತಳದಲ್ಲಿ ನೀರಿನ ಸಂಗ್ರಹಣ ಸೌಲಭ್ಯವನ್ನು ಹೊಂದಿದ್ದು ಅಂತರ್ಗತವಾಗಿ ಕಾರ್ಯನಿರ್ವಹಿಸುವ ಕಾರಂಜಿಗೆ ನೀರನ್ನು ಪೂರೈಸುತ್ತದೆ ಎಂದು ಹೇಳಲಾಗುತ್ತೆ. ಈ ರೀತಿಯ ವೈಶಿಷ್ಟ್ಯವು ಇದಕ್ಕೆ ಇರುವ ಕಾರಣ ಕಾರಂಜಿ ಮಂಟಪ ಎನ್ನುವ ಮತ್ತೊಂದು ಹೆಸರು ಸಹ ಇದಕ್ಕೆ ಹೇಳಲಾಗುತ್ತೆ. ಈ ಕೊಳವನ್ನು ದೇವರ ತೆಪ್ಪೋತ್ಸವ ಅಥವಾ ತೇಲುವ ಹಬ್ಬವನ್ನು ನಡೆಸಲು ಬಳಸಲಾಗ್ತಾ ಇತ್ತು. ಆಚರಣೆಯ ಪ್ರಕಾರ ಮುಖ್ಯ ದೇವರ ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ಹೊರಗೆ ತೆಗೆದುಕೊಂಡು ಹೋಗಿ ದೋಣಿಯ ಮೇಲೆ ಇರಿಸಿ ಅಲಂಕರಿಸಿದ ವೇದಿಕೆ ಮೇಲೆ ಇರಿಸಲಾಗುತ್ತೆ. ಹಾಗೆ ಪುಷ್ಕರಣಿಯ ಸುತ್ತಲೂ ಕರೆದೊಯ್ಯಲಾಗುತ್ತೆ. ಇದು ಇಲ್ಲಿಯ ಮತ್ತೊಂದು ವಿಶೇಷತೆ. ಶ್ರೀ ಉದಯಶಂಕರ್ ಅವರ ರಚನೆ. ನೋಡಿರಿ ಗುರುರಾಯರ, ನೋಡಿರಿ ಮಹನೀಯರ, ನಿರುತ ಶರಣರ ಕರುಣೆಯಿಂದಲಿ ಹರಿಸಿ ಪೊರೆವ ರಾಘವೇಂದ್ರನ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯಲಿದೆ.

ಸ್ನೇಹಿತರೆ, 17ನೇ ಶತಮಾನದಲ್ಲಿ ಕಮಾಂಡರ್ ರಣದುಲ್ಲಾ ಖಾನ್ ನೇತೃತ್ವದ ಬಿಜಾಪುರ ಸುಲ್ತಾನನ ಸೈನ್ಯವು ಸಂತೆಬೆನ್ನೂರನ್ನ ಆಕ್ರಮಿಸುತ್ತೆ. ರಣದುಲ್ಲಾ ಖಾನ್ ತನ್ನ ಅನುಯಾಯಿಗಳಾದ ಪಟ್ಟೇ ಖಾನ್ ಮತ್ತು ಫರೀದಾ ಖಾನ್ ಅವರೊಂದಿಗೆ ಕೊಳದ ದಡದಲ್ಲಿ ವಿಶ್ರಾಂತಿ ಪಡೆಯಲು ಒಂದು ಸ್ಥಳವನ್ನು ನಿರ್ಮಿಸುತ್ತಾನೆ. ಪುಷ್ಕರಣಿಯ ಆವರಣವನ್ನು ಭಾರತದ ಪುರಾತತ್ವ ಸಮೀಕ್ಷೆ ಬೆಂಗಳೂರು ವೃತ್ತ ನಿರ್ವಹಿಸ್ತಾ ಇದೆ. ಈ ಆವರಣದೊಳಗೆ ಸುಂದರವಾಗಿ ನಿರ್ಮಿಸಲ್ಪಟ್ಟ ಉದ್ಯಾನವನವನ್ನು ಸಹ ನಾವು ಕಾಣಬಹುದು. ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.

ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ದೇಶಭಕ್ತಿ ಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಇದೀಗ ರೈತರಿಗೆ ಸಲಹೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ. ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಮೀನು ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಮತ್ತು ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ ನಾವು ಸ್ಟಾಕ್ ಮಾಡ್ತೀವಿ ನೀರಿನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸ್ಪಾನ್ ಮರಿಗಳನ್ನು ಅವುಗಳ ಉತ್ಪಾದನಾ ಕೇಂದ್ರದಿಂದ, ಅಂದರೆ ನಾವು ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ BRP ಅಂತ ಏನು ನಡೆದಿಲ್ಲ ಭದ್ರಾವತಿಯಲ್ಲಿ, ಆ ಕೇಂದ್ರದಿಂದ ಗಾಳಿ ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ತದನಂತರ ಸುಮಾರು 10 ನಿಮಿಷಗಳ ಕಾಲ ತೇಲಲು ಬಿಡಬೇಕು. ಅಂದರೆ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತಂದುಬಿಟ್ಟು ಆ ನೀರಿನಲ್ಲಿ ನಾವು ಯಾವ ಕೆರೆಗೆ ನೀವು ಬಿಡಬೇಕು ಅಂತಿದ್ದೀರೋ ಆ ಕೆರೆಯಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ತೇಲಲು ಬಿಡಬೇಕು. ಒಂದು 10-15 ನಿಮಿಷ ತೇಲಲು ಬಿಡಬೇಕು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರುವ ಮೀನು ಮರಿಗಳನ್ನು ನಿಧಾನವಾಗಿ ಪಾಲನಾ ಕೊಳಗಳಿಗೆ ಬಿಡುವುದು ಸರಿಯಾದ ಒಂದು ಕ್ರಮ. ಇದು ಒಂದು ಪ್ರೊಸೀಜರ್. ಅದು ಏಕೆಂದರೆ ಆ ಟೆಂಪರೇಚರ್ ಉಷ್ಣಾಂಶ ಅಡ್ಜಸ್ಟ್ ಆಗುತ್ತೆ. ಎರಡು, ಈ ವಿಧಾನದಿಂದ ಮೀನು ಮರಿಗಳು ನೀರಿನ ಉಷ್ಣಾಂಶದ ಏರುಪೇರುಗಳಿಗೆ ಹುಗ್ಗಿಕೊಳ್ಳಲು ಆರಂಭಿಸುತ್ತವೆ. ಇಲ್ಲವಾದಲ್ಲಿ ಸ್ಪಾನ್ ಮರಿಗಳು ವಿಪತ್ತಿಗೆ ತುತ್ತಾಗುವ ಸಂಭವ ಉಂಟಾಗುತ್ತೆ. ಅಂದರೆ ಮೊರ್ಟಾಲಿಟಿ ಜಾಸ್ತಿಯಾಗಿ ಕಂಡುಬರುತ್ತದೆ. 1 ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 40-50 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ಬಿತ್ತಬಹುದು. ಅಂದರೆ ನೀವು BRP ಇಂದ ಏನು ತರ್ತಿರೋ ಆ ನಂಬರು 40-50 ಲಕ್ಷ 1 ಹೆಕ್ಟೇರಿಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ಅಂದರೆ 1 ಎಕರೆಗೆ 20-25 ಲಕ್ಷದವರೆಗೂ ನೀವು ಸ್ಟಾಕ್ ಮಾಡ್ಕೋಬಹುದು. ಇದು ಒಂದು ನಮ್ಮದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಅಂದರೆ 1 ಮೀಟರ್ ಸ್ಕ್ವೇರ್ಗೆ 400-500 ಸ್ಪಾನ್ ಮರಿಗಳು. ಸ್ಪಾನ್ ಅಂತಂದರೆ ಒಂದು 0.5 ಸೆಂಟಿಮೀಟರ್ ಸೈಜಲ್ಲಿ ಇರ್ತವೆ. ಸೊ ಈ ಥರದ ಮರಿಗಳನ್ನು 20-25 ಲಕ್ಷ 1 ಎಕರೆಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ನಂತರ ಸ್ಪಾನ್ ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬಹುದು, ನೈಸರ್ಗಿಕ ಆಹಾರದ ಜೊತೆಗೆ, ಅಂದರೆ ನ್ಯಾಚುರಲ್ ಆಹಾರ ಏನು ಬರುತ್ತೋ ಕೆರೆಗಳಲ್ಲಿ ಕೊಳಗಳಲ್ಲಿ, ಅದರಲ್ಲಿ 2 ಥರದ ನೈಸರ್ಗಿಕ ಆಹಾರಗಳು ಬರುತ್ತೆ. ಒಂದು ಫೈಟೋಪ್ಲಾಂಕ್ಟನ್, ಇನ್ನೊಂದು ಝೂಪ್ಲಾಂಕ್ಟನ್. ನೈಸರ್ಗಿಕದ ಆಹಾರದ ಜೊತೆಗೆ ಇದರ ಜೊತೆಗೆ ಮೀನು ಮರಿಗಳ ಶೀಘ್ರ ಬೆಳವಣಿಗೆ, ಫಾಸ್ಟ್ ಡೆವಲಪ್ಮೆಂಟ್ಗೆ ಶೇಂಗಾ ಹಿಂಡಿಯ ಹಾಲನ್ನು ದಿನಕ್ಕೆ 3 ಬಾರಿಯಂತೆ 1-2 ದಿನ ಆಹಾರವಾಗಿ ನೀಡಬೇಕು. ನಂತರ ಅಕ್ಕಿ ತೋಳನ್ನು 1:1, ಅಂದರೆ 500 ಗ್ರಾಮ್ ಶೇಂಗಾ ಹಿಂಡಿ ಆದರೆ 500 ಗ್ರಾಮ್ ಅಕ್ಕಿ ತೋಳನ್ನು 1:1 ಪ್ರಮಾಣದಲ್ಲಿ ನೆನೆಸಿ ಪ್ರತಿದಿನ ಮೀನು ಮರಗಳಿಗೆ 100, 200 ಮತ್ತು 400 ಕ್ರಮವಾಗಿ ಫಸ್ಟ್ 5 ಡೇಸ್, 2nd 5 ಡೇಸ್, ದೆನ್ 3rd 5 ಡೇಸ್ ಈ ಥರ ನೀವು ಕೊಡ್ತಾ ಹೋಗಬೇಕಾಗುತ್ತೆ. ಗುಣಾತ್ಮಕ ಆಹಾರ ತಯಾರಿಸಲು ವಿವಿಧ ಆಹಾರ ಪದಾರ್ಥಗಳನ್ನು ಸಹ ನೀವು ಉಪಯೋಗಿಸ್ಬೋದು. ವಿವಿಧ ಆಹಾರ ಪದಾರ್ಥಗಳಾದ ಮೀನಿನ ಹುಡಿ, ಅಂದರೆ ಫಿಶ್ ಮೀಲ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಸೋಯಾಬೀನ್ ಮೀಲು, ರಾಗಿ ಹಿಟ್ಟು ಮುಂತಾದ ಪದಾರ್ಥಗಳನ್ನು ನಿಗದಿತ ಅನುಪಾತದಲ್ಲಿ ಬೆರೆಸಿ, ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ನೀವು ಬೆರೆಸಿ ನೀವು ಮೀನು ಮರಿಗಳಿಗೆ ಆಹಾರವಾಗಿ ಕೊಡಬಹುದು. ಅದಲ್ಲದೆ ಲವಣಾಂಶ ಮತ್ತು ಜೀವಸತ್ವಗಳನ್ನು ಸಹ ಬೆರೆಸಿ ತಯಾರಿಸಿದ ಕೃತಕ ಆಹಾರವನ್ನು ಸಹ ಸ್ಪಾನ್ ಮರಿಗಳಿಗೆ ದಿನನಿತ್ಯ ಒದಗಿಸಬಹುದು. ಈ ಆಹಾರದಲ್ಲಿ, ಅಂದರೆ ನೀವೆಲ್ಲ ಈ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಏನು ಮಿಕ್ಸ್ ಮಾಡಿ ಕೊಡ್ತಿರಲ್ಲ, ಆ ಆಹಾರದಲ್ಲಿ 35-40% ಪ್ರೋಟೀನ್ ಇರುತ್ತದೆ. ಸೊ 35-40% ಪ್ರೋಟೀನ್ ಇದ್ದರೆ ಒಳ್ಳೆಯ ಬೆಳವಣಿಗೆ ಬರುತ್ತೆ, ಒಳ್ಳೆಯ ಸರ್ವೈವಲಿಟಿ ಸಹ ಬರುತ್ತೆ. ಈ ಆಹಾರದ ಬಳಕೆಯಿಂದ ಮೀನು ಮರಿಗಳ ಸದೃಢ ಬೆಳವಣಿಗೆ ಮತ್ತು ಹೆಚ್ಚಿನ ಬದುಕುಳಿಕೆಯನ್ನು ಕಂಡುಕೊಳ್ಳಲಾಗುತ್ತದೆ. ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
0: ರೈತರಿಗೆ ಸಲಹೆ ಕೇಳಿದಿರಿ. ಹಾಗೆ ಗಮನಿಸಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಮರುಪ್ರಸಾರವಾಗಲಿದೆ.

ರೈತ ಬಾಂಧವರೇ, ಇಂದು ಸಂಜೆ 6:51 ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕರಾದ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಭಾವಗೀತೆಯೊಂದನ್ನ ಕೇಳಿದಿರಿ. ಮತ್ತೆ ನಮ್ಮ ನಿಲಯದಿಂದ 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಮೂಡಿಬರಲಿವೆ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಆರೋಗ್ಯ ಬಿಂದು ಪಂಚವಿಧ ಕಷಾಯ ಕಲ್ಪಗಳಲ್ಲಿ ಹಿಮಕಲ್ಪನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್.ಎಲ್. ಮೋಹನ್.
1: ಪಂಚವಿಧ ಕಷಾಯ ಕಲ್ಪನೆಗಳಲ್ಲಿ ಹಿಮಕಲ್ಪನ, ಇದನ್ನ ಆಂಗ್ಲ ಭಾಷೆಯಲ್ಲಿ ಕೋಲ್ಡ್ ಇನ್ಫ್ಯೂಷನ್ ಅಂತ ಸಹ ಕರೀತಾರೆ. ಇದರಲ್ಲಿ ಒಂದು ಭಾಗ ದ್ರವ್ಯಕ್ಕೆ 6 ನೀರು ಹಾಕ್ಬಿಟ್ಟು ಅದನ್ನ ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಸೋಸ್ಕೊಂಡು ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಈ ಕಲ್ಪನ ನಾವೆಲ್ಲಿ ಉಪಯೋಗಿಸ್ತೀವಿ ಅಂದರೆ, ಯಾವ ದ್ರವ್ಯದಲ್ಲಿ ಸುಗಂಧ ಪದಾರ್ಥ ಇರುತ್ತೆ, ಯಾವ ದ್ರವ್ಯದಲ್ಲಿ ಉಡನಶೀಲ ತೈಲ ಅಂದರೆ ವೋಲಟೈಲ್ ಆಯಿಲ್ ಅಂತ ಏನು ಹೇಳ್ತೀವಿ ಅದಿರುತ್ತೆ, ಆ ದ್ರವ್ಯಗಳನ್ನು ಈ ಹಿಮಕಲ್ಪನಕ್ಕೆ ಬಳಸ್ತೀವಿ. ಯಾಕೆ ಅಂದರೆ, ಒಂದು ವೇಳೆ ಇದನ್ನು ನಾವೇನಾದ್ರು ಬಿಸಿ ಮಾಡಿದರೆ ಅಥವಾ ಕುದಿಸಿದರೆ ಅದರಲ್ಲಿ ಇರುವಂತಹ ಆ ಸುಗಂಧ ದ್ರವ್ಯ ಆಗಲಿ ಅಥವಾ ಉಡನಶೈಲ ತೈಲ ಆಗಲಿ ನಾಶ ಹೊಂದಿ ಅದು ಉಪಯೋಗಕ್ಕೆ ಬರೋದಿಲ್ಲ. ಇದನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ನಾವು ಈ ಹಿಮಕಲ್ಪನಾನ ಮಾಡ್ತೇವೆ. ಇದನ್ನು ಸಾಮಾನ್ಯವಾಗಿ ಪಿತ್ತಜ ರೋಗದಲ್ಲಿ ನಾವು ಉಪಯೋಗಿಸ್ತೀವಿ. ಯಾಕೆಂದರೆ ಇದು ಶೀತಕಲ್ಪನ ಆದ್ದರಿಂದ ಈ ಶೀತ ಕಷಾಯ ಅಥವಾ ಹಿಮಕಲ್ಪನವನ್ನು ನಾವು ಉಪಯೋಗಿಸ್ತೇವೆ. ಅಂದರೆ ಸುಮಾರು ಇದನ್ನು ಜ್ವರ, ದಾಹ ಅಥವಾ ಬಾಯಾರಿಕೆ ತೃಷ್ಣ ಅಂತ ಹೇಳ್ತೀವಲ್ಲ, ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸ್ಬೋದು. ಇದರ ಡೋಸು ಸಾಮಾನ್ಯವಾಗಿ 100 ml ಅಷ್ಟು ಒಂದು ಟೈಮ್ಗೆ ಕೊಡ್ಬೋದು. ಉದಾಹರಣೆಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಂತಹ ಒಂದು ಹಿಮ ಏನಪ್ಪ ಅಂತಂದರೆ ಧಾನ್ಯಕಾದಿ ಹಿಮ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಧಾನ್ಯಕ ಅಂದರೆ ಕೊತ್ತಂಬರಿ ಬೀಜ, ಆಮಲಕಿ ಅಂದರೆ ನೆಲ್ಲಿಕಾಯಿ, ವಾಸ ಆಡಿಸೋಗೆ ದ್ರಾಕ್ಷಿ ಮತ್ತು ಪರ್ಪಾಷ್ಟಕ ಅಂತ ಒಂದು ಗ್ರಂಥಿ ಅಂಗಡಿಲಿ ಸಿಗುತ್ತೆ. ಇವನ್ನೆಲ್ಲ ತಗೊಂಡು ಒಂದು ಭಾಗ, ಎಲ್ಲನೂ ಒಂದೊಂದು ಭಾಗ ಹಾಕ್ಕೋಬೇಕು. ಇದಕ್ಕೆ ನಾನು ಆವಾಗಲೇ ಹೇಳಿದಾಗೆ 6 ನೀರು ಹಾಕಿ ಅದನ್ನು ಚೆನ್ನಾಗಿ ರಾತ್ರಿ ಎಲ್ಲ ನೆನೆಸಿಟ್ಬಿಟ್ಟು ಬೆಳಗ್ಗೆ ಇದನ್ನ ಕಿವುಚಿ ಸೋಸ್ಕೊಂಡು ತಗೊಂಡ್ರೆ ಇದು ನಾನು ಹೇಳಿರೋ ಹಾಗೆ ಜ್ವರ, ದಾಹ ಮತ್ತು ತೃಷ್ಣ ಇರುವಾಗ ಕಡಿಮೆ ಆಗುತ್ತದೆ. ಈ ಹಿಮಕಲ್ಪನಕ್ಕೆ ಒಂದೆರಡು ಉಪಕಲ್ಪನೂ ಇದೆ. ಅದರಲ್ಲಿ ಸ್ವಲ್ಪ ಮುಖ್ಯವಾದ್ದು ಅಂದರೆ ಪಾನಕಲ್ಪನ. ಪಾನಕ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಏನು ಅಂದರೆ, ಇದನ್ನು ನೀರಿನ ಜೊತೆಗೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೊಂಡು ತಗೊಂಡ್ರೆ ಅದು ಪಾನಕಲ್ಪನ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಈ ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ, ಈ ದ್ರವ್ಯನ ನೀರಿನ ಜೊತೆಗೆ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಹಿಸುಕಿ ಮತ್ತೆ ತಗೊಳ್ಳೋಂತಹ ಕಲ್ಪನಕ್ಕೆ ಹಿಮಕಲ್ಪನ ಅಂತಲೇ ಹೇಳಿದ್ದೀನಿ ಈಗಾಗಲೇ. ಇದರಲ್ಲಿ ಇನ್ನೊಂದು ಏನಂದರೆ, ಈ ಪಾನಕ ಕಲ್ಪನ ಸದ್ಯ ಬಲಕರ ಮತ್ತು ಬಾಯಾರಿಕೆಗೆ ಉತ್ತಮ. ಸಾಮಾನ್ಯವಾಗಿ ಇದನ್ನು ತಯಾರಿಸೋದಕ್ಕೆ ನಾವು ಮಾವಿನಣ್ಣು, ಹುಣಸೆ ಹಣ್ಣುಗಳನ್ನ ಉಪಯೋಗಿಸ್ತೀವಿ. ನಮ್ಮಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಚಿಂಚಾ ಪಾನಕ ಅಂತ. ಚಿಂಚಾ ಅಂದರೆ ಹುಣಸೆ ಹಣ್ಣು. ಒಂದು ಭಾಗ ಪಕ್ವಾದ ಹುಣಸೆ ಹಣ್ಣು, 4 ನೀರು, 2 ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಂತೆ ಸೈಂಧವ ಲವಣ, ಜೀರಿಗೆ ಪುಡಿ ಹಾಗೂ ಮೆಣಸಿನ ಪುಡಿ ಬೆರೆಸಿ ನಾವು ಹೇಳೋ ಹಾಗೇ ನೀವು ತಯಾರಿಸ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಬೋದು. ಇದು ಹೇಗಪ್ಪ ಅಂತಂದರೆ, 1 or 2 ಸ್ವಲ್ಪ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಇದನ್ನ ತಗೊಳ್ಬೇಕು. ಇದನ್ನು ನಾವು ಸಾಮಾನ್ಯವಾಗಿ ಅರುಚಿ, ಅಗ್ನಿಮಾಂದ್ಯ ಮತ್ತು ಉರಿ ಹಾಗೂ ಬಾಯಾರಿಕೆಗಳಲ್ಲಿ ಉಪಯೋಗಿಸ್ತಾ ಬರಬಹುದು.
0: ಪಂಚವಿಧ ಕಷಾಯಗಳಲ್ಲಿ ಹಿಮಕಲ್ಪನ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಎಸ್.ಎಲ್. ಮೋಹನ್ ಅವರು. ಇದು ಇಂದಿನ ಆರೋಗ್ಯ ಬಿಂದು. ಗಮನಿಸಿ, ಇಂದು 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದು ಮರುಪ್ರಸಾರವಾಗಲಿದೆ.

ಸ್ನೇಹಿತರೆ, ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ನೀಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಪುಷ್ಪಲತಾ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್.

0: ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ನಿಲಯದ ಕಾರ್ಯಕ್ರಮಗಳನ್ನು 100.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 6:55. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾ ರಾಷ್ಟ್ರಪತಿ ಭವನಸ್ಯ ಸಾಂಸ್ಕೃತಿಕ ಕೇಂದ್ರೇ ನೀತಿ ಆಯೋಗಸ್ಯ ಏಕಾದಶೇ ಶಾಸಿ ಪರಿಷದೋಪವೇಶನೆ ಅಧ್ಯಕ್ಷತಾಂ ವಿಧಾಸ್ಯತಿ. ವಿಕಸಿತ ಭಾರತಾಯ ಪ್ರಧಾನಮಂತ್ರಿಣಃ ಟೀಂ ಇಂಡಿಯಾ ಇತಿ ಸಂಕಲ್ಪಾನುಗುಣಂ ಅಸ್ಯ ವರ್ಷಸ್ಯ ಮುಖ್ಯ ವಿಷಯೋ ವಿಕಸಿತ ಭಾರತಂ @2047 ಇತ್ಯಸ್ಯ ಕೃತೆ ಸಮಾವೇಶಿ ಮಾನವ ವಿಕಾಸಃ ಇನ್ಕ್ಲೂಸಿವ್ ಹ್ಯೂಮನ್ ಡೆವಲಪ್ಮೆಂಟ್ ಫಾರ್ ವಿಕಸಿತ ಭಾರತ @2047 ಅಸ್ತಿ. ವಿಷಯೋಯಂ ಆಯು ಕ್ಷೇತ್ರ ಲಿಂಗ ಸಾಮಾಜಿಕ ಆರ್ಥಿಕ ಪೃಷ್ಠಭೂಮಿಕಾಯಾಃ ಭೇದಂ ವಿನೈವ ಪ್ರತ್ಯೇಕಂ ಭಾರತೀಯಸ್ಯ ಕಲ್ಯಾಣಾಯ ವಿಕಾಸಾಯ ಚ ಕೇಂದ್ರೀಕೃತೋ ವರ್ತತೆ. ಉಪವೇಶನೆ ಅಸ್ಮಿನ್ ಅಸ್ಯ ಲಕ್ಷ್ಯಸ್ಯ ಪ್ರಾಪ್ತಯೇ ದೃಷ್ಟಿಂ ಸಮೇತ್ಯ ದೇಶಸ್ಯ ಪ್ರತ್ಯೇಕಂ ನಾಗರಿಕಂ ಪ್ರತಿ ಅಸ್ಯ ಸುದೃಢ ಮಾಪನ ಯೋಗ್ಯ ಪರಿಣಾಮೇಷು ಪರಿವರ್ತನಸ್ಯ ವಿಷಯೇ ಗಭೀರಂ ಮಂಥನಂ ಭವಿಷ್ಯತಿ. ಅಸ್ಮಿನ್ ಮಹತ್ವಪೂರ್ಣೇ ಉಪವೇಶನೆ ಸಮಾವೇಶಿ ಮಾನವ ವಿಕಾಸ ಪ್ರಾರೂಪಸ್ಯ ವಿಷಯೇ ಚರ್ಚಾಂ ಕರ್ತುಂ ಸರ್ವೇ ಮುಖ್ಯಮಂತ್ರಿಣಃ ಕೇಂದ್ರಶಾಸಿತ ಪ್ರದೇಶಾನಾಂ ಉಪರಾಜ್ಯಪಾಲಾಃ ಚ ಏಕತ್ರಿತಾಃ ಭವಿಷ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶ್ವಾಸಿತವಾನ್ ಯತ್ ದೇಶಸ್ಯ ಚತ್ವಾರಿಂಶದಧಿಕೈಕಶತ ಕೋಟಿ ನಾಗರಿಕಾಣಾಂ ಆಕಾಂಕ್ಷಾಃ ನಿಶ್ಚಪ್ರಚಂ ಪೂರಯಿಷ್ಯಂತೆ. ತೇನ ಸಮುದೀರಿತಂ ಯತ್ ರಾಷ್ಟ್ರೀಯ ಜನತಾಂತ್ರಿಕ ಗಠಬಂಧನ ದಲಂ ಸದೈವ ರಾಷ್ಟ್ರಸ್ಯ ವಿಶ್ವಾಸಂ ಸುದೃಢಂ ಕೃತವತ್ ಅಸ್ತಿ. ಅತ್ರಾವಧೇಯಂ ಯತ್ ಶ್ರೀಮೋದಿ ಗತರಾತ್ರೌ ನವದೆಹಲ್ಯಾಃ ಭಾರತ ಮಂಡಪೇ ಆಯೋಜಿತಂ ಎನ್ಡಿಎ ಸಮ್ಮೇಳನಂ ಸಂಬೋಧಿತವಾನ್. ಪ್ರಧಾನಮಂತ್ರಿಣಾ ಭಣಿತಂ ಯತ್ ದೇಶಸ್ಯ ಪ್ರತ್ಯೇಕಮಪಿ ನಾಗರಿಕಃ ವಿಕಸಿತ ಭಾರತಸ್ಯ ಸ್ವಪ್ನೇನ ಪೂರಿತೋ ವರ್ತತೆ. ಏಷಃ ಸ್ವಪ್ನಃ ಇದಾನೀಂ ಕಸ್ಯಾಪಿ ಏಕಸ್ಯ ವ್ಯಕ್ತಿ ವಿಶೇಷಸ್ಯ ಪ್ರಶಾಸನಸ್ಯ ವಾ ರಾಜನೀತಿಕ ದಲಸ್ಯ ಪರಿಧೌ ಸೀಮಿತೋ ನೈವಾಸ್ತಿ.
2: आज देश का हर नागरिक विकसित भारत के सपने से भरा हुआ है. विकसित भारत का सपना अब किसी एक व्यक्ति का नहीं रहा, किसी सरकार का नहीं रहा, किसी दल का नहीं रहा. देश के जन जन का सपना बन चुका है, संकल्प बन चुका है. और इस सपने की पूर्ति के लिए हमें अपना हर पल समर्पित करना है. एनडीए के 12 वर्षों की एक बड़ी सफलता ये भी है कि देश
1: ಅಸ್ಮಿನ್ನವಸರೆ ಎನ್ಡಿಎ ಘಟಕದಲೈಃ ಪ್ರಧಾನಮಂತ್ರಿಣಃ ಮೋದಿನಃ ಐತಿಹಾಸಿಕ ಉಪಲಬ್ಧೇಃ ಶ್ಲಾಘನಾಯ ಏಕಃ ಸಂಕಲ್ಪ ಪ್ರಸ್ತಾವಃ ಸ್ವೀಕೃತಃ. ಏತದಂತರಂ ಸಂಪೂರ್ಣ ವಿಶ್ವತಃ ಪ್ರಧಾನಮಂತ್ರಿಣೇ ಅಭಿನಂದನ ಸಂದೇಶಾಃ ಆಗಚ್ಛಂತಃ ಸಂತಿ. ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್, ಯುರೋಪೀಯ ಆಯೋಗಸ್ಯ ಅಧ್ಯಕ್ಷ ಉರ್ಸುಲಾ ವಾನ್ ಡೆರ್ ಲೇಯನ್, ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ, ಜರ್ಮನಿ ದೇಶಸ್ಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಸ್, ಇಸ್ರಾಯೆಲ್ ದೇಶಸ್ಯ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು, ಕನಾಡಾ ದೇಶಸ್ಯ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಸಹೈವ ದಕ್ಷಿಣ ಕೊರಿಯಾ ದೇಶಸ್ಯ ರಾಷ್ಟ್ರಪತಿ ಲೀ ಜೆ ಮ್ಯುಂಗ್ ಇತ್ಯಾದಯ ಪ್ರಮುಖ ವೈಶ್ವಿಕ ನೇತಾರ ಶ್ರೀಮೋದಿನಂ ಪ್ರತಿ ವರ್ಧಾಪನಂ ಪ್ರೇಷಿತವಂತಃ. ಸಂಸ್ಕೃತಿ ಮಂತ್ರಾಲಯೇನ ಗತವರ್ಷಸ್ಯ ಕೃತೆ ಸಂಗೀತ ನಾಟಕ ಅಕಾದೆಮಿ ಪುರಸ್ಕಾರಾಃ ಅಥ ಚ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಾಃ ಘೋಷಿತಾಃ. ಅಕಾದೆಮಿ ಸಂಘಸ್ಯ ಸಾಮಾನ್ಯ ಪರಿಷದ ಸಂಗೀತ ನೃತ್ಯ ರಂಗಮಂಚ ಪಾರಂಪರಿಕ ಲೋಕ ಜನಜಾತೀಯ ಕಲಾ ವೈವಿಧ್ಯೇಭ್ಯಃ ಕಲಾಮಂಚಂ ಯಾವತ್ ವಿವಿಧ ಕ್ಷೇತ್ರೇಭ್ಯಃ ಅಷ್ಟೋತ್ತರೈಕಶತ ಪ್ರಸಿದ್ಧಾಃ ಕಲಾಕಾರಾಃ ಚತುರ್ವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಅಥ ಚ ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಅಕಾದೆಮಿ ಪುರಸ್ಕಾರಾರ್ಥಂ ಚಿತಾಃ. ಏತೆ ಚಿತಾಃ ಪುರಸ್ಕಾರ ವಿಜೇತಾರಃ ಅಶೇಷಸ್ಯ ಹಿ ದೇಶಸ್ಯ ಪ್ರತಿನಿಧಿತ್ವಂ ಕುರ್ವಂತಿ. ಯೇ ವಿಭಿನ್ನ ರಾಜ್ಯೇಭ್ಯಃ ಕೇಂದ್ರಶಾಸಿತ ಪ್ರದೇಶೇಭ್ಯಃ ಚ ಸಂಬದ್ಧಾಃ ಸಂತಿ. ಬ್ಯಾಡ್ಮಿಂಟನ್ ಪ್ರತಿಸ್ಪರ್ಧಾಯಾಂ ಸಿಡ್ನಿ ನಗರೆ ಪ್ರಚಲ್ಯಮಾನಾಯಾಃ ಆಸ್ಟ್ರೇಲಿಯನ್ ಓಪನ್ ಸ್ಪರ್ಧಾಯಾಃ ಮಹಿಳಾನಾಂ ವರ್ಗ

0: पीवी सिंधु तन्वी शर्मा च सफलताम अवाप्य द्वितीय चक्रम प्रति प्रविष्टवत्यौ इति वार्ताः।
1: ಇದು ಆಕಾಶವಾಣಿ ಚಿತ್ರದುರ್ಗ. ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ. ಕೇಳುಗರೆ, ಇಂದಿನ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯಾ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ. ನೀವು ಸಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ.

0: ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದು ಸಂಜೆ 5:30 ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನಿಮ್ಮ ಬುದ್ಧಿಮತ್ತೆಯನ್ನು ಅವರಿಗೆ ಹಚ್ಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಸಂಜೆ 5:30. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು ಉಳಿಸಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21-23 ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14 ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ.

0: ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ MB ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ

0: ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳೋಣ. ಪುತ್ತಿ ನರಸಿಂಹಾಚಾರ್ ಅವರು ರಚಿಸಿರುವ ಗೀತೆಗಳನ್ನು ಆರಂಭದಲ್ಲಿ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿದೆ.

0: ಜೊರಕ ಜೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಮುಂದಿನ ಗೀತೆಗೆ ದನಿಯಾಗಿದ್ದಾರೆ ಎಂಎಸ್ ಶೀಲಾ.

0: ಚಿತ್ರದುರ್ಗ ಸಮಯ 7:30 ಇದೀಗ ಸೇವಾ ಮಾಹಿತಿ.
1: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
0: 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅಂದರೆ ಪಿಯುಸಿ, ಡಿಪ್ಲೊಮೊ ಹಾಗೂ ಐಟಿಐ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಮೂಲಕ ಸಲ್ಲಿಸಬಹುದಾಗಿದೆ. ಗಮನಿಸಿ, ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇದೇ ಜೂನ್ 30ನೇ ತಾರೀಖು ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ವೆಬ್ಸೈಟ್ ವಿಳಾಸ ಹೀಗಿದೆ: shp.karnataka.gov.in.
2: ಉದ್ಯಮಗಳ ಅಭಿವೃದ್ಧಿ, ವ್ಯಾಪಾರದ ಅವಕಾಶಗಳು, ಬ್ರಾಂಡಿಂಗ್ ಆಗಿ ಒಂದೇ ವೇದಿಕೆ, ಒಂದು ದಿನದ ಸಮಾವೇಶ. ಬ್ರ್ಯಾಂಡ್ ಚಿತ್ರದುರ್ಗ, ಹಿಂದೂ ಎಕನಾಮಿಕ್ ಫೋರಂ ಚಿತ್ರದುರ್ಗ ಚಾಪ್ಟರ್, ವಿಡಿ ಸಾವರ್ಕರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬನಶಂಕರಿ ವಾಣಿಜ್ಯ ಸಹಕಾರ ಸಂಘದ ನೇತೃತ್ವದಲ್ಲಿ ಜೂನ್ 13ರ ಶನಿವಾರದಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಹರ್ಷಿ ವಾಲ್ಮೀಕಿ ಭವನ ಚಿತ್ರದುರ್ಗ ಇಲ್ಲಿ ಏರ್ಪಾಡಾಗಿದೆ. ಮೊಬೈಲ್ ಸಂಖ್ಯೆ 8861666391.
0: 2026-27 ಸಾಲಿನ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಡಿ ದಾಳಿಂಬೆ, ಕಂದುಬಾಳೆ, ಡ್ರ್ಯಾಗನ್ ಫ್ರೂಟ್, ಹುಣಸೆ, ನೇರಳೆ ಹಣ್ಣಿನ ಬೆಳೆಗಳು, ಹೈಬ್ರಿಡ್ ತರಕಾರಿ, ಕಟ್ ಫ್ಲವರ್ಸ್, ಸುಗಂಧರಾಜ ಹೂಗಳು, ಬಿಡಿ ಹೂಗಳು ಮತ್ತು ಕರಿಮೆಣಸು ಹಾಗೆ ಬಹುವಾರ್ಷಿಕ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಕ್ಕೆ ಮತ್ತು ಸಣ್ಣ ಪ್ರಮಾಣದ ಅಣಬೆ ಉತ್ಪಾದನಾ ಘಟಕ ಕಾರ್ಯಕ್ರಮ, ಪಕ್ಷಿ ನಿರೋಧಕ ಬಲೆ, ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ, ಪಾಲಿ ಹೌಸ್, ಪ್ಲಾಸ್ಟಿಕ್ ಮಲ್ಚಿಂಗ್, ಹೈಡ್ರೋಫೋನಿಕ್ ಕಳೆ ನಿಯಂತ್ರಕ ಮ್ಯಾಟ್, ತರಕಾರಿ ಬೆಳೆಗಳಿಗೆ ಆಧಾರ ನೀಡುವ ವ್ಯವಸ್ಥೆ, ಎರೆಹುಳು ಗೊಬ್ಬರ ಘಟಕ, ಜೇನು ಪೆಟ್ಟಿಗೆ, 20 HP ವರೆಗಿನ ಟ್ರ್ಯಾಕ್ಟರ್ ಪವರ್ ಟ್ರಿಲ್ಲರ್, ತಳ್ಳುವ ಗಾಡಿ ಹಾಗೂ ಈರುಳ್ಳಿ ಶೇಖರಣಾ ಘಟಕಗಳಿಗೆ ಸಹಾಯಧನ ಪಡೆಯಲು ಆಸಕ್ತ ಅರ್ಹ ತೋಟಗಾರಿಕೆ ಬೆಳೆಗಾರರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹಾಗೆ ಅರ್ಜಿಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ಇದೇ ಜೂನ್ 15ರ ಒಳಗಾಗಿ ನಿಯಮಾನುಸಾರ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ಆಯಾ ತಾಲೂಕಿನ ಸಂಬಂಧಪಟ್ಟ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇಲ್ಲವೇ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
3: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7094343639.
0: ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿಯವರಿಂದ ಪ್ರತಿ ವರ್ಷ ಡಿಸೆಂಬರ್ 3ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿಯವರ ಜಾಲತಾಣ www.depwd.gov.in ಮತ್ತು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ awards.gov.in ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲ ಪೂರಕ ದಾಖಲೆಗಳೊಂದಿಗೆ 2026 ಜುಲೈ 20ರ ಒಳಗಾಗಿ ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ದಾಖಲಾತಿಗಳ 2 ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಸ್ಟೇಡಿಯಂ ರಸ್ತೆ ಇಲ್ಲಿ ನೀಡಲು. ಹೆಚ್ಚಿನ ಮಾಹಿತಿಗಾಗಿ 2352284 ಎಸ್ಟಿಡಿ ಕ್ರಮಾಂಕ 08194ಕ್ಕೆ ಕರೆ ಮಾಡಲು ಕೋರಿದೆ. ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು, ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೊ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಚಿತ್ರಗೀತೆಗಳ ಜೊತೆ ಒಂದು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಕೂಡ ರೆಡಿ ಆಗಿದೆ. ಪ್ರಶ್ನೆ ಏನು ಅನ್ನುವಂಥದ್ದು, ಹಾಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಸಂದೇಶವನ್ನು ಕಳುಹಿಸಿ ಪ್ರಶ್ನೆಗೆ ಸರಿ ಉತ್ತರ ಹೇಳುವಂಥ ನಿಟ್ಟಿನಲ್ಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಈ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶವನ್ನು ನಾನು ನಿರೀಕ್ಷೆ ಮಾಡ್ತೇನೆ. ಹಾಗೆ ಪ್ರಶ್ನೆ ಏನು ಅನ್ನುವಂಥದ್ದು ನೀವೆಲ್ಲ ಕಾಯ್ತಾ ಇದ್ದೀರಲ್ವಾ? ಹೌದು ಸ್ನೇಹಿತರೆ, ಪರ್ಸಿ ಬ್ರೌನ್ ಅನ್ನುವಂಥವರು ಒಬ್ಬ ಹೆಸರಾಂತ ಬ್ರಿಟಿಷ್ ವಿದ್ವಾಂಸರು. ಇವರು ಭಾರತೀಯ ವಾಸ್ತುಶಿಲ್ಪ ಮತ್ತು ಕಲೆ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ಜೊತೆಗೆ ಅವರು ಒಂದು ಕೃತಿಯನ್ನು ರಚಿಸ್ತಾರೆ, ಭಾರತೀಯ ವಾಸ್ತುಶಿಲ್ಪ ಅಂತ ಹೇಳಿ, ಅಂದರೆ ಇಂಡಿಯನ್ ಆರ್ಕಿಟೆಕ್ಚರ್. ಹಾಗೆ ಟ್ಯಾಗ್ಲೈನ್ ಬುದ್ಧಿಸ್ಟ್ ಮತ್ತು ಹಿಂದೂ ಪೀರಿಯಡ್ಸ್ ಅಂತ ಹೇಳಿಬಿಟ್ಟು ಅವರು ಒಂದು ಪುಸ್ತಕವನ್ನು ಕೃತಿಯನ್ನು ರಚಿಸ್ತಾರೆ. ಈ ಕೃತಿಯಲ್ಲಿ ಭಾರತದ ವಾಸ್ತುಶಿಲ್ಪದ ಬಗ್ಗೆ ಸಾಕಷ್ಟು ಮಾಹಿತಿ, ಅದರ ಬಗ್ಗೆ ಅಧ್ಯಯನ ಮಾಡುವಂಥವ್ರಿಗಂತೂ ತುಂಬ ವಿಶೇಷವಾದ ಈ ಕೃತಿಯಾಗಿದೆ. ಈ ಒಂದು ಕೃತಿಯಲ್ಲಿ ಏನು ಅಂದರೆ, ಕರ್ನಾಟಕದ ಬಗ್ಗೆ ಒಂದು ತುಂಬ ಹೆಮ್ಮೆ ಪಡುವಂಥ ಒಂದು ಸಂಗತಿಯನ್ನು ಅವರು ತಿಳಿಸ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಒಂದು ಹೇಳಿಕೆಯನ್ನು ಕೂಡ ಅವರು ದಾಖಲಿಸ್ತಾರೆ. ಹಾಗಾದರೆ ಆ ಹೇಳಿಕೆ ಏನು ಅನ್ನುವಂಥದ್ದು, ಅದೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾರು ಹೇಳಿದ್ರು ಅನ್ನುವಂಥದ್ದು ಈಗ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ನಾನು ರೈಸ್ ಮಾಡ್ತಾ ಇದ್ದೀನಿ. ಪರ್ಸಿ ಬ್ರೌನ್ ಅವರು ತಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಅನ್ನುವಂಥ ಒಂದು ಕೃತಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಮಾಹಿತಿ ಅಥವಾ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಏನು ಅನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಹಾಗಾಗಿ ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಿಮಗೆ ಏನು ಅಂತ ಗೊತ್ತಿದ್ರೆ ನನಗೆ ಈಗಾಗಲೇ ಹೇಳಿದ್ದೀನಿ. ವಾಟ್ಸಪ್ ಮೂಲಕ ನಿಮ್ಮ ಸಂದೇಶ ನನಗೆ ತಲುಪಲಿ ಅಂತ ಹೇಳ್ತಾ ಮಾತು ತಪ್ಪದ ಮಗ ಚಿತ್ರದ ಗೀತೆ ಇದೀಗ.

0: ಸದ್ಯಕ್ಕ ಅಯ್ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ. ಇಂದಿನ ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯಾ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಪ್ರಿಯ ಕೇಳುಗರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640270 ಹಾಗೆ 9141970272 ಕರೆ ಮಾಡುವ ಮೂಲಕ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೀನಿ, ಉತ್ತರ ತುಂಬಾ ಸುಲಭ ಇದೆ, ಆದ್ರೆ ಗೊತ್ತಿದ್ರೆ ಅನ್ನುವಂಥದ್ದು ಕೂಡ ಸೇರಿಸ್ತೇನೆ. ಯಾಕೆಂದ್ರೆ ತುಂಬಾ ಪ್ರಯತ್ನಗಳು ನಡೀತಾ ಇದೆ, ಸರಿಯಾದ ಉತ್ತರ ಸ್ವಲ್ಪ ಮಟ್ಟಿಗೆ ಮಾತ್ರ ಬರ್ತಾ ಇದೆ ಅಂತ ಹೇಳ್ತಾ, ಹೌದು, ಪರ್ಸಿ ಬ್ರೌನ್ ಅವರು ತಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಅನ್ನುವಂಥ ಒಂದು ಕೃತಿಯಲ್ಲಿ ನಮ್ಮ ಕರ್ನಾಟಕದ ವಾಸ್ತುಶಿಲ್ಪವನ್ನು ಕುರಿತಾದಂಥ ಒಂದು ಅದ್ಭುತವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದಾಖಲಿಸಿದ್ದಾರೆ. ಅದು ಏನು ಅನ್ನುವಂಥದ್ದು ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ, ನಂತರ ಸರಿ ಉತ್ತರವನ್ನು ತಿಳ್ಕೊಳ್ಳೋಣ. ನಾನಿನ್ನ ಮರೆಯಲಾರೆ ಚಿತ್ರದ ಈ ಗೀತೆ

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಓಕೆ ಸ್ನೇಹಿತರೆ, ಪ್ರಶ್ನೆಯೊಂದನ್ನು ಕೇಳಿದ್ದೆ. ಹೌದು, ನಿಮಗೆ ಗೊತ್ತಿರುವಂಥ ಒಂದು ಸ್ಟೇಟ್ಮೆಂಟ್ ಇದು, ಆದರೂ ಕೂಡ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ಸ್ವಲ್ಪ ನಿಮಗೆ ಉತ್ತರ ಹೇಳುವಂಥ ನಿಟ್ಟಿನಲ್ಲಿ ಕಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ. ಪ್ರಯತ್ನ ಅಂತೂ ಮಾಡಿದ್ದೀರಿ, ಜೊತೆಗೆ ಒಂದಷ್ಟು ಸರಿಯಾದ ಉತ್ತರಗಳು ಕೂಡ ಬಂದಿದೆ. ಯಾರೆಲ್ಲ ಸಂದೇಶ ಕಳುಹಿಸಿದ್ರು ಅನ್ನುವಂಥದ್ದನ್ನು ಈಗ ನೋಡ್ತಾ ಹೋಗೋಣ. ಹಾಗೆ ನಾನು ಹೇಳ್ತಾನೆ ಇರ್ತೀನಿ, ನನ್ನ ಪ್ರಶ್ನೆ ಕೇಳಿದ ನಂತರ ನಿಮ್ಮ ಉತ್ತರಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ತುಂಬ ಜನ ಬೇಗನೆ 7:30 ನನಗೆ ನೀವು ಮೆಸೇಜ್ ಹಾಕಿಬಿಟ್ಟು ಕಾಯ್ದಿರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ತುಂಬ ಸರಿ ಹೇಳಿದ್ದೀನಿ ಈ ರೀತಿ ಮಾಡಬೇಡಿ ಅಂತ. ಮತ್ತೊಂದು ಅವಕಾಶವನ್ನು ಕೊಡ್ತೇನೆ, ಈ ಸಾರಿ ಮಾತ್ರ ತಗೊಳ್ತೀನಿ, ಮುಂದಿನ ಸಾರಿಯಿಂದ ನಾನು ಖಂಡಿತ ನಾನು ಪ್ರಶ್ನೆ ಕೇಳಿದ ನಂತರ ಯಾರೆಲ್ಲ ಸಂದೇಶ ಕಳುಹಿಸಿದರೆ ಆ ಸಂದೇಶಗಳನ್ನು ಮಾತ್ರ ತಗೊಳ್ತೇನೆ ಅಂತ ಖಂಡಿತವಾಗಿ ಹೇಳ್ತೇನೆ. ಮೊದಲೇ ಹೇಳ್ಬಿಟ್ಟೀನಿ, ಸಾಕಷ್ಟು ಅವಕಾಶಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಈಗ ನೋಡೋಣ.

ಸಂದೇಶ ಯಾರೆಲ್ಲ ಕಳುಹಿಸಿದ್ದಾರೆ ಅಂತ. ಸೋಮ ಸುಶೀಲ ಎಳೆ ಹೊಳೆ ಅನ್ನುವಂಥ ಈ ಊರಿನಿಂದ ಕಳುಹಿಸಿರುವಂಥದ್ದು. ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್, ಬಿ ವಿ ಕೆಎಸ್ ಲೇಔಟ್ ಇಲ್ಲಿಂದ ಬಂದಿದೆ. ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ ಕಳುಹಿಸಿದ್ದಾರೆ ಈ ಸಂದೇಶ. ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ, ಅಂದರೆ ಇವರು ಪ್ರಶ್ನೆ ಕೇಳಿದ ನಂತರ ಬಂದಿರುವಂಥ ಉತ್ತರಗಳು ಇವೆಲ್ಲವೂ ಕೂಡ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು, ಸಂತೋಷ್ ಪಾಟೀಲ್ ಗಲಗಿನ ಕಟ್ಟೆ ತಾಲೂಕು ರಟ್ಟೆಹಳ್ಳಿಯಿಂದ ಕಳುಹಿಸಿರುವಂಥ ಸಂದೇಶ. ಶುಭಾಂಗ್ ಎಸ್ ಪಿ ಅವರು, ಹವೀಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಗೋಟೆಯಿಂದ, ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ, ರಾಗಿತೆನೆ ಗಿರೀಶ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ, ಇನ್ನು ಷಡಾಕ್ಷರ ಪಾಪಿ ಉಪನ್ಯಾಸಕರು ಎಲ್ಲಿಂದ ಅಂತ ಹೇಳ್ತಾ ಇದ್ದಾರೆ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾ ಮಹೇಶ್ವರಿ ದೇವಸ್ಥಾನ ಎದುರು ಕರ್ವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ, ಉಮಾ ಮೋಹನ ಮುರಳಿ ಜೋಗಿಮಂಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರು, ಇನ್ನು ಡಿ ವಿ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗ, ಹಾಗೆ ಶೈಲಜಾ ಲೋಕರ್ಣ ಅವರು ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ವಿನಾಯಕ ಮತ್ತು ಕನ್ನಿಕ ಅವರು ಚೋರನೂರಿನಿಂದ, ಹನುಮಂತಪ್ಪ ಮಣಿವಾಳ ಜಗಳೂರಿನಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸ್ಫೂರ್ತಿ ರಾಘವೇಂದ್ರ ಎಳೆಹೊಳೆ ಅಂತ ಹೇಳ್ತಾ ಇದ್ದಾರೆ, ಶಶಿಕಲಾ ಕೂಡ ಇದ್ದಾರೆ, ಸಾರಥಿ ಶಿಕ್ಷಕರು ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿಗಟೇರಿ ಆದಿಶೇಟ್ರ ಬಸವರಾಜ್, ಓಕೆ ಇವರ ಸಂದೇಶ ಬಂದಿದೆ. ಇನ್ನು ಮತ್ತೊಂದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ ಆರ್ ಮಂಜುಳಾ, ಪಿ ಟಿ ಮಹಾಂತೇಶ್, ಎಂ ಆರ್ ನಗರ, ಎಂ ಆರ್ ಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಆದ್ಯಂತ ಮತ್ತು ಹರ್ಷಿತ ಬಾಪೂಜಿನಗರ ಚಿತ್ರದುರ್ಗದಿಂದ, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು ವಿಜಯಪುರದಿಂದ ಬಂದಿದೆ, ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಫ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ಹಾಗೆ ಜ್ಯೋತಿ ಗಿರೀಶ್ ತಕ್ಷಕ್ ಕೌಶಿಕ್ ಗಾರಹಟ್ಟಿ ಚಿತ್ರದುರ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ ಸಂಜಯ್ ಧನ್ಯ ಅವರು, ಹಾಗೆ ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಹಾಗೆ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಕಳುಹಿಸಿರುವಂತಹ ಸಂದೇಶ ಇದು. ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಹಾಗೆ ಚಂದನ ಮತ್ತು ಕೀರ್ತನ ಅಯ್ಯಣ್ಣಪೇಟೆ ಚಿತ್ರದುರ್ಗದಿಂದ ಬಂದಿದೆ ಇವರ ಸಂದೇಶ. ಸ್ನೇಹಿತರೆ, ಮುಂದಿನ ಸಂದೇಶ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ವಾಣಿಜ್ಯ ಪ್ರಕಟಣೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಮುಂದಿನ ಸಂದೇಶ ಕಳುಹಿಸಿದ್ದಾರೆ ಚಿತ್ರಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರಿನಿಂದ, ಹಾಗೆ ಸುಧಾಶೇಖರ್ ಚಂದ್ರವಳ್ಳಿ ನಗರ ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣಮಪಲ್ಲೆ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ನಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ ಹರಿಹರ ತಾಲೂಕಿನಿಂದ ಬಂದಿರುವಂತದ್ದು, ಹಾಗೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಇನ್ನು ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು, ಹಾಗೆ ಹರಿಹರದಿಂದ ಸುರೇಶ್ ಬಿಣ್ಣಿಯವರು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಇನ್ನು ಸೋನು ಚಿತ್ರದುರ್ಗ ಇಲ್ಲಿಂದ ಬಂದಿದೆ. ಇವರ ಸಂದೇಶ ಕೂಡ ಎರಳ ನಾಯಕ ಚಿರತಗೊಂಡುವಿನಿಂದ ಕಳುಹಿಸಿದ್ದಾರೆ. ಹಾಗೆ ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳುಹಿಸಿದ್ದಾರೆ. ವಾಣಿ ಸತೀಶ್ ಚಿತ್ರದುರ್ಗದಿಂದ, ಇನ್ನು ಹೆಚ್ ಸತೀಶ್ ಕುಮಾರ್ ಇವರು ಕೂಡ ಚಿತ್ರದುರ್ಗದಿಂದ ಮುಂದಿನ ಸಂದೇಶ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಹಾಗೆ ನೇತ್ರ ನಟರಾಜ್ ಇವರ ಸಂದೇಶ ಕೂಡ ಚಿತ್ರದುರ್ಗದಿಂದ ಬಂದಿದೆ. ಸ್ನೇಹಿತರೆ, ಮತ್ತೊಂದು ವಾಣಿಜ್ಯ ಪ್ರಕಟಣೆ ನಂತರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಹಾಗೆ ಪಂಚಾಕ್ಷರಪ್ಪ ಜಿಬಿ ಅವರು, ಶಿಕ್ಷಕರು ಹಿರಿಯೂರಿನಿಂದ ಕಳಿಸಿರುವಂತಹ ಸಂದೇಶ ತಲುಪಿದೆ. ಇನ್ನು ಉಮಾದೇವಿ ಅವರು ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಅಂತ ಹೇಳ್ತಾ ಇದ್ದಾರೆ. ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಪ್ರತೀಕ್ಷಾ ಪ್ರತೀಕ್ ಪ್ರಜ್ಞಾ ಚಿತ್ರದುರ್ಗದಿಂದ, ಹಾಗೆ ರಾಯಭಾಗ ತಾಲೂಕು ಮೊಗಳಖೋಡದಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ ಮತ್ತು ಅಭಿಷೇಕ ಹಿರೇಮಠ ಅವರು, ಹಾಗೆ ಪ್ರಜ್ವಲ್ ಮಲ್ಲೂರಹಟ್ಟಿ ಚಳ್ಳಕೆರೆ ತಾಲೂಕಿನಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ

ತಾಲೂಕು ಅರಸೀಕೆರೆಯಿಂದ. ಇನ್ನು ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ, ಇಲ್ಲಿಂದ ಸವಿತಾ ಗಣೇಶ್ ಅವರು, ಹಾಗೆ ಆಶಾ ವಿಜಯ್ ಕುಮಾರ್. ಮತ್ತೆ ಮುಂದಿನ ಸಂದೇಶ ಗೀತಾ ಶಶಿಧರ್ ಶಿವಗಂಗದಿಂದ, ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಇನ್ನು ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ ತರೀಕೆರೆಯಿಂದ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು. ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯಿಂದ ನರಸಿಂಹಸ್ವಾಮಿ ಅವರು. ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ. ಜಿಸಿಎಚ್ ಗೊಂಚಕಾರ ಭರಮಸಾಗರದಿಂದ. ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ, ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಹಾಗೆ ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆಯಿಂದ. ಡಾಕ್ಟರ್ ವೀಣಾ ಸಿಎಲ್ ಏಕನಾಥ್ ಸಾತ್ವಿಕ್ ಮತ್ತು ಸಂವಿದ್ ದಾವಣಗೆರೆಯಿಂದ. ಹಾಗೆ ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ. ಸುಜಾತ ಮಂಜುನಾಥ್ ಅವರು ಇವರು ಕೂಡ ಚಿತ್ರದುರ್ಗದಿಂದ. ಇನ್ನು ವಿಜಯಲಕ್ಷ್ಮಿ ಸತೀಶ್ ಅವರು ಪೃಥ್ವಿ ಜಿಎಸ್ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ. ಹಾಗೆ ಶಿವಮೊಗ್ಗದಿಂದ ಬಂದಿರುವಂತಹ ಸಂದೇಶ ರೋಟರಿ ಜಿ ವಿಜಯ್ ಕುಮಾರ್ ಮತ್ತು ಬಿಂದು ವಿಜಯ್ ಕುಮಾರ್ ಅವರು. ಕವಡಿಗ್ರಹಟ್ಟಿಯಿಂದ ಮುತ್ತುರಾಜ್ ಅನಿತಾ ಹಂ ಇವರ ಸಂದೇಶ. ಹಾಗೆ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ. ಇನ್ನು ಓ ರಾಜಪ್ಪ ನಿದ್ವಿತ್ ರಾಜ್ ಹೌದಲ್ವಾ, ಓಕೆ ಸರಿ ಇದೆ. ನಗರಂ ಎರೆ ಚಳ್ಳಕೆರೆ ತಾಲೂಕು. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಮಂಜುಳಾ ಮಂಜುನಾಥ್ ಗುಜ್ಜರ್ ಅವರು ದರ್ಜಿ ಕಾಲೋನಿ ಎರಡನೇ ಕ್ರಾಸ್ ಚಿತ್ರದುರ್ಗದಿಂದ. ಇನ್ನು ಮಹೇಶ್ ಹೊಸೂರು ಶಿಕಾರಿಪುರದಿಂದ ಕಳುಹಿಸಿರುವಂತದ್ದು. ಕೃಷ್ಣ ಡಿಆರ್ ಅವರು ಎಲ್ಲಿಂದ ಅಂದ್ರೆ ಮದ್ದನಕುಂಟ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರಪ್ರದೇಶದಿಂದ ಈ ಸಂದೇಶ ಬಂದಿದೆ. ಓಕೆ. ಇನ್ನು ರತ್ನ ಬಸವರಾಜ್ ಅವರು ಜನತಾ ಕಾಲೋನಿ ಅಂತ ಹೇಳ್ತಾ ಇದ್ರೆ ಕೊಂಡ್ಲಹಳ್ಳಿಯಿಂದ. ಸಿಎಲ್ ಉಮಾ ಮಹೇಶ್ವರಿ ಅವರು ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ. ಪ್ರೇಮ ನಟರಾಜ್ ನಾಯಕನಹಟ್ಟಿ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ. ಇನ್ನು ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದ್ರೆ ಅನಿಲಮ್ಮ ಅವರು ಡೆಲ್ಲಿಯಿಂದ ಕಳುಹಿಸಿರುವಂತಹ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿಂದ ಇವರ ಸಂದೇಶ ಬಂದಿದೆ. ಇಷ್ಟು ಜನ ನಾನೇನು ಸಮಯ ಕೊಟ್ಟಿದ್ದಲ್ಲ, ಎರಡು ಹಾಡುಗಳ ಸಮಯದಲ್ಲಿ ಬಂದಿರುವಂತಹ ಸಂದೇಶಗಳು ಇವೆಲ್ಲವೂ ಕೂಡ, ಜೊತೆಗೆ ಒಂದಷ್ಟು ಪ್ರಯತ್ನಗಳು ಕೂಡ ನಡೆದಿದೆ. ತುಂಬಾ ಜನ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದೀರಿ, ಆದರೆ ಸರಿ ಉತ್ತರ ಏನಾಗಿತ್ತು ಅನ್ನುವಂಥದ್ದನ್ನು ತಿಳಿಸ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ. ಸ್ನೇಹಿತರೆ, ಪರ್ಸಿ ಬ್ರೌನ್ ಅವರು ನಮ್ಮ ಕರ್ನಾಟಕದ ಒಂದು ಸ್ಥಳವನ್ನು ಕುರಿತು ತುಂಬ ಅದ್ಭುತವಾದ ಹೇಳಿಕೆಯೊಂದನ್ನು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇಂಡಿಯನ್ ಆರ್ಕಿಟೆಕ್ಚರ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅದು ಏನು ಅಂದರೆ, ಐಹೊಳೆಯನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ವಿವರಿಸಿದ್ದು. ಹೌದು, ನಿಮಗೆ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾರು ಹೇಳಿದ್ದು ಅಂದಿದ್ರೆ ತುಂಬ ಸುಲಭವಾಗಿ ಉತ್ತರ ಸಿಗ್ತಿತ್ತು. ಸ್ವಲ್ಪ ಹೀಗೆ ಟ್ವಿಸ್ಟ್ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದೆ. ಹೌದು, ತುಂಬ ನೆನಪಲ್ಲಿ ಉಳಿಯುತ್ತಲ್ವಾ. ಐಹೊಳೆಯನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆದದ್ದು ಯಾರು ಅಂದರೆ ಪರ್ಸಿ ಬ್ರೌನ್ ಅವರು ತಮ್ಮ ಒಂದು ಕೃತಿಯಲ್ಲಿ, ಇಂಡಿಯನ್ ಆರ್ಕಿಟೆಕ್ಚರ್ ಅನ್ನುವಂಥ ಒಂದು ಕೃತಿಯಲ್ಲಿ. ಹೌದು, ಯಾಕೆ ಈ ರೀತಿಯಾಗಿ ಐಹೊಳೆಯನ್ನು ಕರೆದ್ರು ಅನ್ನೋದಕ್ಕೆ, ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಐಹೊಳೆ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಪ್ರಸಿದ್ಧ ಆಗಿರೋದು. ಮಲಪ್ರಭಾ ನದಿಯ ದಂಡೆಯಲ್ಲಿರುವಂಥ ಈ ಐತಿಹಾಸಿಕ ಸ್ಥಳವು ಬಾದಾಮಿ ಚಾಲುಕ್ಯರ ಪ್ರಮುಖ ಕಲಾ ಕೇಂದ್ರವಾಗಿತ್ತು. ಸುಮಾರು 6ರಿಂದ 12ನೇ ಶತಮಾನದವರೆಗೆ 125ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. 125ಕ್ಕೂ ಹೆಚ್ಚು ಚಾಲುಕ್ಯ ದೇವಾಲಯಗಳು ಇಲ್ಲಿ ನಮಗೆ ಕಂಡುಬರುತ್ತೆ. ವಿಶೇಷವಾದಂಥ ಒಂದು ಸ್ಥಳ. ಓಕೆ, ನೀವೆಲ್ಲರೂ ನೋಡಿರಬಹುದು, ನೋಡಿಲ್ಲ ಅಂದರೆ ಮತ್ತೊಮ್ಮೆ ಹೋಗಿ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಇದೀಗ ಕೇಳೋಣ ಮುಂಗಾರು ಮಳೆ ಭಾಗ 2 ಚಿತ್ರದ ಗೀತೆಯನ್ನು.

0: ಸ್ನೇಹಿತರೆ, ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಹಾಗೆ ಮತ್ತೊಂದಷ್ಟು ಸಂದೇಶಗಳಿದೆ, ಅವುಗಳನ್ನ ಕೂಡ ತಗೊಂಡ್ಬಿಡ್ತೀನಿ. ಶಿಲ್ಪಾ ವೆಂಕಟೇಶ್ ಗರ್ಲಪೇಟ್ ಮತ್ತು ಅಮೂಲ್ಯ ಗರ್ಲಪೇಟ್ ನೆಹರು ನಗರ ಚಿತ್ರದುರ್ಗದಿಂದ, ಹಾಗೆ ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಹಾಗೆ ಒಂದು ಮೆಸೇಜ್ ಡಿಲೀಟ್ ಆಗಿದೆ, ಯಾರು ಅಂತ ಗೊತ್ತಿಲ್ಲ. ಕೆ ಸುಬ್ರಹ್ಮಣ್ಯ ಅವರು, ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ, ಹಾಸನ ಇಲ್ಲಿಂದ ಬಂದಿದೆ. ಹಾಗೆ ಮುಂದಿನ ಸಂದೇಶ ಯಾರು ಕಳುಹಿಸಿದ್ರೆ, ಮಹಾಂತೇಶ್ ಅವರು ಕೆಎನ್ ಹಳ್ಳಿಯಿಂದ ಕಳುಹಿಸಿರುವಂತದ್ದು. ನನ್ನ ಸಂದೇಶ ಓದಲಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಅವರು ಕಮಂಡಲಗೊಂದಿಯಿಂದ, ನಾನು ಓದಿರೋ ನೆನಪಿದೆ, ಯಾಕೆ ಪ್ರತಿ ಸರಿ ಈ ರೀತಿ ಆಗುತ್ತೆ ಮಾದಪ್ಪ ಮತ್ತೆ ಕೃಷ್ಣ ಅವರಿಗೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಾನು ತುಂಬಾ ಸರಿ ಓದಿರ್ತೀನಿ, ಆದರೂ ಕೂಡ ನನ್ನ ಸಂದೇಶ ಓದಲಿಲ್ಲ ಅಂತ ಮತ್ತೊಂದು ಮೆಸೇಜ್ ಹಾಕ್ತೀರಿ ನೀವು. ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕ, ಹಳೆ ಟೌನ್, ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ಇಲ್ಲಿಂದ ಕಳುಹಿಸಿರುವಂತದ್ದು, ಚಳ್ಳಕೆರೆಯಿಂದ ಗೌಡೇಶ್ ಪರಶುರಾಂಪುರ ಚಳ್ಳಕೆರೆಯಿಂದ. ಹಾಗೆ ಮತ್ತೊಂದು ಸಂದೇಶ ಕೂಡ ಹೇಳ್ತಾ ಇದ್ದೀರಿ, ಹೆಸರುಗಳನ್ನು ತಗೊಂಡಿದ್ದೀನಿ, ನೀವು ಕೇಳಿಸ್ಕೊಳ್ಬೇಕಷ್ಟೇ. ಅಮೃತ ರಮೇಶ್ ಅವರು ನಿಮ್ಮ ಹೆಸರನ್ನು ಹೇಳಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಚಿತ್ರದುರ್ಗದಿಂದ. ಓಕೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಹೌದು ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ಮತ್ತೆ 8:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಸಮಯ 8:15 ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್.

0: ಚೈತ್ರ
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
0: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಸ್ನೇಹಿತರೆ, ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ, ನೀವೆಲ್ಲ ಕಾಯ್ತಾ ಇರಬಹುದು. ಮತ್ತೊಂದು ಪ್ರಶ್ನೆ ಏನಾದ್ರೂ ಇದೆಯಾ ಅಂತ. ಹೌದು, ಇವತ್ತು ಈಗ ಒಂದು ಲೆಕ್ಕದ ಪ್ರಶ್ನೆಯೊಂದಿಗೆ ನಾನು ತಯಾರಾಗಿದ್ದೀನಿ. ನೀವು ಕೂಡ ಸ್ವಲ್ಪ ಲೆಕ್ಕ ಮಾಡಬೇಕಾಗುತ್ತೆ, ತುಂಬಾ ಕಷ್ಟ ಏನಿಲ್ಲ, ಪ್ರಶ್ನೆ ಸುಲಭ ಇದೆ, ಕೇಳಿಸ್ಕೊಳ್ಳಿ. ರಾಮು ಮತ್ತೆ ಸೋಮು ಅಂತ ಇಬ್ಬರಿರ್ತಾರೆ. ರಾಮುವಿನ ಹತ್ರ 4 ಹಣ್ಣುಗಳಿದ್ದಾವೆ, ಹಾಗೆ ಸೋಮುವಿನ ಹತ್ರ ಕೂಡ 8 ಹಣ್ಣುಗಳಿದ್ದಾವೆ. ಏನಾಗ್ಬಿಟ್ಟಿದೆ ಅಂದ್ರೆ, ಇವ್ರ ಹತ್ರ ಇರುವಂತ ಎಲ್ಲ ಹಣ್ಣುಗಳು ಒಂದು ಅರ್ಧರ್ಧ ಹಣ್ಣು ಕೆಟ್ಟು ಹೋಗ್ಬಿಟ್ಟಿದೆ, ಇನ್ನು ಅರ್ಧರ್ಧ ಹಣ್ಣು ಚೆನ್ನಾಗಿಯೇ ಇದೆ. ಈ ಹಣ್ಣುಗಳನ್ನು ಅವರು ಸಮಾನವಾಗಿ ಹಂಚಿಕೊಂಡು ತಿಂತಾರೆ. ಆಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಣ್ಣುಗಳು ಸಿಕ್ತು ಅನ್ನುವಂಥದ್ದನ್ನು ನೀವು ನನಗೆ ಸಂದೇಶವನ್ನು ಕಳುಹಿಸೋದ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಮತ್ತೊಂದು ಸರಿ ಹೇಳ್ತೇನೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ರಾಮುವಿನ ಬಳಿ 4 ಹಣ್ಣುಗಳಿದ್ದಾವೆ, ಹಾಗೆ ಸೋಮುವಿನ ಬಳಿ 8 ಹಣ್ಣುಗಳಿದ್ದಾವೆ. ಅವರ ಬಳಿ ಇರುವಂಥ ಎಲ್ಲ ಹಣ್ಣುಗಳಲ್ಲೂ ಅರ್ಧರ್ಧ ಹಣ್ಣು ಕೆಟ್ಟು ಹೋಗ್ಬಿಟ್ಟಿದೆ. ಇನ್ನು ಉಳಿದಂಥ ಅರ್ಧರ್ಧ ಹಣ್ಣು ಏನು ಚೆನ್ನಾಗಿರೋದಿತ್ತ, ಅದನ್ನು ಇಬ್ಬರು ಸಮವಾಗಿ ಹಂಚಿಕೊಂಡು ತಿಂತಾರೆ. ಹಾಗಾದರೆ ಒಬ್ಬೊಬ್ಬರು ಎಷ್ಟೆಷ್ಟು ಹಣ್ಣನ್ನು ತಿಂದ ಹಾಗೆ ಆಯಿತು ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ವಾಟ್ಸಪ್ ಮೂಲಕ 9448640723 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳುಹಿಸಿಕೊಡಿ. ಈಗ ಕೇಳೋಣ ಮೃತ್ಯುಂಜಯ ಚಿತ್ರದ ಗೀತೆಯನ್ನು.

ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಪ್ರಿಯ ಕೇಳುಗರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ.

ಸ್ನೇಹಿತರೆ, ಲೆಕ್ಕದ ಪ್ರಶ್ನೆಯೊಂದನ್ನು ಕೇಳಿದ್ದೀನಿ. ಸರಿಯಾದ ಲೆಕ್ಕಗಳು ಕೂಡ ಬರ್ತಾ ಇದೆ, ಉತ್ತರವನ್ನು ಹೇಳ್ತಾ ಇದ್ದೀರಿ, ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ. ಪ್ರಶ್ನೆನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ರಾಮು ಮತ್ತು ಸೋಮು ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಏನು ಅಂದರೆ, ರಾಮುವಿನ ಹತ್ರ 4 ಹಣ್ಣುಗಳು, ಹಾಗೆ ಸೋಮುವಿನ ಹತ್ರ 8 ಹಣ್ಣುಗಳು ಇರುತ್ತವೆ. ಏನಾಗ್ಬಿಟ್ಟಿದೆ ಅಂದರೆ, ಅವ್ರ ಹತ್ರ ಇರುವಂಥ ಎಲ್ಲ ಹಣ್ಣುಗಳು ಅರ್ಧರ್ಧ ಕೆಟ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇನ್ನೂ ಉಳಿದಿರುವಂಥ ಅರ್ಧರ್ಧ ಭಾಗ ಏನಿದೆ ಅದನ್ನು ಇಬ್ಬರು ಸಮವಾಗಿ ಹಂಚ್ಕೊಳ್ತಾರೆ. ಅವ್ರ ಹತ್ರ ಏನಿತ್ತು ಆ ಎಲ್ಲ ಹಣ್ಣುಗಳನ್ನು, ಉಳಿದಂಥ ಚೆನ್ನಾಗಿರುವಂಥ ಹಣ್ಣುಗಳನ್ನು ಹಂಚ್ಕೊಳ್ತಾರೆ. ಹಾಗಾದರೆ ರಾಮು ಮತ್ತು ಸೋಮು ಎಷ್ಟು ಹಣ್ಣುಗಳನ್ನು ತಿಂದ ಹಾಗಾಯಿತು ಅನ್ನುವಂಥದ್ದನ್ನು ನೀವು ನನಗೆ ಉತ್ತರವನ್ನು ಕಳುಹಿಸಬೇಕು ವಾಟ್ಸಪ್ ಮೂಲಕ. ಓಕೆ, ಈಗ ಕೇಳೋಣ ಅಪ್ಪಾಜಿ ಚಿತ್ರದ ಗೀತೆಯನ್ನು.

0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಲೆಕ್ಕವೊಂದನ್ನ ಕೊಟ್ಟಿದ್ದೆ, ಲೆಕ್ಕವನ್ನ ಯಾರೆಲ್ಲ ಬಿಡಿಸಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಸರಿ ಉತ್ತರ ಇತ್ತ ಅಂದರೆ ಒಂದಷ್ಟು ಪ್ರಯತ್ನಗಳು ಕೂಡ ಆಗಿದೆ. ಹಾಗಾಗಿ ಯಾರೆಲ್ಲ ನನಗೆ ಸಂದೇಶಗಳನ್ನು ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನು ಮೊದಲು ತಿಳಿಸ್ಬಿಡ್ತೀನಿ, ನಂತರ ಸರಿ ಉತ್ತರ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಹಾಂ, ಎಸ್ ಸತೀಶ್ ಕುಮಾರ್ ಅವರು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಇವರು ಕೂಡ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಅವರದ್ದು ಕೂಡ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಹಾಗೆ ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಇವರು ಕೂಡ ಚಿತ್ರದುರ್ಗದಿಂದ, ಹಾಗೆ ಚಿನ್ಮಯ ಮಮತಾ ತಿಮ್ಮಾರೆಡ್ಡಿ ಅವರು ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ನಿಂದ, ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಅಚ್ಯುತ್, ಸೂರ್ಯ ಕಲಾವತಿ, ತುಂಬ ಜನ ಸೇರಿ ಕಳುಹಿಸಿರುವಂಥದ್ದು. ನಾಗರಾಜ್ ಶೆಟ್ಟಿ ಅವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಮಂಜುಳಾ ಅವರು, ಮಹಾಂತೇಶ್ ಕೂಡ ಇದ್ದಾರೆ, ಪಿಟಿ ಮಹಾಂತೇಶ್, ಎಂಆರ್ ನಗರ, ಎಂಕೆ ಹಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು, ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟಿನಿಂದ, ಇನ್ನು ಲಕ್ಷ್ಮಿ ಮಂಜುನಾಥ್ ಅವರು ನಾಗರಬಾವಿ ಬೆಂಗಳೂರಿನಿಂದ ಕಳುಹಿಸಿರುವಂತಹ ಸಂದೇಶ ಇದು. ಸ್ವಾತಿ ದೀಪಕ್ ನಾಯಕನ ಹಟ್ಟಿಯಿಂದ, ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಹಾಗೆ ಷಡಕ್ಷರಪ್ಪ ಪಿ ಅವರು ಉಪನ್ಯಾಸಕರು ಅಂತ ಹೇಳ್ತಾ ಇದ್ದಾರೆ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಸುಧಾಮಣಿ, ಧನುಷ್, ದೀಕ್ಷಿತ್, ರಮೇಶ್ ಬಾಬು ಮಾರಮ್ಮ ದೇವಸ್ಥಾನದ ರಸ್ತೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಶಿಲ್ಪಾ ವೆಂಕಟೇಶ್ ಗರ್ಲಪೇಟ್ ಮತ್ತು ಅಮೂಲ್ಯ ಗರ್ಲಪೇಟ್ ಅವರು ನೆಹರು ನಗರ ಚಿತ್ರದುರ್ಗದಿಂದ, ಕೃಷ್ಣ ಡಿ ಆರ್ ಅವರು ಮದ್ದನಕುಂಟ ಗ್ರಾಮ,

ಕುಮಾರಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಕೊಂಡ್ಲಹಳ್ಳಿಯಿಂದ, ಹಾಗೆ ಇಂದಿರಾ ಜಯದೇವ ಮೂರ್ತಿ ಅವರು ಕೆಳಗೋಟೆಯಿಂದ ಸಂದೇಶ ಕಳುಹಿಸಿದ್ದಾರೆ. ಇನ್ನು ವೀರನಾಗಪ್ಪ ಅವರು ಕುರುಬರಹಳ್ಳಿಯಿಂದ ಸಂದೇಶ ಬಂದಿದೆ, ಮಡಕಶಿರ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಪೂಜಾ ಗೋಪನಹಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕಿನಿಂದ, ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರ ತಾಲೂಕಿನಿಂದ, ಉಷಾ ವೇದಮೂರ್ತಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ ಹೊಳಲ್ಕೆರೆ ರಸ್ತೆಯಿಂದ. ಕುಳ್ಳಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು, ವಿಭಾ ದೀಪಕ್ ಬೆಂಗಳೂರಿನಿಂದ, ಹಾಗೆ ಯೋಗೇಶ್ ಕ್ಯಾನ್ಬೆರಿ ಸಿಟಿ ಆಸ್ಟ್ರೇಲಿಯಾದಿಂದ ಇವರ ಸಂದೇಶ ಬಂದಿದೆ. ಹಾಗೆ ಕವಿತಾ ಸಿದ್ದೇಶ್ ವಾಸವಿ ಸ್ಕೂಲ್ ರೋಡ್ ದೊಡ್ಡಪೇಟೆಯಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸಂಜಯ್ ಕೂಡ ಇದ್ದಾರೆ. ಸುಧಾಮಣಿ ರಮೇಶ್ ಬಾಬು ಧನುಷ್ ದೀಕ್ಷಿತ್ ರೈಲ್ವೆ ಸ್ಟೇಷನ್ ಹತ್ತಿರ ಚಿತ್ರದುರ್ಗದಿಂದ, ಹಾಗೆ ನಾಗೇಂದ್ರಪ್ಪ ಅವರು ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶ ಕಳುಹಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಮಂಜುಳಾ ನರಸಿಂಹಮೂರ್ತಿ ದೋನೆಹಳ್ಳಿ ಜಗಳೂರು ದೋಣೆಹಳ್ಳಿ ಅಂತಾರೆ, ದೋನೆಹಳ್ಳಿನೂ ಇರಬಹುದಾ, ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಈ ಸಂದೇಶ ಬಂದಿದೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹಾಗೆ ಯಾರು ಕಳುಹಿಸಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಯಾಕೆಂದರೆ ಉತ್ತರವನ್ನು ಹೇಳಿದ್ದೀರಿ. ಎರಡು ಮೆಸೇಜ್ ಬಂದಿದೆ. ಓಕೆ, ರಾಧಿಕಾ JCR ಬಡಾವಣೆ ಚಿತ್ರದುರ್ಗದಿಂದ ಬಂದಿರೋ ಸಂದೇಶ ಇದು. ಓಕೆ ಸ್ನೇಹಿತರೆ, ಇಷ್ಟು ಜನ ನನಗೆ ಸಂದೇಶವನ್ನು ಕಳುಹಿಸಿದ್ದೀರಿ. ಸರಿಯಾದ ಉತ್ತರ ಆಗಿತ್ತಂದರೆ, ಹೌದು, ನಿಮ್ಮಲ್ಲಿ ತುಂಬ ಜನ ಸರಿಯಾದ ಉತ್ತರವನ್ನು ಕಳುಹಿಸಿದ್ದೀರಿ, ಸ್ವಲ್ಪ ಪ್ರಯತ್ನ ಕೂಡ ಆಗಿದೆ ಅನ್ನುವಂಥದ್ದು. ಹಾಗಾದರೆ ಸರಿ ಉತ್ತರ ಏನಾಗಿತ್ತು ಅಂತ ತಿಳ್ಕೊಳ್ಳೋದಾದರೆ, ರಾಮು ಮತ್ತು ಸೋಮುವಿನ ಬಳಿ, ರಾಮುವಿನ ಬಳಿ ನಾಲ್ಕು ಹಣ್ಣಿದೆ, ಸೋಮುವಿನ ಬಳಿ ಎಂಟು ಹಣ್ಣಿದೆ. ಇವರಲ್ಲಿರುವಂಥ ಎಲ್ಲ ಹಣ್ಣುಗಳು ಅರ್ಧರ್ಧ ಕೆಟ್ಟು ಹೋಗ್ಬಿಟ್ಟಿದೆ, ಇನ್ನುಳಿದಂಥ ಅರ್ಧರ್ಧ ಹಣ್ಣನ್ನು ಇವರು ಹಂಚ್ಕೊಂಡು ತಿಂತಾರೆ. ಹಾಗಾದರೆ ಎಷ್ಟು ಹಣ್ಣುಗಳನ್ನು ಒಬ್ಬೊಬ್ಬರಿಗೆ ಬಂತು ಅನ್ನುವಂಥದ್ದು, ತಲಾ ಎಷ್ಟು ಹಣ್ಣುಗಳನ್ನು ತಿಂದರು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಹೌದು, ಇದಕ್ಕೆ ಸರಿಯಾದ ಉತ್ತರ, ಇಬ್ಬರಿಗೂ ಮೂರು ಮೂರು ಹಣ್ಣುಗಳು ಇಲ್ಲಿ ಸಿಕ್ಕುತ್ತವೆ. ಹೇಗೆ ಅಂದರೆ, ನಾಲ್ಕು ಪ್ಲಸ್ ಎಂಟು, ಅಲ್ಲಿಗೆ ಎಷ್ಟಾಯಿತು, ಹನ್ನೆರಡು ಆಯ್ತಲ್ವಾ, ಹನ್ನೆರಡರಲ್ಲಿ ಅರ್ಧರ್ಧ ಹೋಗಿತ್ತು ಅಂದರೆ ಆರು ಉಳಿತು, ಆರಲ್ಲಿ ಮತ್ತೆ ಅವ್ರು ಭಾಗ ಮಾಡಿಕೊಡ್ರೆ ಮೂರು ಮೂರು ಹಣ್ಣುಗಳು ಅವರಿಗೆ ಸಿಕ್ತು ಅನ್ನುವಂಥದ್ದು ಇದು ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರ ನಿಮಗೂ ಕೂಡ ಬಂದಿತ್ತ ಅಥವಾ ಪ್ರಯತ್ನ ಪಟ್ಟಿದ್ರ, ಆ ಪಟ್ಟಿಯಲ್ಲಿ ಯಾರಿದ್ರಿ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಿ. ಜೊತೆಗೆ ಸರಿಯಾದ ಉತ್ತರ ತಿಳಿಸಿದ್ದಕ್ಕಾಗಿ, ಪ್ರಯತ್ನ ಪಟ್ಟಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ಕೇಳೋಣ ಮಿಲನ ಚಿತ್ರದ ಗೀತೆಯನ್ನು.

0: ಸ್ನೇಹಿತರೆ, ಮತ್ತೆ ಎರಡು ಮೆಸೇಜ್ ಇದೆ, ನಾನು ಓದ್ಬೇಕಾದ್ರೆ ಕಳುವನ್ನೇನು ನಿಮ್ಮ ಹೆಸರುಗಳನ್ನ ಹೇಳಬೇಕಾದ್ರೆ ಬಂದಿರುವಂತದ್ದು. ಪ್ರಕಾಶ್ ಟಿ ಎನ್ ಕೋಟೆಯಿಂದ, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಇವರು ಕೂಡ ಉತ್ತರ ಹೇಳುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕಳುಹಿಸಿದ್ದಾರೆ. ಧನ್ಯವಾದಗಳನ್ನ ಹೇಳ್ತಾ ಈಗ ಅಪೂರ್ವ ಚಿತ್ರದ ಗೀತೆಯನ್ನ ಕೇಳೋಣ ಕಾರ್ಯಕ್ರಮದ ಕೊನೆಯಲ್ಲಿ.
1: Love is just behind you.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ ಸಾತ್ ಬಜೆ ಔರ್ ದೊಪಹರ್ ಸಾಢೆ ಬಾರಹ ಬಜೆ DD National और Waves OTT पर.
0: ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯಾ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಪ್ರಿಯ ಕೇಳುಗರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9114197272ಗೆ ಕರೆ ಮಾಡುವ ಮೂಲಕ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ.
3: ಕೇಳುಗರೇ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನ ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ. ನಡೆದು ಹೋಗುವವರನ್ನ ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप
0: राघम 24x7 DTH वाहिनी FM रेनबो विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ
3: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ ಇದು ಆಕಾಶವಾಣಿ ಚಿತ್ರದುರ್ಗ ಇದೀಗ ನಲ್ನುಡಿ
4: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ ಅದುವೇ ನಲ್ನುಡಿ

0: ಇಂದ ನಲ್ನುಡಿ ಡಿ ಶ್ರೀನಿವಾಸ್ ಅವರಿಂದ.
1: ಶುದ್ಧ ನಿರ್ಮಲ ಸಲಿಲವನ್ನು ಮೈದುಂಬಿಸಿಕೊಂಡು ಶಾಂತವಾಗಿ ಪ್ರವಹಿಸುತ್ತಿರುವ ನದೀ ತಟದಲ್ಲಿ ಹಸಿರು ತುಂಬಿದ ಪ್ರಕೃತಿಯ ನಡುವೆ ರೂಪುಗೊಂಡ ಆಶ್ರಮ. ಅದರ ಮುಂದೆ ಬೃಹದಾಕಾರದ ಮರದ ನೆರಳಿನಲ್ಲಿ ವೇದಿಕೆಯ ಮೇಲೆ ಕುಳಿತ ತಪಸ್ವಿ ಗುರು, ಆತನ ಮುಂದೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಂಡು ಕುಳಿತ ಶಿಷ್ಯರು. ಇದು ಒಂದು ಚಿತ್ರ. ನಗರೀಕರಣದ ಭರಾಟೆಯ ನಡುವೆ ಕಿವಿಗೆ ಚಚ್ಚುವ ವಾಹನಗಳ ಸದ್ದುಗದ್ದಲದಲ್ಲಿ ನಾಲ್ಕು ಗೋಡೆಯ ಒಂದು ಕೊಠಡಿಯಲ್ಲಿ ಕಾಲಿಡಲೂ ಸ್ಥಳವಿಲ್ಲದಷ್ಟು ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಪುಸ್ತಕದಲ್ಲಿರುವ ನಾಲ್ಕು ಸಾಲುಗಳನ್ನು ಅವರ ಬಾಯಿಗೆ ತುರುಕುವ ಕಸರತ್ತು ನಡೆಸುವ ಶಿಕ್ಷಕ, ಹಣ ಕೊಟ್ಟು ವಸ್ತುಗಳನ್ನು ಕೊಳ್ಳುವವರಂತೆ ಕುಳಿತ ವಿದ್ಯಾರ್ಥಿಗಳು, ಇದು ಮತ್ತೊಂದು ಚಿತ್ರ. ತನ್ನ ಬಳಿಗೆ ಬರುವ ವಿದ್ಯಾರ್ಥಿಯೊಬ್ಬನ ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣದ ಪ್ರತಿ ಹಂತದಲ್ಲಿ ತನ್ನ ಜವಾಬ್ದಾರಿಯನ್ನು ಕಂಡುಕೊಳ್ಳುತ್ತಿದ್ದ ಗುರುವಿನ ಅಂದಿನ ಗುರುಕುಲದಿಂದ ತನಗೆ ನಿಗದಿಪಡಿಸಿದ ಅವಧಿಯಲ್ಲಿ ಪುಸ್ತಕದಲ್ಲಿರುವ ಸಾಲುಗಳನ್ನು ವಿದ್ಯಾರ್ಥಿಗಳ ಕಿವಿಗೆ ಹಾಕಿದರೆ ನನ್ನ ಕೆಲಸ ಮುಗಿಯಿತು ಎಂದು ತಿಳಿದುಕೊಂಡಿರುವ ಇಂದಿನ ಶಿಕ್ಷಕರಿರುವ ಶಾಲೆಯ ತನಕ ನಮ್ಮ ಶಿಕ್ಷಣ ಬೆಳೆದು ಬಂದಿದೆ. ವಾಸ್ತವವಾಗಿ ಶಾಲೆಯ ಪರಿಕಲ್ಪನೆ ಕೇವಲ ಭೌತಿಕವಾದುದಲ್ಲ. ಕುಟುಂಬದ ಭಾಗವಾಗಿ ಬೆಳೆದ ಶಿಶುವೊಂದನ್ನು ಸಾಮಾಜಿಕ ವ್ಯಕ್ತಿಯನ್ನಾಗಿ ರೂಪಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ಶಾಲೆ ವಹಿಸುತ್ತದೆ. ಮಕ್ಕಳ ಬೌದ್ಧಿಕ ವಿಕಸನ ಶಾಲಾ ಶಿಕ್ಷಣದ ಒಂದು ಭಾಗವಷ್ಟೇ. ಇದಕ್ಕಿಂತ ಹೆಚ್ಚಾಗಿ ಅವರ ಮನೋವಿಕಾಸನವಾಗಿ, ಭಾವವಿಕಸನವಾಗಿ, ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣವಾಗಿ ಸಮಾಜಕ್ಕೆ ಆರೋಗ್ಯಕರವಾದ ಪ್ರತಿನಿಧಿಯಾಗುವಂತೆ ಅವರನ್ನು ರೂಪಿಸುವುದು ಶಾಲೆಯ ಆದ್ಯ ಹಾಗೂ ಪ್ರಮುಖ ಕರ್ತವ್ಯವಾಗಿರುತ್ತದೆ. ಈ ಕಾರ್ಯ ಕೇವಲ ಗೋಡೆ, ಮೇಜು, ಕುರ್ಚಿ, ಬೋರ್ಡುಗಳಿಂದ ಸಾಧ್ಯವಾಗುವುದಿಲ್ಲ. ಈ ಮಹತ್ವದ ಕಾರ್ಯದ ರುವಾರಿಯಾಗಬೇಕಾದವನು ಒಬ್ಬ ಶಿಕ್ಷಕ. ತನ್ನ ವ್ಯಕ್ತಿತ್ವವನ್ನು ಆದರ್ಶಮಯವಾಗಿಸಿಕೊಂಡು, ತನ್ನ ಕಾಯಕವನ್ನು ತಪಸ್ಸನ್ನಾಗಿಸಿ, ವಿದ್ಯಾರ್ಥಿಗಳನ್ನು ಮಕ್ಕಳನ್ನಾಗಿ ಭಾವಿಸಿ, ಅವರ ಸಾಧನೆಯಲ್ಲಿ ತನ್ನ ಬದುಕಿನ ಸಾರ್ಥಕತೆಯನ್ನು ಕಾಣುವ ಶಿಕ್ಷಕ ಮಾತ್ರ ಇಂತಹ ಮಹತ್ವದ ಕಾರ್ಯವನ್ನು ನಿರ್ವಹಿಸಬಲ್ಲ. ಆಗ ಮಾತ್ರ ಶಾಲೆ ಕರ್ಮಭೂಮಿಯಾಗಿ ರೂಪಿತವಾಗುತ್ತದೆ. ಶಾಲೆ ಎನ್ನುವುದು ಮಕ್ಕಳ ಪಾಲಿಗೆ ಆಕರ್ಷಣೆಯ ಕೇಂದ್ರವಾಗಬೇಕು. ಎಲ್ಲವನ್ನು ನಲಿಯುತ್ತಾ ಕಲಿಯುವ ನಲ್ದಾಣವಾಗಬೇಕು. ಆಗತಾನೇ ಅರಳುತ್ತಿರುವ ಹೂ ಮನಸ್ಸುಗಳ ಮೇಲೆ ಯಾವ ಒರಟುತನದ ಬರೆಯೂ ಬೀಳದ ಹಾಗೆ ಶಾಲೆಯ ಪರಿಸರವಿರಬೇಕು. ಅವರ ಮುಗ್ಧ ಮನಸ್ಸುಗಳು ಬಾಲ್ಯದ ಕನಸುಗಳನ್ನು ಆಹ್ಲಾದಮಯವಾಗಿ ಸವಿಯುವಂತೆ ಮಾಡುವ ಹೊನ್ನಿನ ಅಂಗಳವಾಗಬೇಕು. ಆದರೆ ಇನ್ನೂ ಜಗತ್ತಿಗೆ ಕಣ್ಣನ್ನೇ ತೆರೆಯದ ಕಂದಮ್ಮಗಳಿಗೆ ಮೂಟೆಗಟ್ಟಲೆ ಪುಸ್ತಕದ ಹೊರೆ ಹೊರಿಸಿ, ಅವರ ಬುದ್ಧಿಮಟ್ಟಕ್ಕೆ ಮೀರಿದ ಪಠ್ಯಗಳ ಒತ್ತಡವನ್ನು ಹೇರಿ, ಶಿಸ್ತಿನ ಹೆಸರಿನಲ್ಲಿ ಮಕ್ಕಳನ್ನು ಸೆರೆಮನೆಯ ಖೈದಿಗಳನ್ನಾಗಿಸಿ ಪರಿವರ್ತಿಸಿ ಅದೇ ತಮ್ಮ ಸಾಧನೆ ಎಂದು ಹೇಳಿಕೊಳ್ಳುತ್ತಿರುವ ಶಾಲೆಗಳಿರುವ ತನಕ, ಮಕ್ಕಳು ಆಟವಾಡುವ ವಯಸ್ಸಿನಲ್ಲಿ ಗಂಟೆಗಟ್ಟಲೆ ಹೋಮ್ವರ್ಕ್ ಮಾಡುತ್ತಾ ಜಡವಾದರೂ ಅವರ ಅಂಕಪಟ್ಟಿಯಲ್ಲಿ ಕಾಣುವ ಅಂಕಗಳೇ ಸಮಾಜದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತವೆ ಎಂಬ ಭ್ರಮೆಯ ಪೋಷಕರಿರುವ ತನಕ ಮೇಲೆ ಹೇಳಿದ ಆದರ್ಶ ಶಾಲೆಗಳ ಕಲ್ಪನೆ ಕನಸಾಗಿಯೇ ಉಳಿದು ಬಿಡುವ ಅಪಾಯವಿದೆ. ನಾವೀಗ ತಂತ್ರಜ್ಞಾನದ ಅಪರಿಮಿತ ಬಳಕೆಯ ಹಾದಿಯಲ್ಲಿದ್ದೇವೆ. ಉಪಗ್ರಹದ ಮೂಲಕ ಶಿಕ್ಷಣ, ವಿದ್ಯುನ್ಮಾನ ಕಲಿಕೆ ಮುಂತಾದವುಗಳಿಂದ ಸೈಬರ್ ಗುರುಕುಲದ ಕಲ್ಪನೆಯ ಲೋಕದಲ್ಲಿದ್ದೇವೆ. ಆದರೆ ತಂತ್ರಜ್ಞಾನವೇ ಶಿಕ್ಷಣವನ್ನು ನೀಡಲಾರದು. ಅಲ್ಲಿಯೂ ತಂತ್ರಜ್ಞಾನ ಮತ್ತು ಕಲಿಯುವವರ ನಡುವೆ ಒಬ್ಬ ಸಮರ್ಥ ಶಿಕ್ಷಕನ ಪಾತ್ರವಿರುತ್ತದೆ. ಆ ಕಲಿಕೆಗೆ ತಕ್ಕ ತಾಣವಾಗಿ ಒಂದು ಶಾಲೆಯ ಪರಿಸರದ ಮಹತ್ವದ ಪಾತ್ರವಿರುತ್ತದೆ. ತಂತ್ರಜ್ಞಾನ ಎಷ್ಟೇ ಬೆಳೆಯಲಿ ಅದು ಶಾಲೆಗೆ ಪರ್ಯಾಯವಲ್ಲ. ಶಾಲೆ ಎಂಬುದು ಎಳೆಯ ಮನಸ್ಸುಗಳ ಭಾವನೆಗಳನ್ನು ಅರಳಿಸುವ, ವ್ಯಕ್ತಿತ್ವವನ್ನು ರೂಪಿಸುವ ಸೃಜನಶೀಲ ತಾಣ. ಇದೇ ವೇಳೆ ಶಾಲೆ ಶೈಕ್ಷಣಿಕ ಕೇಂದ್ರವಾಗಬೇಕೇ ಹೊರತು ಶಿಕ್ಷೆಯ ಸೆರೆಮನೆಯಾಗಬಾರದು.
0: ನಲ್ನುಡಿ ಡಿ ಶ್ರೀನಿವಾಸ್ ಅವರಿಂದ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಂಎಸ್ ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನ.

ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ. ಪಕ್ಕವಾದ್ಯದಲ್ಲಿ ಸಾಥ್ ನೀಡುತ್ತಿದ್ದಾರೆ ವಯಲಿನ್ ಎಂ ನರ್ಮದಾ, ಮೃದಂಗ ಎ ಈಶ್ವರ, ಘಟ ವಿ ಸುರೇಶ್. ಕೇಳೋಣ ಎಂಎಸ್ ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನವನ್ನ ಕೇಳ್ತಾ ಇದ್ರಿ. ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿ ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ಸಾಥ್ ವಯಲಿನ್ ಎಂ ನರ್ಮದಾ, ಮೃದಂಗ ಎ ಈಶ್ವರ, ಘಟ ವಿ ಸುರೇಶ್, ಹಾಗೆ ತಾನ್ಪುರ ಎಸ್ ವೆಂಕಟರಾಮನ್ ಅವರದಾಗಿತ್ತು. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಹಿಂದಿ ಚಿತ್ರಗೀತೆಗಳ ಜೊತೆ ಹೌದು ನೀವೆಲ್ಲ ಕಳುಹಿಸಿರುವಂತ ಸಂದೇಶಗಳು ಕೂಡ ಇದೆ, ಅವುಗಳನ್ನ ಕೂಡ ತಗೊಳ್ತಾ ಹೋಗ್ತೇನೆ. ಆರಂಭದಲ್ಲಿ ಒಂದೆರಡು ಸಂದೇಶಗಳನ್ನ ತಗೊಳ್ಳೋಣ, ನಂತರ

ಹಾಡನ್ನ ಕೇಳೋಣ. ಮೊದಲಿಗೆ ಯಾರ ಸಂದೇಶ ಬಂದಿದೆ ಅಂದ್ರೆ, ಹಿತ ನುಡಿ ಅಂಥೇಳಿ, ಒಬ್ಬನೇ ಉಂಡರೆ ಹೊಟ್ಟೆ ತುಂಬಲ್ಲ, ಎಲ್ಲರೊಡನೆ ಹಂಚಿ ಉಂಡರೆ ಮನಸ್ಸು ತುಂಬುತ್ತೆ, ಹಂಚಿದ್ರೆ ಅಮೃತವಾಗುತ್ತೆ ಅಲ್ವೇ ಅಂತ ಹೇಳ್ತಾ ಇದ್ದಾರೆ. ಶುಭ ದಿನ ಶುಭವಾಗಲಿ ಅಂಥೇಳಿ ಹೊನ್ನೂರಲ್ಲಿ ಇವರು ಹನುಮಂತಪುರದಿಂದ ಕಳುಹಿಸಿರುವಂತಹ ಸಂದೇಶ ಇದು. ಓಕೆ, ಇಲ್ಲ ಅಂದವರುಂಟೆ ಅಂತ ಹೇಳ್ತಾ ಧನ್ಯವಾದಗಳು ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಕಳುಹಿಸಿದ್ದಾರೆ ಯಾರು ಅಂತ ಅನ್ನೋದಾದ್ರೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮತ್ತೆ ಮನೆಯವರು, ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಬೆಳಗ್ಗೆನೆ ಕಳುಹಿಸಿದ್ರು ಈ ಸಂದೇಶವನ್ನ. ನಮನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವ ಸಂತೆಬೆನ್ನೂರಿನ ಪುಷ್ಕರಣಿ 16ನೇ ಶತಮಾನದ ಪ್ರಸಿದ್ಧ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ತಾಣವಾಗಿದೆ. ಸ್ಥಳೀಯ ಪಾಳೆಗಾರ ಕೆಂಗ ಹನುಮಂತಪ್ಪ ನಾಯಕರಿಂದ ನಿರ್ಮಿಸಲ್ಪಟ್ಟ ಸಂತೆಬೆನ್ನೂರು ಪುಷ್ಕರಣಿ ತನ್ನ ವಿಶಿಷ್ಟ ವಿನ್ಯಾಸದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ನಾನು ಈ ಸ್ಥಳವನ್ನು ನೋಡಿದ್ದೇನೆ. ನಿಮ್ಮ ಕಾರ್ಯಕ್ರಮದ ಮುಖಾಂತರ ಮತ್ತೆ ನೆನಪಿಸಿ ಅದರ ಇತಿಹಾಸ ಹಿನ್ನೆಲೆಯನ್ನು ತಿಳಿಸಿ ಕಣ್ಣ ಮುಂದೆ ಬಂತು ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ನಿಮಗೂ ಕೂಡ ಧನ್ಯವಾದಗಳು, ಹಾಗೆ ಶುಭ ಮುಂಜಾನೆ ಅಂತ ಹೇಳಿದ್ದೀರಿ, ನಿಮಗೂ ಕೂಡ ನಮಸ್ಕಾರಗಳು. ಹೌದು, ನಾವು ತುಂಬ ಸರಿ ನೋಡಿರುವಂಥ ಸ್ಥಳಗಳ ಬಗ್ಗೆ ಮತ್ತೊಂದು ಸಾರಿ ಕೇಳಿದಾಗ ಅಲ್ಲಿಗೆ ನಾವು ಏನು ಹೋಗಿ ಬಂದಿದ್ವಿ ಆ ಎಲ್ಲ ಚಿತ್ರಣಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ ಅಲ್ವಾ, ಮನಸ್ಸು ಅಲ್ಲೇ ಇರುತ್ತೆ ಅಂತ ಹೇಳಿ. ಓಕೆ, ಧನ್ಯವಾದಗಳು. ಇನ್ನು ಮತ್ತೊಂದು ಸಂದೇಶ ತಗೊಳ್ಳೋಣ, ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ಬಿಡೋಣ, ದಿಲ್ವಾಲೆ ಚಿತ್ರದ ಗೀತೆಯನ್ನು.

ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಇನ್ನು ಮುಂದೆ 10 ಗಂಟೆಗೆ ಮಾತನಾಡೋಣ ಆಗುತ್ತೆ. ಯಾರು ನಿಮಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯಾ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಪ್ರಿಯ ಕೇಳುಗರೆ, ನೀವು ಕೂಡ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಪ್ರಶ್ನೆಗಳಿದ್ರೆ ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273, ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ. ಓಕೆ, ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮ ಕೇಳಿ ಹಾಗೆ ನೀವು ಕೂಡ ಭಾಗವಹಿಸಿ. ಸ್ನೇಹಿತರೆ, ಮುಂದಿನ ಸಂದೇಶವನ್ನ ತಗೊಳ್ಳೋಣ. ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿಬಿಟ್ಟು ಈ ಒಂದು ಸಂದೇಶವನ್ನ ಕಳುಹಿಸಿದ್ದಾರೆ. ಬೋಪ ವೆಂಕಟೇಶ್ ಅವರು, ಬೋಧನಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಬುದ್ಧಿಗೆ ಕಸರತ್ತು, ದೇಹಕ್ಕೆ ಮಸಲತ್ತಿನ ಕರ ಮತ್ತು ಆಟೋಟಗಳು, ದೈಹಿಕ ಆರೋಗ್ಯದ ದಿವ್ಯ ಸಂಪನ್ನತೆಯ ಆಟಗಳು, ಸೋಪಾನಗಳು, ದೇಹದ ನರನಾಡಿ ಸ್ನಾಯುಗಳ ಮೂಳೆಗಳ ಚಟುವಟಿಕೆಗೆ ಪುಷ್ಟಿಯ ಶಕ್ತಿ, ಆಟವಾಡಲು ಶಕ್ತಿಗಿಂತ ಕೆಲವು ಸಾರಿ ಸದ್ಬಳಕೆ ಆಗಬೇಕಿದೆ ಯುಕ್ತಿ ಅನ್ನುವಂಥದ್ದು. ಹಾಗೆ ದೇಶ ವಿದೇಶಗಳಲ್ಲಿ ಆಟಗಳ ನಾನಾ ಪ್ರಕಾರಗಳ ಪ್ರದರ್ಶನಕ್ಕೆ ಸೆಣಸಾಟ, ಆಟ ಪಾಠಗಳಿಂದ ಮಕ್ಕಳ ಬೌದ್ಧಿಕ ಮಾನಸಿಕ ವಿಕಾಸಕ್ಕೆ ಹೋರಾಟ ಅಂತ ಹೇಳಿ ಇನ್ನು ಮುಂದುವರಿಸ್ತಾ ಇದ್ದಾರೆ. ಹಳ್ಳಿಯ ಆಟಗಳು ಮನರಂಜನೆಗಾಗಿ ಹಾಸುಹೊಕ್ಕಾಗಿ ಮೂಡಿಬಂದಿವೆ. ಪುರಾತನ ಕಾಲದಿಂದಲೂ ಆಟೋಟಗಳು ಸ್ಪರ್ಧೆಗೆ ಸೋಪಾನಗಳಾಗಿವೆ ಅಂತ ಹೇಳಿ ಈ ರೀತಿಯಾದ ಒಂದು ಕವಿತ್ವದ ಮೂಲಕ ನಮಗೆ ಇದನ್ನೊಂದು ಕಳುಹಿಸಿಕೊಟ್ಟಿದ್ದಾರೆ ಒಬ್ಬ ವೆಂಕಟೇಶ್ ಅವರು. ಹೌದು, ನಮ್ಮ ಹಳ್ಳಿಯ ಆಟಗಳು ಕೇವಲ ಮನರಂಜನೆ ಮಾತ್ರ ಅಲ್ಲ, ಎಷ್ಟೊಂದು ಶಿಕ್ಷಣ ಕೂಡ ನೀಡ್ತಾ ಇದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಆ ಲೆಕ್ಕಗಳು ಎಷ್ಟೊಂದು ಬರ್ತಾ ಇದ್ವು ಆಟ ಆಡಬೇಕಾದ್ರೆ ಅಂತ ಕೂಡ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಅಲ್ವಾ. ಹೌದು, ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮೀರಾ ನಾಡಿಗ್ ಅವರು ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ. ಪ್ರೀತಿ ಆಕಾಶವಾಣಿಗೆ ಶುಭೋದಯ. ಈ ದಿನ ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರ್ತಾ ಇದೆ. ನಮನ ಹಾಗೆ ಸಂತೆಬೆನ್ನೂರಿನ ಪುಷ್ಕರಣಿಯ ಬಗ್ಗೆ ಮಾಹಿತಿ ಉತ್ತಮವಾಗಿತ್ತು. ಗಿರಿಜಾಪತಿಯವರ ಚಿಂತನೆ ಅರ್ಥಪೂರ್ಣವಾಗಿತ್ತು. ಇನ್ನು ಪ್ರಶ್ನೋತ್ತರಗಳ ನಡುವೆ ಚಿತ್ರಗೀತೆ, ಶಿಕ್ಷಣ ಕುರಿತಾದ ನಲ್ನುಡಿ, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ಈ ದಿನದ ಇನ್ನೊಂದು ಅಂತಾರಾಷ್ಟ್ರೀಯ ಆಟದ ದಿನ ಮೇಡಮ್ ಇದು ಅಂತ ಹೇಳಿ ಅವರು ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಈ ದಿನ ಅಂತಾರಾಷ್ಟ್ರೀಯ ಆಟದ ದಿನ ಕೂಡ ಹೌದು ಅಂತ ಹೇಳಿ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಇನ್ನು ಚಿತ್ರದುರ್ಗದಿಂದ ಪಂಡಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಕಳುಹಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನೇರ ನುಡಿಯಿಂದ ಬಂದಂತಹ ಸುಮಾರು 16ನೇ ಶತಮಾನದ ಸಂತೆಬೆನ್ನೂರಿನ ಪುಷ್ಕರಣಿ, ಇದರ ಮಾಹಿತಿ ಬಹಳ ಅದ್ಭುತವಾಗಿ

ನಮ್ಮ ಕಣ್ಣ ಮುಂದೆ ಬರುವ ಹಾಗೆ ತಿಳಿಸಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಟಿಪ್ಸ್ಗಳನ್ನು ಕೇಳ್ತಾ ಸುಮಧುರ ಸಾಹಿತ್ಯಗಳಿರುವ ಭಾವಗೀತೆಗಳನ್ನು ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ನೀವು ತಿಳಿಸಿದ ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿ ತಿಳಿದು ಹಾಗೆ 8:30 ಚಿತ್ರಗೀತೆಗಳಲ್ಲಿ ಅದರ ಮೂಲಕ ಹಣ್ಣುಗಳ ಲೆಕ್ಕದಲ್ಲಿ ತಲಾ 3-3 ಬರುವ ಹಾಗೆ ಉತ್ತರವನ್ನು ತಿಳಿಸ್ತಾ ಶ್ರೀನಿವಾಸ್ ಅವರಿಂದ ನಲ್ನುಡಿ ಕೇಳ್ತಾ ಇನ್ನು MS ಗೋಪಾಲಕೃಷ್ಣನ್ ಅವರಿಂದ ಪಿಟೀಲು ವಾದನ ಮೂಲಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕೇಳ್ತಾ ಇರ್ತೀನಿ. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಅರ್ಥಗರ್ಭಿತವಾಗಿ ತಿಳಿಸಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡ ಒಂದು ಸಂದೇಶ ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮತಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ BVKS ಲೇಔಟಿನಿಂದ ಶುಭೋದಯ. ದ್ಯಾಮಲಂಬಿಕಾ MS ಮೇಡಮ್ ಬಂದಿದ್ದೀರಿ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಸಂತೆಬೆನ್ನೂರಿನ ಐತಿಹಾಸಿಕ ಪುಷ್ಕರಣಿ, ಇದರ ಬಗ್ಗೆ ನೀವು ನೀಡಿದ ವಿವರಗಳು, ಐತಿಹಾಸಿಕ ಹಿನ್ನೆಲೆ, ಮಹತ್ವ, ಮಾಹಿತಿ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಜೊತೆಗೆ ಭಕ್ತಿಗೀತೆಗಳು ಇನ್ನು 7:45 ಚಿತ್ರಗೀತೆ, 8:30 ಚಿತ್ರಗೀತೆ ತುಂಬ ಮಧುರವಾಗಿ ಮೂಡಿ ಬಂದು ಹಾಗೆ 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶ ಮೇಡಮ್ ನಮಸ್ತೆ ಅಂತ ಹೇಳ್ತಾ ಇರೋದು ಮಾರಮ್ಮನ ಮಲ್ಲಿಕಾರ್ಜುನ್ ಅವರು ಜಿ ಮಾರಮ್ಮನಹಳ್ಳಿಯಿಂದ. ಬೆಳಗಿನ ಶುಭೋದಯಗಳು, ನಲ್ನುಡಿ ಕಾರ್ಯಕ್ರಮದಲ್ಲಿ ಬಂದಂತ ಮಾಹಿತಿ ಚೆನ್ನಾಗಿತ್ತು, ಹಾಗೆ ನಿಮ್ಮ ನಿರೂಪಣೆಯಲ್ಲಿ ಬಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಮಾರಮ್ಮನ. ಓಕೆ, ಮಲ್ಲಿಕಾರ್ಜುನ್ ಜಿ ಅವರು ಮಾರಮ್ಮನಹಳ್ಳಿಯಿಂದ ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ. ಈ ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ ಕಾಣೆ ಆಗಿದ್ರಿ ಅಂದ್ಕೊಂಡಿದ್ದೀನಿ, ಮತ್ತೆ ಸಂದೇಶಗಳ ಜೊತೆ ಪ್ರತ್ಯಕ್ಷ ಆಗಿದ್ದೀರಿ, ಧನ್ಯವಾದಗಳನ್ನು ಹೇಳ್ತಾ. ಈಗ ಮತ್ತೊಂದು ಹಿಂದಿ ಚಿತ್ರದ ಗೀತೆ, ABCD ಚಿತ್ರದಿಂದ ಆಯ್ದ ಗೀತೆ. ಓಕೆ, ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅನ್ನುವಂಥದ್ದು ಈ ಚಿತ್ರ ಕೇಳೋಣ.

ಸ್ನೇಹಿತರೆ, ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋಣ. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಾನು ಖಂಡಿತ ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂತ ಕೇಳ್ತಾ ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ, ಚಿತ್ರಗೀತೆಗಳು ಮತ್ತು ನೀವು 8:30 ಕೊಡುವ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತಲೆ ಕೆಟ್ಟು 12 ಆಣೆ ಆಗ್ಬಿಡುತ್ತೆ ಮೇಡಮ್ ಅಂತ ಅವರು ಪ್ರೀತಿಯಿಂದ ಹೇಳಿರುವಂತದ್ದು ನನಗೆ ಗೊತ್ತು. ಹಾಗೆ ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ಕೂಡ ಇಷ್ಟ ಆಯ್ತು ಮೇಡಮ್, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸಿರುವಂತದ್ದು. ಓಕೆ, ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನಮಸ್ಕಾರ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೆ, ಶುಭೋದಯ ಮೇಡಮ್. ಬೆಳಗ್ಗೆ ಪ್ರಸಾರವಾಗುವ ನಮನ ಭಕ್ತಿಗೀತೆಗಳು, ಸಂತೆಬೆನ್ನೂರಿನ ಪುಷ್ಕರಣಿ ಬಗ್ಗೆ ಮಾಹಿತಿ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಮಾಳಪ್ಪನ ಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು ಇವರೆಲ್ಲ ಸೇರಿ ಕಳುಹಿಸಿದ್ದಾರೆ. ಓಕೆ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು ಬೆಳಗಿನ ವಂದನೆಗಳು ಮೇಡಮ್ ನಿಮಗೂ ಮತ್ತು ನಮ್ಮೆಲ್ಲ ಕೇಳುಗರಿಗೆ. ಬೆಳಗಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. 7:45 ಪ್ರಶ್ನೆ ವಿಭಿನ್ನವಾಗಿ ಕೇಳಿ ನಮ್ಮನ್ನು ಪರೀಕ್ಷೆಯಲ್ಲಿ ಫೇಲ್ ಮಾಡಿದ್ರಿ ಅಂತಿದ್ದೀರಿ. ಓಕೆ, ಫೇಲ್ ಅಲ್ಲ, ಉತ್ತರವನ್ನು ತಿಳ್ಕೊಳ್ಳೋಂಥ ನಿಟ್ಟಿನಲ್ಲಿ. ಹೌದು, ಈ ಜ್ಞಾನ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಅಥವಾ ಹೀಗೆ ಹೇಳ್ತೀವಲ್ವ ಜನರಲ್ ನಾಲೆಡ್ಜ್ ಅನ್ನುವಂಥದ್ದು ತುಂಬ ವಿಸ್ತಾರವಾಗಿರುವಂಥದ್ದು, ಎಷ್ಟು ತಿಳ್ಕೊಂಡ್ರು ಕಡಿಮೆನೇ. ಆ ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯತ್ನ ಅಂತ ಹೇಳ್ತಾ ಅವರಿನ್ನು ಸಂದೇಶವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಏನಂತೆ 8:30 ಗಣಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದೆವು, ಹೀಗೆ ಭಿನ್ನ ವಿಭಿನ್ನ ಪ್ರಶ್ನೆ ಕೇಳ್ತಾ ಮೆದುಳಿಗೆ ಕೆಲಸ ಕೊಡ್ತಾ ನಮ್ಮನ್ನು ಆರೋಗ್ಯದಿಂದ ಇಡ್ತೀರಿ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ಖುಷಿ ಆಯಿತು. ಒಂದು ನಾವು ತುಂಬ ಐಡಲ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಮನಸ್ಸು ಏನೇನೋ ಆಗ್ತಾ ಇರುತ್ತೆ, ಯೋಚನೆಗಳು ಬರ್ತಾ ಇರುತ್ತೆ, ಒಂದಿಷ್ಟು ತೊಡಕೊಳ್ಬೇಕು ಎಲ್ಲ ವಿಷಯಗಳಲ್ಲಿ ಆಗ್ಲೇ ಬ್ಯುಸಿ ಆಗಿದ್ರೇ ಚೆನ್ನಾಗಿ ಅಂತ ಹೇಳ್ತಾ. ಇನ್ನು ಗಾದೆ ಒಂದು ಹೇಳ್ತಾ ಇದ್ದಾರೆ, ಶೃಂಗಾರಕ್ಕೆ ಕಡಿಮೆ ಆದರೂ ಮಂಗಾಟಕ್ಕೇನು ಕಡಿಮೆ ಇಲ್ಲ ಅನ್ನುವಂಥದ್ದು ಈ ಒಂದು ಗಾದೆ ಅಂತೆ. ಇನ್ನು ಕನ್ನಡ ವಿಚಾರ ಅಂತ ಹೇಳಿ, ದಸರಾ ಸಂದರ್ಭ ಮೈಸೂರಿನಲ್ಲಿ ಜಂಬೂ ಸವಾರಿ ಬಳಿಕ ಬನ್ನಿ ಮಂಟಪದ ಆವರಣದಲ್ಲಿ ಪಂಜಿನ ಕವಾಯಿತು ಕಾರ್ಯಕ್ರಮ ನಡೆಯುತ್ತೆ, ರಾಜ್ಯಪಾಲರು ಗೌರವ ವಂದನೆ ಸ್ವೀಕರಿಸುವುದರ ಇದರ ವಿಶೇಷ, ಇಲ್ಲಿ ನಡೆಯುವ ಪ್ರದರ್ಶನದ ಅನೇಕ ಆಟಗಳು ನಮ್ಮ ಮೈ ನವಿರೆ ಇಳಿಸುತ್ತೆ, ಇದು ದಸರಾದ ಕೊನೆಯ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ. ಹೌದು, ವಿಜಯದಶಮಿ ದಿವಸ ನಡೆಯುವಂಥದ್ದು. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇದನ್ನು ಕಳುಹಿಸಿದ್ದು ಯಾರು, ಚೋರನೂರಿಂದ ಪ್ರತಿಭಾ ರಾಘವೇಂದ್ರ ಅವರ ಸಂದೇಶ ಇದು. ಧನ್ಯವಾದಗಳು ಎಲ್ಲ ಸಂದೇಶಕ್ಕೆ ಅಂತ ಹೇಳ್ತಾ. ಇನ್ನು ನಮಸ್ತೆ ಮೇಡಮ್ ಅಂತ ಹೇಳ್ತಾ ಶೋಭಾ ಯೋಗ ಶಿಕ್ಷಕಿ ಅಂತ ಹೇಳ್ತಾ ಇದ್ದಾರೆ, ಜೆ ಸಿ ಆರ್ ಬಡಾವಣೆ ಚಿತ್ರದುರ್ಗದಿಂದ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು, ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗಿನ ಶುಭೋದಯಗಳು, ನಮಸ್ತೆ ಮೇಡಮ್ ಅಂತ ಹೇಳಿದ್ದೀರಿ, ನಿಮಗೂ ಕೂಡ ನಮಸ್ತೆ, ಖುಷಿ ಆಯಿತು ಸಂದೇಶಕ್ಕೆ, ಧನ್ಯವಾದಗಳು. ಹಾಗೆ ಇದು ಯಾರು, ನಮಸ್ತೆ ಶುಭೋದಯ ಅಂಬಿಕಾ ಮೇಡಮ್, ಕಾರ್ಯಕ್ರಮಗಳ ಜೊತೆಗೆ ನಾವು ಇದ್ದೇವೆ, ಎಲ್ಲ ಕಾರ್ಯಕ್ರಮಗಳ ಸೂಪರ್ ಅನಿತ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ. ಖಂಡಿತ ನೀವೆಲ್ಲರೂ ನಮ್ಮ ಜೊತೆ ಇದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅನ್ನುವಂಥದ್ದೇ ನಮಗೆ ಖುಷಿ ಕೊಡುವಂಥ ಇದು ಸಂಗತಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಕೇಳೋಣ, ನಂತರ ಇನ್ನೊಂದು ಸಂದೇಶ ಇದೆ ತಗೊಳ್ಳೋಣ ಕೃಷಿ ಚಿತ್ರದಿಂದ.

ಸ್ನೇಹಿತರೆ ಮತ್ತೊಂದು ಸಂದೇಶ ಇದೆ. ಮೇಡಮ್, ದಿನಂಪ್ರತಿ ಆರಂಭದಲ್ಲಿ ಎಂದಿನಂತೆ ಕೇಳುಗರ ಮನ ಸ್ಪಂದಿಸುವ ಸ್ಫೂರ್ತಿದಾಯಕ ಶುಭ ನುಡಿಗಳ ಜೊತೆಗೆ ಇಂದು ನಮ್ಮ ಊರಿಗೆ ತುಂಬಾ ಹತ್ತಿರ ಇರುವಂತಹ ಸಂತೆಬೆನ್ನೂರು ಪುಷ್ಕರಣಿ ಬಗ್ಗೆ ನಿಮ್ಮ ತುಂಬಾ ವಿವರವಾದ ಮಾಹಿತಿ ನಮ್ಮ ಮನಗೆದ್ದಿತ್ತು. ಕಾರಣ ನಾವು ಅಲ್ಲಿ ಅನೇಕ ಬಾರಿ ನೋಡಿದ್ರೂ ಸಹ ನಮಗೆ ಇಷ್ಟೊಂದು ಮಾಹಿತಿ ತಿಳಿದಿರಲಿಲ್ಲ. ನೀವು ನಮಗೆ ಮತ್ತೊಮ್ಮೆ ಕಲ್ಪನೆಯಲ್ಲಿ ನೇರವಾಗಿ ನೋಡಿದ ಅನುಭವ ಮಾಡಿಸಿದ್ರಿ ಮೇಡಮ್, ಶುಭ ಮುಂಜಾನೆ ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರ್ಗೆರೆ ಅವರು ದಾವಣಗೆರೆಯಿಂದ ಕಳಿಸಿರುವಂತಹ ಸಂದೇಶ ಇದು. ಓಕೆ, ನಿಮಗೆ ಖುಷಿ ಆಗಿದೆ, ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಈಗ ಕೇಳೋಣ ಭೂತ್ನಾಥ್ ರಿಟರ್ನ್ಸ್ ಚಿತ್ರದ ಗೀತೆಯನ್ನು.

0: ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕರಾದ ಕೆತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:51. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಹಲೋ ಡಾಕ್ಟರ್, ಆರೋಗ್ಯ ದಾರಿಯು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯಾ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ. ಸ್ನೇಹಿತರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141972722ಕ್ಕೆ ಕರೆ ಮಾಡುವ ಮೂಲಕ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಪ್ರಶ್ನೆಗಳಿದ್ರೆ ಕೇಳಬಹುದು. ಕೇಳಿದ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪುಷ್ಪಲತಾ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಓಕೆ, ಹೇಳಿ. ಹಾಗೆ ಎಲ್ಲ ಚಿತ್ರದುರ್ಗದ ನಾಗರಿಕರಿಗೂ ನನ್ನ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ.
0: ಓಕೆ, ಸಾಮಾನ್ಯವಾಗಿ ಯಾವುದೇ ಒಂದು ಆರೋಗ್ಯದ ಕಾರ್ಯಕ್ರಮ ಅಂದ್ರೆ ನಾನು ಸ್ವಲ್ಪ ಮೊದಲಿಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತೀನಿ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದಷ್ಟು ನೋಡ್ಕೊಳ್ಳುವಂತದ್ದು

0: ರೂಢಿಸಿಕೊಂಡು ಬಂದಿರುವಂಥದ್ದು. ಇವತ್ತಿನ ವಿಶೇಷ ಏನು ಅಂದರೆ ಯಾವುದೇ ರೀತಿಯ ಒಂದು ಪೂರ್ವ ತಯಾರಿ ಇಲ್ಲದೆ ಬಂದಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಕೂದಲು ಮತ್ತು ಚರ್ಮ ಅನ್ನುವಂಥದ್ದೇನಿದೆ ತುಂಬ ಸರ್ವೇ ಸಾಮಾನ್ಯವಾಗಿರುವಂಥ ನಮ್ಮ ಜೀವನದಲ್ಲಿ ತುಂಬ ಪ್ರೀತಿಯ ವಿಷಯ ಕೂಡ ಹೌದು, ಹಾಗೆ ಅದರಿಂದ ಅನುಭವಿಸುವಂಥ ಸಮಸ್ಯೆಗಳು ಕೂಡ ಹೌದು. ನಾವು ಏನು ಈ ಸೌಂದರ್ಯ ಅನ್ನುವಂಥದ್ದಕ್ಕೆ ಹೆಚ್ಚಾಗಿ ಚರ್ಮ ಮತ್ತು ಕೂದಲು ನಮ್ಮನ್ನು ಪ್ರತಿಬಿಂಬಿಸುತ್ತವೆ, ವಯಸ್ಸನ್ನು ಕೂಡ ಪ್ರತಿಬಿಂಬಿಸೋದು ಇವೆರಡೇ. ಹಾಗಾಗಿ ಅವುಗಳ ಬಗ್ಗೆ ತುಂಬ ಕಾಳಜಿ ಇದೆ, ಎಲ್ರಿಗೂ ಕೂಡ ಕಾಳಜಿ ಇದೆ, ಚೆನ್ನಾಗಿರಬೇಕು ಅನ್ನುವಂಥ ಒಂದು ಆಶಯ ಇದೆ. ಹಾಗಾಗಿ ಸಾಕಷ್ಟು ಮಾಹಿತಿ ನಿಮ್ಮಿಂದ ಪಡೀಬೇಕು ನಾವಿವತ್ತು. ಹೇಳಿ ಮೇಡಮ್, ಈಗ ಆಯುರ್ವೇದದಲ್ಲಿ ಕೂದಲು ಮತ್ತು ಚರ್ಮದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದನ್ನು ಪ್ರಾರಂಭದಲ್ಲಿ ತಿಳಿಸಿ.
1: ಈಗ ನೀವು ಹೇಳಿದ ಹಾಗೆ ಈ ಚರ್ಮ ಮತ್ತು ಕೂದಲು ಈ ನಮ್ಮ ಸೌಂದರ್ಯದ ಒಂದು ಆಧಾರ ಸ್ತಂಭವಾಗಿದೆ. ನಮ್ಮ ಸಂಹಿತೆಗಳಲ್ಲಿ ಸಹ ಇದರ ಉಲ್ಲೇಖ ವಿಸ್ತಾರವಾಗಿ ಹೇಳಲಾಗಿದೆ. ಈ ಹೆಚ್ಚಾಗಿ ಈ ಕೂದಲಿನ ಬಗ್ಗೆ ಅಂದ್ರೆ ಕೇಶದ ಬಗ್ಗೆ ನಮ್ಮ ಶಾಲಾಕ್ಯ ತಂತ್ರ ವಿಭಾಗ ಅಂದ್ರೆ ನಮ್ಮ ಏನು ಆಯುರ್ವೇದದಲ್ಲಿ ಒಂದು ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೀವಿ. ಕಾಯ ಬಾಲ ಗ್ರಹ ಊರ್ಧ್ವಾಂಗ ಶಲ್ಯ ದಂಷ್ಟ ಜರಾರು ಶೈಹಿ ಅಂತ ಊರ್ಧ್ವಾಂಗ ಭಾಗಗಳಲ್ಲಿ ಜತ್ರೂರ್ಧ್ವ ಭಾಗಗಳಲ್ಲಿ ಬರ್ತಕ್ಕಂಥ ಒಂದು ರೋಗಗಳಿಗೆ ಅಥವಾ ಅಂಗಗಳಲ್ಲಿ ಏನು ಒಂದು ತೊಂದರೆ ಉಂಟಾಗುತ್ತೆ ಅದರಲ್ಲಿ ಕೇಶವು ಸಹ ಒಂದು. ಈ ಕೇಶದ ಬಗ್ಗೆ ನಮ್ಮ ವಾಗ್ಭಟ ಸಂಹಿತೆಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಈ ಕೇಶ ಅಂದ ತಕ್ಷಣ ನಮಗೆ ಒಂದು ಪ್ರಾಕೃತವಾಗಿ ಕೇಶವು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಈ ಉದ್ದನೆಯ ಕೇಶ ಇದಾಗ ಅದೊಂಥರ ಟ್ರೆಡಿಷನ್ ಆಗಿ ಒಂದು ಒಂದು ಯೌವನದ ಒಂದು ಸಂಕೇತ ಆಗಿದೆ. ಮತ್ತೆ ನಮ್ಮ ವ್ಯಕ್ತಿತ್ವ ವಿಕಸನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ಆಮೇಲೆ ಈಗ ನೋಡಿ ಆಮೇಲೆ ಆರೋಗ್ಯದ ಒಂದು ಸಂಕೇತ ಅಂತಾನೆ ಹೇಳಬಹುದು ಖಂಡಿತವಾಗಿಯೂ. ಈಗ ಪ್ರಾಕೃತವಾಗಿ ಕಪ್ಪು ಕೂದಲು ದಟ್ಟ ಕೂದಲು
0: ನೀಲಕೇಶ
1: ರಾಶಿ ಅಂತಾನೆ ವರ್ಣನೆ ಹೇಳಲಾಗಿದೆ. ಇವು ನಿಜವಾಗಿಯೂ ನಮ್ಮ ಆರೋಗ್ಯದ ಒಂದು ಸಂಕೇತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಒಂದು ಕೂದಲಿನ ಬಣ್ಣ ಏನಾದ್ರೂ ಅದು ಈಗ
0: ಬಿಳಿ
1: ಆಗ್ತಾ ಬಂದಂಗೆ ಅಥವಾ ಏನಾದ್ರೂ ಬಣ್ಣ ಚೇಂಜ್ ಆದ ಹಾಗೆ ಅವು ಆರೋಗ್ಯದ ಒಂದು ಲಕ್ಷಣಗಳನ್ನ ಒಂದು ಪ್ರತಿಬಿಂಬಿಸುತ್ತೆ. ಈಗ ಉದಾಹರಣೆಗೆ ಈಗ ಚಿಕ್ಕ ಮಕ್ಕಳಲ್ಲೇ ಕೂದಲು ನೆರೀತಾ ಇದೆ ಇತ್ತೀಚಿನ ದಿನಗಳಲ್ಲಿ.
0: ಚಿಕ್ಕ ವಯಸ್ಸಿಗೆ
1: ಒಂದು ಕಾರಣ, ಒಂದು ಅಭ್ಯಂತರ ಕಾರಣ ಅಂತ ಏನ್ ಹೇಳ್ಬೋದು ಅಂತಂದ್ರೆ ಅಪೌಷ್ಟಿಕತೆ ಮಾಲ್ ನ್ಯೂಟ್ರಿಷನ್ ಅಂತ ನಾವು ಹೇಳ್ಬೋದು. ಈಗ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿ, ಸತ್ವರಹಿತ ಆಹಾರ, ಆಮೇಲೆ ಬ್ಯಾಲೆನ್ಸ್ ಡಯಟ್ ಊಟ ಮಾಡದೇ ಇರೋದು, ಈ ತರ ಒಂದು ಅಪೌಷ್ಟಿಕತೆಯಿಂದ ಪ್ರಧಾನವಾಗಿ ಇದರಿಂದನೇ ಒಂದು ಕೂದಲು ಪ್ರಿಮೆಚ್ಯೂರ್ ಗ್ರೇಯಿಂಗ್ ಅಂತ ಹೇಳ್ಬೋದು. ಅಂದ್ರೆ ಏನು ಅಕಾಲಿಕ ಒಂದು ಕೂದಲ ಬಿಳಿಯಾಗೋದು ಅಂತ ಹೇಳ್ಬಹುದು. ಆಮೇಲೆ ಇನ್ನೊಂದು ಕಾರಣ ಏನಂತಂದ್ರೆ ಈಗ ಇತ್ತೀಚಿನ ಮೆಕ್ಯಾನಿಕಲ್ ಲೈಫ್ ಅಲ್ಲಿ ಈಗ ನಾವು ಎಕ್ಸ್ಪೋಸ್ ಆಗ್ತಾ ಇರೋದು ಧೂಳಿಗೆ, ಒಂದು ಕೆಮಿಕಲ್ಸ್ಗೆ, ಪೊಲ್ಯೂಷನ್ಗೆ, ಇವು ಸಹ ಕಾರಣ ಆಗ್ತಾ ಇದೆ. ಹಾಗೇನೆ ನಾವು ಹೆಚ್ಚಾಗಿ ಈಗ ಅಯ್ಯೋ ನಮಗೆ ಟೈಮ್ ಇಲ್ಲ, ನಾವು ಸೀಗೆ ಪುಡಿ ಹಾಕೊಳಕ್ ಆಗಲ್ಲ, ನಾವು ಅಂಟ್ವಾಳಕಾಯನ್ನು ಹಾಕೊಳಕ್ ಆಗಲ್ಲ, ಅಯ್ಯೋ ಬೇಗ ಶಾಂಪು ಹಾಕೊಂಡು ನಾವು ತಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆ ಶಾಂಪು ಅಲ್ಲಿ ಇರ್ತಕ್ಕಂತ ಒಂದು ಯೂರೇಟ್ ಯೂರಿಕ್ ಆಸಿಡ್ ಅಥವಾ ಯೂರಿಯಾನ ಹಾಕ್ತಾರೆ. ಯೂಶ್ವಲಿ ಶಾಂಪುಗಳಲ್ಲಿ ತಯಾರಿಸ್ಬೇಕಾದ್ರೆ ಯೂರಿಯಾ ಹಾಕ್ತಾರೆ, ಸಲ್ಫೇಟ್ ಹಾಕ್ತಾರೆ, ಇವೆಲ್ಲವೂ ಅದು ಬಾಹ್ಯವಾಗಿ ನಾವು ಉಪಯೋಗಿಸೋದ್ರಿಂದ ಕೂದಲು ಅದರ ಸತ್ವವನ್ನ ಕ್ರಮೇಣ ಕಳ್ಕೊಂಡು
0: ಅದರ ಆರೋಗ್ಯವನ್ನ ಕಳ್ಕೊಂಡು ಬಾಲನೆರೆ
1: ಸಾಮಾನ್ಯವಾಗಿ ಇದು ಇತ್ತೀಚಿನ ಯುವಕರಲ್ಲಿ ಕಾಡ್ತಾ ಇದೆ.
0: ಈಗ ಎಷ್ಟು ಬಾಲನೆರೆ ಅಥವಾ ಬಿಳಿ ಕೂದಲು ಅನ್ನುವಂಥದ್ದು ಯುವಕರಲ್ಲಿ ಇರಬಹುದು, ವಯಸ್ಸಾದ್ಮೇಲೆ ಬರುವಂತದ್ದು ಸಹಜ,
1: ಅದು ಪ್ರಾಕೃತ ಬಾಲನೆರೆ ಏಜಿಂಗ್ ಪ್ರೋಸೆಸ್ ಕಾಲವಾಗಿ ಅದು ಏಜ್ ಬರ್ತಾ ಬರ್ತಾ ನೆರೆಯುತ್ತಕ್ಕಂಥ
0: ದೇಹಕ್ಕೆ ಹೇಗೆ ವಯಸ್ಸಾಗುತ್ತೋ ಹಾಗೆ ದೇಹದ ಎಲ್ಲಾ ಭಾಗಗಳಿಗೂ ಕೂದಲು ಕೂಡ ಅದಕ್ಕೇನು ಹೊರತಾಗಿಲ್ಲ ಅನ್ನುವಂಥದ್ದು. ಇದೇ ರೀತಿಯಾಗಿ ಮತ್ತೊಂದು ಈಗ ತುಂಬಾ ಸಮಸ್ಯೆ ಆಗಿ ಕೂದಲಿನ ಬಗ್ಗೆ ಕಾಡುವಂಥದ್ದು ಬೊಕ್ಕ ತಲೆ ಅನ್ನುವಂಥದ್ದು. ಬೇಗ ಕೂದಲು ಉದುರ್ತಾ ಇದೆ, ತಲೆ ಎಲ್ಲ ಖಾಲಿ

0: ತಲೆ ಆಗ್ತಾ ಇದೆ, ಕೂದಲುಗಳು ಉದುರೋಗ್ತಾ ಇದೆ, ಇದಕ್ಕೇನೆಲ್ಲ ಕಾರಣ ಇರಬಹುದು?
1: ಇದಕ್ಕೆ
0: ವಿಶೇಷವಾಗಿ ಮುಂಚೆ ಎಲ್ಲ ನಾವು ಗಂಡು ಮಕ್ಕಳಲ್ಲಿ ಬಾಲ್ಡಿನೆಸ್ ಅನ್ನ ನೋಡ್ತಾ ಇದ್ವಿ, ಈಗ ಹೆಣ್ಮಕ್ಳಿಗೂ ಕೂಡ ಇದು ಬಂದ್ಬಿಟ್ಟಿದೆ.
1: ಖಂಡಿತ ಮೇಡಮ್, ಈ ಬೊಕ್ಕ ತಲೆ ಅನ್ನೋದು ಅದನ್ನ ನಾವು ಅಲೋಪೇಶಿಯಾ ಅಂತ ನಾವು ಹೇಳ್ಬೋದು. ಬೊಕ್ಕ ತಲೆ ಅಲೋಪೇಶಿಯಾ. ಈಗ ಸಹಜವಾಗಿ ಈ ಅಲೋಪೇಶಿಯಾ ಎಲ್ಲರಲ್ಲೂ ಆಗಲ್ಲ. ಇದರ ಇದು ಯಾವ ಯಾರಲ್ಲಿ ಕಾಣಿಸುತ್ತೆ ಅಂತಂದ್ರೆ, ಒಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್. ಆಲ್ರೆಡಿ ಈಗ ಉದಾಹರಣೆಗೆ ಅವ್ರ ತಂದೆಗೆ ಅದೇ ತರ ಇದೆ, ಮಕ್ಕಳಿಗೂ ಸಹ ಅವರು ಕಾಲಕ್ರಮೇಣ ಅವರು ವಯಸ್ಸಾದಂತೆ ಅವ್ರಿಗೂ ಸಹ ಆ ಸಮಸ್ಯೆ ಕಾಡತ್ತೆ. ಆಮೇಲೆ ಇನ್ನೂ ಒಂದು, ಈ ಯಾರು ತುಂಬಾ ಅತಿಯಾಗಿ ಧೂಮಪಾನ ಮಾಡ್ತಾರೆ ಅವರಲ್ಲೂ ಸಹ ಇದು ಇರುತ್ತೆ. ಆಮೇಲೆ ಈಗ ಉದಾಹರಣೆಗೆ ಒಂದು ಥೈರಾಯ್ಡ್ ಡಿಸಾರ್ಡರ್, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಅವರಲ್ಲೂ ಸಹ ಇದು ಈ ಫ್ರಂಟಲ್ಲಿ ಫ್ರಂಟಲ್ ರೀಜನ್ ಮುಂಭಾಗ ತಲೆಯ ಮುಂಭಾಗದಲ್ಲಿ ಕ್ರಮೇಣವಾಗಿ ಕೂದಲು
0: ಉದುರ್ತಾ ಹೋಗುತ್ತೆ. ಇದು ಕೂಡ
1: ಒಂದು
0: ಥೈರಾಯ್ಡ್ ಕೂಡ ಜಾಸ್ತಿ ಆಗಿದೆಯಾ ಈಗ? ಹಾಗಾದ್ರೆ ತುಂಬಾ ಜನಕ್ಕೆ ಈ ರೀತಿಯಾಗಿ ಸಮಸ್ಯೆ,
1: ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ. ಹೇಗೆಂತಂದ್ರೆ ಥೈರಾಯ್ಡ್ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಸರಿಯಾದ ಒಂದು ಆಹಾರ ಕ್ರಮ ಇಲ್ಲ ಮೇಡಮ್, ಸರಿಯಾದ ಆಹಾರ ಕ್ರಮ ಇಲ್ಲ. ಒಂದು ಆಹಾರ, ಒಂದು ಋತುಚರ್ಯದಿಂದ ಹಿಡಿದು ರಾತ್ರಿಚರ್ಯದಿಂದ ಹಿಡಿದು ಒಂದು ಆಹಾರ ಪದ್ಧತಿಯಿಂದ ಹಿಡಿದು ಯಾವ ನಾವು ಇದು ಯುವಕರಲ್ಲಿ ಜಾಸ್ತಿ ಈ ಹೊರಗಡೆ ಏನು ಸ್ಟ್ರೀಟ್ ಫುಡ್ಸು ತಿನ್ನೋದ್ರಿಂದ, ಕಲರಿಂಗ್ ಏಜೆಂಟ್ಸ್ ಸೇವನೆ ಮಾಡೋದ್ರಿಂದ, ಒಂದು ಕೆಮಿಕಲ್ ಬೇಸ್ಡ್ ಈಗ ಬರ್ತಾ ಇರೋದು, ಈಗ ನಾನು ಸಹ ಎಲ್ಲರೂ ಸಹ ನಾವು ಅದನ್ನೇ ಸೇವನೆ ಮಾಡ್ತಾ ಇದ್ದೀವಿ. ಈಗ ಒಂದು ವ್ಯಾಯಾಮ ರಹಿತ ಜೀವನ, ಅತಿಯಾದ ಒಂದು ಒತ್ತಡ, ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ದೈಹಿಕ ಒತ್ತಡ ಆಗಿರಬಹುದು, ಇವೆಲ್ಲವೂ ಥೈರಾಯ್ಡ್ಗೆ ಕಾರಣ
0: ಆಗ್ತಾ ಇದೆ.
1: ಆಮೇಲೆ ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದ, ರಾತ್ರಿ ಲೇಟಾಗಿ ಆಹಾರ ಸೇವನೆ ಮಾಡೋದ್ರಿಂದ ಅದು ಸರಿಯಾಗಿ ಪಚನ ಆಗಲ್ಲ. ಆ ಪಚನ ಆಗದೆ ಇರೋ ಆಹಾರ ಅದೇನಾಗುತ್ತೆ, ಆಮವಾಗಿ ಪರಿವರ್ತಿಸುತ್ತೆ. ಆ ಆಮನೇ ಸರ್ವ ರೋಗಕ್ಕೂ ಅದೇ ಕಾರಣ ಆಗಿ ಒಂದು ಪರಿಣಮಿಸ್ತಾ
0: ಇದೆ. ಆದಷ್ಟು ಬೇಗ ಸಂಜೆ ಬೇಗ ಊಟ ಮಾಡುವಂತದ್ದು ಒಳ್ಳೇದು ಅನ್ನುವಂಥದ್ದು.
1: ಗೋಧೂಳಿ ಕಾಲದಲ್ಲಿ ಆಹಾರ ಸೇವನೆ ಮಾಡಿದ್ರೆ ತುಂಬಾ ನಮ್ಮ ಮಲಕ್ರಿಯೆಗೂ ಅಥವಾ ನಿದ್ದೆಗೂ ಎಲ್ಲದಕ್ಕೂ ಒಂದು ಅನುಕೂಲಕರವಾಗಿರುತ್ತೆ.
0: ನಮ್ಮಲ್ಲಿ ಮಾಲ್ ನ್ಯೂಟ್ರಿಷನ್ ಅನ್ನುವಂಥದ್ದು, ನ್ಯೂಟ್ರಿಷನ್ ಬಗ್ಗೆ ಹೆಚ್ಚು ನಮ್ಗೆ ಅರಿವೇ ಇಲ್ಲ ಅಲ್ವಾ? ತುಂಬಾ ನಮ್ಮ ಊಟದಲ್ಲಿ ಏನೆಲ್ಲ ಬೇಕಾಗಿತ್ತು, ನಮ್ಮ ಊಟದಲ್ಲಿ ಏನೆಲ್ಲ ಇರಬೇಕು ಹಾಗೆ ನೋಡೋದಾದ್ರೆ,
1: ಊಟದಲ್ಲಿ ಈಗ ನಾವು ನೀವು ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರಿ, ಮಕ್ಕಳಲ್ಲಿ ಬಾಲ ನೆರಿತಾ ಇದೆ ಅಂದ್ರೆ ಯುವಕರಲ್ಲೇ ನೆರಿತಾ ಇದೆ. ಈಗ ನಮ್ಮ ಕಾಶ್ಯಪ ಸಂಹಿತದ ಪ್ರಕಾರ ಮೇಡಮ್, ಈಗ 16 ವರ್ಷದವರೆಗೂ ಬಾಲ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಆ 16 ವರ್ಷದವರೆಗೂ ನಮ್ಮ ದೇಹದ ಒಂದು ಧಾತುಗಳು ಪರಿಪಕ್ವವನ್ನು ಹೊಂದಿರಲ್ಲ ಅಷ್ಟಾಗಿ. 15-16 ವರ್ಷದವರೆಗೂ
0: ಇದ್ರ ಬಗ್ಗೆ ಮಾತಾಡೋಣ, ಒಂದು ಕರೆ ಇದೆ.
1: ಖಂಡಿತ.
0: ಹಲೋ ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ. ಹೇಳಿ ಮಹೇಶ್, ಪ್ರಶ್ನೆ ಕೇಳಿ.
2: ಈಗ ನಮಗೆ ನಾವು ಡೈಲಿ ಸೆಲೆಕ್ಟ್ ಮಾಡ್ತೀವಿ, ಆಮೇಲೆ ಇದು ಶಾಂಪೂ ಹಾಕಿದ್ರೆ ಒಟ್ಟು ಬಹಳ ಏರ್ಕೊಳ್ ಬಹಳ ಆಗುತ್ತೆ ಮೇಡಮ್.
1: ಹೌದಾ ಮಹೇಶ್ ಅವರೇ, ಎಲ್ಲಿಂದ ಮಾತಾಡೋದು ನೀವು?
2: ಮೇಡಮ್ ಮರಪ್ನಟ್ಟಿ ಇದೆ ಮೇಡಮ್.
1: ನಿಮಗೆ ಆ ತರ ಆಗ್ತಾ ಇದೆಯಾ?
2: ಹೌದು ಮೇಡಮ್.
1: ನಿಮ್ಗೆ ವಯಸ್ಸು ಎಷ್ಟು
2: ಮೇಡಮ್? ನಮ್ಗೀಗ 45.
1: 45. ಏನ್ ಕೆಲಸ ಮಾಡ್ತೀರಾ ಮಹೇಶ್ ಅವ್ರೆ?
0: ಅಂಗಡಿ ಇದೆ
2: ಮೇಡಮ್, ನಾವು ಅಂಗಡಿ ಇದೆ ಮತ್ತೆ ಫೀಲ್ಡ್ ವರ್ಕ್ ಇದೆ, ಮೆಡಿಕಲ್ ಫೀಲ್ಡ್ ವರ್ಕ್ ಮಾಡ್ತೀವಿ.
1: ಹೌದಾ, ನೀವು ತಲೆಗೆ ಎಣ್ಣೆ ಹಚ್ತೀರಾ
2: ಮೇಡಮ್? ಎಣ್ಣೆ ಹಚ್ಚಲ್ಲ ಮೇಡಮ್.
1: ಹಚ್ಚಬೇಕು, ಅದೇ ತಪ್ಪು ನಾವು ಮಾಡೋದು. ತಲೆಗೆ ಕೂದಲ ಆರೈಕೆಗೆ ಮೊದಲ ಒಂದು ಆದ್ಯತೆ ನಾವು ಕೊಡ್ಬೇಕಾಗಿರೋದು ಒಂದು ಅಭ್ಯಂಗ ಅಂದ್ರೆ ತೈಲ ಅಭ್ಯಂಗ. ನೀವು ಕೊಬ್ಬರಿ ಎಣ್ಣೆನೇ ಹಚ್ಚಿ.
2: ಹಾಕಿ,
1: ನೀವು ಹೆಲ್ಮೆಟ್ ಹಾಕಿ, ನೀವು ಓಡಾಡಿ ಇಲ್ಲ ಅಂತಲ್ಲ, ಬಟ್ ನೀವು ತಲೆಗೆ ಎಣ್ಣೆ ಹಚ್ಚೋದನ್ನ ಮರಿಬೇಡಿ. ಆಯ್ತಾ? ಎಣ್ಣೆ ಅದನ್ನ ಕೂದಲಿನ ಒಂದು ಆರೈಕೆಗೆ ಇಲ್ಲ, ದಿನ ನೀವು ಒಂದು ದಿವಸ ಬಿಟ್ಟು ದಿವಸ ಹಚ್ಚಿ, ಅಥವಾ 2 ದಿವಸಕ್ಕೆ ಒಂದ್ಸರಿನಾದ್ರೂ ನೀವು ಎಣ್ಣೆಯನ್ನು ಹಚ್ಚಬೇಕಾಗ್ಬರತ್ತೆ.

0: ನೀವು ವಾರಕ್ಕೊಂದ್ಸರಿ ಹಚ್ಬಿಟ್ಟು ತಲೆಸ್ನಾನ ಮಾಡ್ತೀನಿ ಅಂತಂದ್ರೆ ಅದರದ್ದು ಸತ್ವ ಕ್ರಮೇಣ ಕಳ್ಕೊಳ್ತೀರ. ಆಮೇಲೆ ನೀವು ಪೌಷ್ಟಿಕ ಆಹಾರಗಳನ್ನು ಸಹ ಸರಿಯಾದ ರೀತಿಯಲ್ಲಿ ತಗೊಳ್ಬೇಕು. ಹಾಲು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ವಿಟಮಿನ್ ಎ ಜೀವಸತ್ವ. ಹೊಟ್ಟಿನ ಸಮಸ್ಯೆಗೆ ಇದೆ, ನಮ್ಮಲ್ಲಿ ಇದೆ. ನೀವು ಬನ್ನಿ ಒಂದ್ಸರಿ ನಮ್ಮ ಅಮೃತ ಆಯುರ್ವೇದ ಆಸ್ಪತ್ರೆಗೆ ಒಂದ್ಸರಿ ಭೇಟಿ ಕೊಡಿ.
1: ಓಕೆ, ಕಾರ್ಯಕ್ರಮ ಕೇಳ್ತಾ ಇರಿ. ಕೊನೆಯಲ್ಲಿ ಮೊಬೈಲ್ ನಂಬರ್ ಅನ್ನ ಕೊಡ್ತೇವೆ ಮೇಡಮ್ ನ ಭೇಟಿ ಆಗ್ಬೇಕು ಅಂದ್ರೆ, ಅದಕ್ಕೆ
0: ಬನ್ನಿ ಬನ್ನಿ ಒಂದ್ಸರಿ.
1: ಮೊಬೈಲ್ ನಂಬರ್ ಕೊಡ್ತೇವೆ, ಕಾರ್ಯಕ್ರಮ ಕೇಳ್ತಾ ಇರಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಹೇಶ್.
0: ಬನ್ನಿ ನೀವು ಒಂದ್ಸರಿ ಬನ್ನಿ.
1: ಹಲೋ ನಮಸ್ತೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಈಗ ಡ್ಯಾಂಡ್ರಫ್ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿರುವಂತ ಒಂದು ಸಮಸ್ಯೆ.
0: ಹೌದು ಹೌದು ಮೇಡಮ್, ಡ್ಯಾಂಡ್ರಫ್ ಅನ್ನೋದು ಸಹ ಒಂದು ಸಮಸ್ಯೆನೇ. ಈಗ ಕೇಶ ಮತ್ತು ಚರ್ಮ ಇವುಗಳ ಆರೈಕೆ ಆಗ್ತಿರೋದು ಒಂದು ಪ್ರೋಟೀನಿಂದ.
1: ಓಕೆ,
0: ಆ ಪ್ರೋಟೀನ್ ಅನ್ನೋದೇ ಕೆರಾಟಿನ್ ಅಂತ ಹೇಳ್ತೀವಿ. ಆ ಕೆರಾಟಿನ್ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವುಗಳ ಈ ಕೇಶ ಮತ್ತು ಚರ್ಮದ ಒಂದು ಆರೋಗ್ಯಕ್ಕೆ. ಈ ಪ್ರೋಟೀನ್, ಕೆರಾಟಿನ್ ಪ್ರೋಟೀನ್ ಅನ್ನೋದು ಒಂದು ಟಫ್ ಫೈಬ್ರಸ್, ಒಂದು ಡೆನ್ಸ್ ಪ್ರೋಟೀನು. ಅದು ನಮ್ಮ ಈ ಕೇಶ ಮತ್ತು ಚರ್ಮದ ಒಂದು ಸ್ಟ್ರಕ್ಚರಲ್ ಸ್ಟ್ರೆಂಥನಿಂಗ್ಗೆ ತುಂಬಾ ಸಹಾಯ ಆಗತ್ತೆ. ಈಗ ಉದಾಹರಣೆಗೆ ಈಗ ಚರ್ಮದ ಸಮಸ್ಯೆ ಬಂದ್ರೆ ಕೂದಲ್ ಮೇಲೂ ಇಂಪ್ಯಾಕ್ಟ್ ಆಗತ್ತೆ, ಕೂದಲಿನ ಸಮಸ್ಯೆ ಬಂದ್ರೆ ಚರ್ಮದ ಮೇಲೂ ಸಹ ಇಂಪ್ಯಾಕ್ಟ್ ಆಗತ್ತೆ. ಆ ರೀತಿ ಒಂದು ಅವಿನಾಭಾವ ಸಂಬಂಧ ಇವೆರಡರ ಒಂದು ಇಂಟರ್ ಕನೆಕ್ಟೆಡ್ ಅಂತ ನಾವು ಹೇಳಬಹುದು. ಈ ಕೂದಲು ನಮ್ಗೆ ಹುಟ್ಟೋದು ಒಂದು ಹೇರ್ ಫಾಲಿಕಲ್ ಮುಖಾಂತರ ಒಂದು ಉತ್ಪತ್ತಿ ಆಗತ್ತೆ. ಆ ಹೇರ್ ಫಾಲಿಕಲ್ ಜೊತೆಗೆನೆ ಇನ್ನೊಂದು ಸೆಬೇಷಿಯಸ್ ಡಕ್ಟ್ ಅಂತ ಒಂದು ಅದಕ್ಕೆ ಅಟ್ಯಾಚ್ ಆಗಿ ಒಂದು ಒಂದು ಸ್ಯಾಕ್ ಇರುತ್ತೆ, ಒಂದು ಚಿಕ್ಕದ ಒಂದು ಸ್ಯಾಕ್. ಆ ಸೆಬೇಷಿಯಸ್ ಡಕ್ಟ್ ಇಂದ ಒಂದು ಒಂದು ಸ್ನಿಗ್ಧ ಪದಾರ್ಥ ಅಥವಾ ಸೀಬಮ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ ಅಲ್ಲಿ. ಆ ಸೀಬಮ್ ಸೆಕ್ರೀಟ್ ಆಗೋದ್ರಿಂದ ಕೂದಲಿನ ಮಾಯಿಶ್ಚರ್ನೆಸ್ ಅಂದ್ರೆ ಆರ್ದ್ರತೆ, ಕೂದಲಿನ ಆರ್ದ್ರತೆ ಅಥವಾ ಮಾಯಿಶ್ಚರ್ನೆಸ್, ಆಮೇಲೆ ಚರ್ಮದ ಆರ್ದ್ರತೆನೂ ಸಹ ಕಾಪಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತಂದ್ರೆ, ಈ ಡಕ್ಟ್ ಏನಾದ್ರೂ ಬ್ಲಾಕ್ ಆಯ್ತು ಅಂತಂದ್ರೆ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ.
1: ಮಾತಾಡೋಣ, ಒಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ, ಹೆಸರು ಹೇಳಿ. ಹೆಸರು ಹೇಳಿ. ಸಾಕಮ್ಮ. ಸಾಕಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಚಿತ್ರದುರ್ಗ ಮೇಡಮ್.
1: ಹಾ, ಕೇಳಿ, ಪ್ರಶ್ನೆ ಕೇಳಿ ಸಾಕಮ್ಮ ಅವರೇ.
2: ಕೂದಲು ಬಾಳ ಉದುರುತ್ತೆ, ಏನು ಪ್ರಶ್ನೆ?
0: ಹಾ ಸಾಕಮ್ಮ ಅವರೇ, ಏನ್
1: ವಯಸ್ಸೆಷ್ಟು
0: ನಿಮ್ದು?
2: ಒಂದು 33 34 ಇದೆ ಮೇಡಮ್.
0: ಹೌದಾ, ತುಂಬಾ ಉದುರ್ತಾ ಇದೆಯಾ? ಎಷ್ಟು ದಿವಸದಿಂದ ಉದುರ್ತಾ ಇದೆ?
2: ಯಾವಾಗ್ಲೂ ಉದುರುತ್ತೇನೆ ಇರುತ್ತೆ ಮೇಡಮ್.
0: ಹೌದಾ, ಎಣ್ಣೆ ಹಚ್ತೀರಾ ನೀವು ತಲೆಗೆ? ವಾಟಿಕಾ ಹಚ್ತಾ ಇದ್ದೀರಾ ನೀವು? ಇದು ಪೌಷ್ಟಿಕ ಆಹಾರಗಳನ್ನ ಸರಿಯಾಗಿ ಊಟ ಆಹಾರ ತಗೊಳ್ತಾ ಇದ್ದೀರಾ? ಹಾಲು ಕುಡಿತೀರಾ? ಹಾಲು ಕುಡಿತೀರಾ? ತುಪ್ಪ ಎಲ್ಲ ತಗೊಳ್ತೀರಾ? ಅತಿಯಾಗಿ ನೀವು ಶಾಂಪುಗಳನ್ನ ಬಳಸ್ತಾ ಇರ್ತೀರಾ? ಸ್ವಲ್ಪ ನೀವು ಒಂದ್ ಕೆಲಸ ಮಾಡಿ ಬನ್ನಿ ಒಂದ್ಸರಿ ನಮ್ಮ ಅಮೃತ ಆಯುರ್ವೇದ ಆಸ್ಪತ್ರೆಗೆ ಒಂದ್ಸರಿ ಭೇಟಿ ಕೊಡಿ. ನನ್ನ ಹೆಸರು ಡಾಕ್ಟರ್ ಪುಷ್ಪಲತಾ ಅಂತ, ಬನ್ನಿ ಅಲ್ಲಿ ಕನ್ಸಲ್ಟ್ ಮಾಡೋಣ ಒಂದ್ಸರಿ. ಅಡ್ರೆಸ್ ಈ ಸೈನ್ಸ್ ಕಾಲೇಜ್ ಇದೆಯಲ್ಲ ಅದರ ಹಿಂಭಾಗಕ್ಕೆ ಬರುತ್ತೆ.
1: ಕಾರ್ಯಕ್ರಮ ಕೇಳ್ತಾ ಇರಿ, ಮೊಬೈಲ್ ನಂಬರ್ ಕೊನೆಗೆ ಕೊಡ್ತೇವೆ, ಸೇವ್ ಮಾಡ್ಕೊಳ್ಳುವಿರಂತೆ. ಓಕೆ ಸಾಕಮ್ಮ,
2: ಥ್ಯಾಂಕ್
1: ಯು, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಈಗ ಕೆರಾಟಿನ್ ಅನ್ನುವಂಥದ್ರ ಬಗ್ಗೆ ಹೇಳಿದ್ರಿ, ನಮ್ಗೆ ಯಾವ ಆಹಾರ ತಿಂದ್ರೆ ಅದು ಸಿಕ್ಕುತ್ತೆ ಅಂತ?
0: ಈಗ ಮೇಡಮ್, ನಮ್ಮ ಆಯುರ್ವೇದದಲ್ಲಿ ಒಂದು ಏನ್ ಹೇಳ್ತಾರೆ ಅಂತಂದ್ರೆ, ಈ ನಮ್ಮ ಅಸ್ಥಿ ಧಾತು, ಏನ್ ನಮ್ಮ ಬೋನ್ ಟಿಶ್ಯೂ ಇದೆಯಲ್ಲ, ಆ ಬೋನ್ ಟಿಶ್ಯೂನ ಒಂದು ರೆಸಿಡುಯಲ್ ಪಾರ್ಟ್ ಕೇಶ.
1: ಓಕೆ,
0: ಈಗ ಅಸ್ಥಿ ಧಾತುನ ಹೇಗೆ ಪೋಷಣೆ ಮಾಡ್ತೀವಿ ನಾವು? ನಾವು ಕ್ಯಾಲ್ಸಿಯಂ ಇಸ್ ದ ಪ್ರಿನ್ಸಿಪಲ್ ಕಾಂಪೊನೆಂಟ್ ಆಫ್ ದ ಬೋನ್. ಸೊ ಕ್ಯಾಲ್ಸಿಯಂನ ಸೋರ್ಸಸ್ ಈಗ ತುಪ್ಪ, ಹಾಲು, ಮೊಸರು, ಒಂದು ಡ್ರೈ ನಟ್ಸ್, ಬಾದಾಮಿ ಇರಬಹುದು ಅಥವಾ ಗೋಡಂಬಿ ಇರಬಹುದು ಅಥವಾ ಜೀವಸತ್ವ ಎ ಇರ್ಬೋದು, ಬಿ ಇರ್ಬೋದು. ಪ್ರಿನ್ಸಿಪಲ್ ಆಗಿ ನಮಗೆ ಬೇಕಾದಂಥ ಒಂದು ಪ್ರಧಾನ ಅಂಶ ಅಂತಂದರೆ

0: calcium. Mm-hmm. Calcium is a complete food.
1: Okay.
0: For skin, even for hairs. Main pradhanavagi bekagirodu kesha poshanege antandre ondu calcium. ಇದು ಕ್ಯಾಲ್ಸಿಯಂ ನಾವು ಚಿಕ್ಕಂದ್ರಿಂದನೇ ನಾವು ಹುಟ್ಟದಾಗಿಂದನೇ ಈ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ನೋದು ನಮ್ಮ ತಾಯಿ ಹಾಲಿನಿಂದನೇ ಕೊಲೆಸ್ಟ್ರಾಮ್ ಇಂದನೇ ಅದು ಶುರು ಆಗಬೇಕು. ಆ ಇಮ್ಯುನೋಗ್ಲೋಬ್ಯುಲನ್ಸ್ ಆ ಅಸ್ಥಿ ಧಾತುನ ಸರಿಯಾಗಿ ಪೋಷಣೆ ಮಾಡಿ ಅದು ಪರಿಪಕ್ವ ಧಾತುಗಳು ಉತ್ಪತ್ತಿ ಆದಲ್ಲಿ ಸರಿಯಾದ ಕ್ರಮದಲ್ಲಿ ಉತ್ಪತ್ತಿ ಆದರೆ ಅದು ಬರ್ತಾ ಬರ್ತಾ ಬರ್ತಾ ಆ ಅಸ್ಥಿ ಧಾತುನು ಸಹ ಅದೇ ರೀತಿಯಾಗಿ ಮುಂದುವರೆದು ಒಂದು ಸ್ಟ್ರೆಂಥನಿಂಗ್ ಇದಕ್ಕೆ ಇದು ಇದಾಗತ್ತೆ. ಅದೇ ರೀತಿ ಕೇಶವರ್ಧನೆಗೂ ತುಂಬಾ ಸಹಾಯ ಆಗತ್ತೆ.
1: ಓಕೆ, ಅವರು ಹೇಳ್ತಾ ಇದ್ರು ಎಣ್ಣೆ ಹಚ್ಕೊಳಕ್ ಆಗಲ್ಲ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ರು. ದಿನಪೂರ್ತಿ ಎಣ್ಣೆ ಹಚ್ಕೊಳ್ಳೋದಲ್ಲ, ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಗಂಟೆ ಮುಂಚೆ ಹಚ್ಕೊಂಡು ಕೂಡ ಸ್ನಾನ ಮಾಡ್ಕೊಂಡ್ರೆ ಓಕೆನಾ? ಹೇಗೆ ದಿನಪೂರ್ತಿ ಎಣ್ಣೆ ಹಚ್ಕೊಂಡಿರ್ಬೇಕು?
0: ದಿನಪೂರ್ತಿ ಎಣ್ಣೆ ಹಚ್ಕೊಂಡ್ರು ಏನ್ ತಪ್ಪಿಲ್ಲ ಮೇಡಮ್. ಈಗ ಅದ್ರದ್ದು ಮೇಂಟೈನ್ ಆಗತ್ತೆ ಕರೆಕ್ಟ್ ಆಗಿ.
1: ಹಲೋ, ನಮಸ್ತೆ. ನಮಸ್ತೆ
2: ನಮಸ್ತೆ, ನಾನು ಸೋಮನಾಥ್ ಅಂತ ಮಾತಾಡ್ತಾ ಇದ್ದೀನಿ.
1: ಹೇಳಿ ಸೋಮನಾಥ್.
2: ಗ್ರಾಮ ಜಗಳೂರು ತಾಲೂಕಿಂದ.
1: ಹೇಳಿ ಸೋಮನಾಥ್.
2: ವೈದ್ಯರಿಗೆ ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ ಸೋಮನಾಥ್ ಅವ್ರೆ.
2: ಸಾಮಾನ್ಯವಾಗಿ ಈ ಹೆಣ್ಣು ಮಕ್ಕಳಲ್ಲಿ ಈ ಮಗು ಆದ ನಂತರ ಕೂದಲು ಉದುರುವಿಕೆ ಇರುತ್ತೆ ಅಂತ ಹೇಳ್ತಾರಲ್ಲ ಮೇಡಮ್.
0: ಹೌದು ಹೌದು.
2: ಇದ್ರ ಬಗ್ಗೆ ಆಯುರ್ವೇದದಲ್ಲಿ ಏನು ಉಲ್ಲೇಖ ಇದೆ?
0: ಆಯುರ್ವೇದ ಉಲ್ಲೇಖ ಅಂತ ಕೇಳ್ತಿದ್ದೀರಾ? ಖಂಡಿತ. ಈಗ ತಾಯಿ ಅವಳು ಡೆಲಿವರಿ ಆದ ತಕ್ಷಣ ಅವಳು ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಆಗುತ್ತೆ. ಎದೆ ಹಾಲು ಉಣಿಸ್ತಾ ಉಣಿಸ್ತಾ ಆ ಕ್ಯಾಲ್ಸಿಯಂ ಅಂಶ ಆ ಮಗುಗೆ ಹೋಗ್ತಾ ಇರತ್ತೆ. ಆ ಮಗುಗೆ ಹೋದಾಗ ಏನಾಗುತ್ತೆ, ತಾಯಿಗೆ ಸಹಜವಾಗಿ ಅದರದ್ದು ಕೊರತೆ ಅಂದ್ರೆ ಕೊರತೆ ಅಂತಂದ್ರೆ ಅದು ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಅವಳು ತಾಯಿ ಆದವಳು ಅವಳು ಶತಾವರಿಯನ್ನು ಅವಳು ಸೇವನೆ ಮಾಡಬೇಕು. ಶತಾವರಿ ಅಂಟಿನ ಉಂಡೆಗಳನ್ನ ಶತಾವರಿ ಚೂರ್ಣ ಹಾಲಲ್ಲಿ ಆದ್ರೂ ಸೇವನೆ ಮಾಡ್ಬೋದು, ಅಥವಾ ಒಂದು ಸೌಭಾಗ್ಯ ಶುಂಠಿ ಪಾಕ ಅಂತ ಹೇಳ್ತೀವಿ ಅದನ್ನು ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡಬೇಕು. ಸರಿಯಾದ ಒಂದು ಆಹಾರ, ಒಂದು ಈ ತರ ಒಂದು ಆಹಾರ, ಹಾಲು ಅವಳು ದಿನನಿತ್ಯ ಸೇವನೆ ಮಾಡ್ಬೇಕು. ಆಮೇಲೆ ಗೋಧಿಯಿಂದ ಹೌದು ಹೌದು ಮಾಡ್ಬೇಕಾಗತ್ತೆ, ತಗೊಳ್ಬೇಕಾಗತ್ತೆ ಅವಳ ಆಹಾರ ಮತ್ತ ಹಾಗೂ ಈ ಔಷಧಿ ದ್ರವ್ಯಗಳನ್ನು ಸಹ ಸರಿಯಾದ ಕ್ರಮದಲ್ಲಿ ತಗೊಂಡ್ರೆ ಅವಳಿಗೆ ಕೊರತೆ ಆಗಲ್ಲ, ಆಗ್ತಾ ಬರಲ್ಲ.
2: ಇದಕ್ ಮುಂಚೆ ಒಬ್ರು ಕರೆ ಮಾಡಿದವ್ರಿಗೆ ಈಗ ನೀವು ಹಾಲಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಒಂದು ಉದುರುವಿಕೆಗೆ ಕಾರಣ ಹಾಲು ಕುಡಿಬೇಕಾಗುತ್ತೆ ಅಂತ ಹೇಳಿದ್ರಿ. ನಾವು ಇನ್ನೂ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಇದ್ರ ಪ್ರಕಾರ ನೋಡ್ತೀವಿ, ಹಾಲನ್ನ ಅವಶ್ಯಕತೆ ಇಲ್ಲ ಹಾಲು ಅನ್ನೋ ತರ ಅವ್ರಿಗೆ ಹೇಳ್ತಾರೆ.
0: ಇಲ್ಲ,
2: ಅದು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಪರಿಗಣಿಸಲ್ಪಡುತ್ತೆ?
0: ಇಲ್ಲ ಇಲ್ಲ ಇಲ್ಲ, ಹಾಲು ತಗೊಳ್ಬಹುದು ಅಂದ್ರೆ ಅತಿಯಾಗಿ ತಗೊಳದೆ ಇದ್ರು ಈಗ ಒಂದು ಒಂದು ಟೀ ಕಪ್ ಅಲ್ಲಿ ಒಂದು ಬೆಳಿಗ್ಗೆ ಅಥವಾ ಸಂಜೆ ಒಂದು ಕಪ್ ಅಲ್ಲಿ ತಗೊಳ್ಬಹುದು. ಆಮೇಲೆ ಇದು ಪಾಯಸಗಳನ್ನು ತಗೊಳ್ಬೇಕು, ಪಾಯಸಗಳನ್ನ ಈಗ ಗೋಧಿ ರವೆಯಿಂದ ಅಥವಾ ಗೋಧಿ ನುಚ್ಚಿನಿಂದ ಮಾಡಿರ್ತಕ್ಕಂಥ ಒಂದು ಪಾಯಸ ಅಥವಾ ಶಾವಿಗೆಯಿಂದ ಮಾಡಿರ್ತಕ್ಕಂಥ ಒಂದು ಪಾಯಸ ಇದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಇದು ಉಷ್ಣ ಆಹಾರಗಳನ್ನ ಅವಳು ತಗೊಳ್ಬೇಕು ಬಾಣಂತಿ ಸಮಯದಲ್ಲಿ. ಅವಳ ಆರೈಕೆಗಳನ್ನ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಅವಳಿಗೆ ಕೊರತೆ ಆಗಲ್ಲ, ಅಷ್ಟಾಗಿ ಇರೋದಿಲ್ಲ, ಅಷ್ಟಾಗಿ ಇರೋದಿಲ್ಲ.
2: ಮತ್ತೆ ಮೇಡಮ್, ಈಗ ಎಲ್ರೂ ದೇಶಿ ಹಸುವಿನ ಹಾಲಂತೂ ಗಗನ ಕುಸುಮ ಆಗಿದೆ ಎಲ್ರಿಗೂ. ಈಗೆಲ್ಲ ಈ ವಿದೇಶಿ ತಳಿಯ ಹಾಲನ್ನ ಕುಡಿತಾ ಇರೋದ್ರಿಂದ ಆ ಹಾಲು
0: ಇಲ್ಲ ಆಯುರ್ವೇದದಲ್ಲಿ ಅಂತಂದ್ರೆ ಅದ್ರ ಡೈರೆಕ್ಟ್ ರೆಫರೆನ್ಸ್ ಇಲ್ಲ. ನಮ್ಮ ಆಯುರ್ವೇದದಲ್ಲಿ ಅದೇ ನಾಟಿ ಹಸುವಿಂದೇ ಒಂದು ಅದರದೇ ಒಂದು ಪ್ರಮುಖ ಪಾತ್ರದಲ್ಲಿ ಹೇಳಿದ್ದಾರೆ. ಪ್ರಮುಖ ಒಂದು ಅದೇ
2: ಮಹತ್ವವಾಗಿದೆ,
0: ಅದರದೇ ಮಹತ್ವ ಹೇಳ್ತಾರೆ.
2: ಆಯುರ್ವೇದ ಹುಟ್ಟಿದಾಗ ಇರ್ಲಿಲ್ಲ.
0: ಹೌದು ಹೌದು ಹೌದು ಹೌದು, ಸೋಮನಾಥ್ ಅವ್ರೆ ಕರೆಕ್ಟ್ ಆಗಿ ಹೇಳಿದಿರಿ. ಹೌದು,
2: ಈ ರೀತಿಯಾಗಿದೆ. ಮತ್ತೆ ಮೇಡಮ್, ಕೆಲವರಲ್ಲಿ ನಾವು ಕಾಣ್ತೀವಿ ಕೂದಲೆಲ್ಲ ಕಪ್ಪಾಗಿ ಇರುತ್ತೆ, ಸ್ವಲ್ಪ ಮೀಸೆಗಳು ಮಾತ್ರ ಬೆಳಗಾಗಿರುತ್ತೆ.
0: ಅದು ಕ್ರಮೇಣ
2: ಕೂಡ ಆಗುತ್ತಾ?
0: ಆಗುತ್ತೆ ಆಗುತ್ತೆ, ಕ್ರಮೇಣ ಆಗುತ್ತೆ. ಈಗ ಅಲ್ಲ ತಲೆ
2: ನಾನೇ ಇದ್ದೀನಿ.
0: ಇಲ್ಲ
2: ತಲೆ ನಾನೇ ಇದ್ದೀನಿ.

0: ನನಗೆ ಈಗ 58 ವಯಸ್ಸು, ಕೂದಲು ಒಂದು ಕೂದಲು ಕೂಡ ಬೆಳ್ಳಗಿಲ್ಲ, ಕಪ್ಪು ಕೂದಲಿದೆ. ಆದ್ರೆ ಮೀಸೆ ಬೆಳ್ಳಗೆ ಬರ್ತಾ ಇದೆ,
1: ಅಲ್ಲೊಂದಿಲ್ಲೊಂದಿಲ್ಲೊಂದು. ಕೆಲಸ ಮಾಡಿ, ದಿನಕ್ಕೆ ಒಂದು ನೆಲ್ಲಿಕಾಯಿನ ಸೇವನೆ ಮಾಡಿ. ದಿನಕ್ಕೆ ಒಂದು ಆಮಲಕ್ಕಿ ಅಂತ ಏನ್ ನಾವು ಹೇಳ್ತೀವಲ್ವಾ, ಅದನ್ನ ಸೇವನೆ ಮಾಡಿ. ಖಾಲಿ ಹೊಟ್ಟೆಲೆ ಬೆಳಿಗ್ಗೆ 6 ಗಂಟೆಗೆ ನೀವು ಟೀನು ಕಾಫಿನು ಏನು ತಗೋಬೇಡಿ. ದಿನಕ್ಕೆ ಒಂದು ನೆಲ್ಲಿಕಾಯಿನ ಜ್ಯೂಸ್ ಆದ್ರೂ ಮಾಡ್ಕೊಂಡು ಕುಡೀರಿ, ಅಥವಾ ಹಾಗೇನೆ ಸೇವನೆ ಮಾಡಿ ಖಾಲಿ ಹೊಟ್ಟೆಲಿ. ಆ ರೀತಿ ತಗೊಳೋದ್ರಿಂದ

0: ಅಂತಂದ್ರೆ ಒಂದು ಪಿತ್ತದೋಷ. ನಮ್ಮ ಬಾಡಿ ಅತಿಯಾದ ಒಂದು ಹೀಟ್ ಎಕ್ಸಾಕ್ಷನ್ ಆಗೋದು ಅಥವಾ ತುಂಬಾ ಸ್ಟ್ರೆಸ್ ಒಳಗಾಗೋದು ಇವೆಲ್ಲವೂ ಕೂದಲಿನ ಎರೆಯಕ್ಕೆ ಒಂದು ಕಾರಣ ಆಗುತ್ತೆ. ಖಂಡಿತ ಖಂಡಿತ ಖಂಡಿತ ಆಗತ್ತೆ ಆಗತ್ತೆ.
1: ಓಕೆ ಮೇಡಮ್, ನಾವು ದೇಶಿ ಹಸು ಸಾಕಾಣಿಕೆ ಮಾಡಿದ್ದೀನಿ, ಅದರಿಂದ ದೇಶಿ ಹಸುವಿನ ಹಾಲು ಮೊಸರು ತುಪ್ಪ ಬೆಣ್ಣೆಯನ್ನು ಊಟ ಮಾಡ್ತಿದ್ದೀನಿ. ಅದರಿಂದ ಸ್ವಲ್ಪ ಆರೋಗ್ಯ ನನ್ನ ಸುಧಾರಣೆ ಇದೆ ಅಂತ ನಾನು ಹೇಳ್ಕೋಬಹುದು. ಅವಕಾಶಕ್ಕಾಗಿ ಧನ್ಯವಾದಗಳು
2: ಮೇಡಮ್.
0: ಧನ್ಯವಾದ ಧನ್ಯವಾದಗಳು ಸೋಮನಾಥ್ ಅವರೇ, ಧನ್ಯವಾದಗಳು. ಬನ್ನಿ ನೀವು ಒಂದ್ಸರಿ ಭೇಟಿ ಕೊಡಿ ನಮ್ಮ ಅಮೃತ ಆಯುರ್ವೇದ ಹಾಸ್ಪಿಟಲ್ಗೆ.
2: ಓಕೆ, ಈಗೇನು ಲಭ್ಯ ಏನ್ ಸಿಕ್ಕುತ್ತೆ ಅನ್ನುವಂಥದ್ದನ್ನೇ ನಾವು, ಅದರಲ್ಲೇ ಏನ್ ಸಾಧ್ಯನೋ ಒಳ್ಳೇದು ಅದನ್ನ ಮಾತ್ರ ಆರಿಸ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ಇದೀವಿ ನಾವು. ಹೆಚ್ಚಿನ ಜನಸಂಖ್ಯೆ ಹೆಚ್ಚಾದಾಗ ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗಬೇಕು, ಹಾಗಾಗಿ ನಾಟಿ ಹಸುಗಳು ಕೊಡುವಂತ ಸ್ವಲ್ಪ ಹಾಲು ಎಲ್ರಿಗೂ ಸಾಕಾಗಲ್ಲ ಅನ್ನೋ ಕಾರಣದಿಂದ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ಸಮಾಜ ಅನ್ನುವಂಥದ್ದು, ನಾವು ಕೂಡ ಅದರ ಒಂದು ಭಾಗ ಆಗಿದ್ದೀವಿ. ಓಕೆ ಮೇಡಮ್, ಅವರು ಬಾಣಂತಿಯ ಸಮಯದಲ್ಲಿ ಕೂದಲು ಉದುರುತ್ತೆ ಅನ್ನುವಂಥದ್ದು ಹೇಳಿದ್ರು. ಮತ್ತೊಂದು ಕೂದಲು ಉದುರುವಂತ ಸಂದರ್ಭ ಅಂದ್ರೆ ಚಳಿಗಾಲದಲ್ಲಿ ಹೆಚ್ಚು ಕೂದಲು ಉದುರುತ್ತೆ, ಇದು ನಿಜವಾಗ್ಲೂ ಪರಿಣಾಮ ಬೀರುತ್ತಾ ಹೇಗೆ?
0: ನಿಜ ಮೇಡಮ್, ಈ ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲ ಅಂತ ಏನ್ ಹೇಳ್ತೀವಿ ಆ ಸಮಯದಲ್ಲಿ ವಾತ ಹೆಚ್ಚಾಗತ್ತೆ, ವಾತ ದೋಷ, ಈಗ ಕೋಲ್ಡ್ ಬ್ರೀಸ್ ಅಂತ ಹೇಳ್ತೀವಿ. ಆ ಶೀತ ವಾತ ಹೆಚ್ಚಾದಾಗ ಏನಾಗುತ್ತೆ, ನಮ್ಮ ಸ್ಕಾಲ್ಪ್ ಅಲ್ಲಿ ಡ್ರೈನಸ್ ಜಾಸ್ತಿ ಆಗುತ್ತೆ. ಆ ಡ್ರೈನಸ್ ಜಾಸ್ತಿ ಆದಾಗ ಸಹಜವಾಗಿ ಡ್ಯಾಂಡ್ರಫ್ ಆಗೋದು, ಕೂದಲು ಉದುರೋದು, ಇದು ಸಹಜ ಒಂದು ಫಿಸಿಯಾಲಜಿಕಲ್ ಒಂದು ಸಹಜ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು.
2: ಹಾಗಾಗಿ ಚಳಿಗಾಲದಲ್ಲಿ
0: ಅದಕ್ಕೆ ತಕ್ಕನಂತೆ ನಾವು ಅವಾಗ ಒಂದು ಸ್ನಿಗ್ಧ ಆಹಾರಗಳನ್ನ ಸೇವನೆ ಮಾಡಬೇಕು.
2: ಜಿಡ್ಡಿನಾಂಶ
0: ಸೇವನೆ ಮಾಡಬೇಕು.
2: ಒಂದು ಕರೆ ಇದೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ನೀವು ಈ ರೀತಿ ಹೇಳಿದಾಗ ನನಗೆ ತುಂಬಾ ನೆನಪಾಗೋದು, ನಾವು ಎಷ್ಟು ಸಾಂಪ್ರದಾಯಿಕವಾಗಿ ಬಳಸ್ತಾ ಇದೀವಿ ಎಳ್ಳು ಅನ್ನುವಂಥದ್ದು. ಈ ಎಲ್ಲ ಒಂದು ಕಾರಣಗಳಿಗೋಸ್ಕರ ಎಳ್ಳಿನ ಬಳಕೆ ಇರಬಹುದಾ?
0: ಹೌದು ಮೇಡಮ್, ಈ ನಮ್ಮ ಸಂಹಿತೆಗಳಲ್ಲಿ ಎಳ್ಳನ್ನ ಅಂದ್ರೆ ತಿಲ ಅಂತ ಹೇಳ್ತೀವಿ, ಅದು ಅದರದ ಕರ್ಮ ಅಂತಂದ್ರೆ ಕೇಶ.
2: ಓ
0: ಹಾ, ಕೇಶ ಕೇಶ
2: ಮಾತಾಡೋಣ. ಹಲೋ ನಮಸ್ತೆ.
3: ಹಲೋ
2: ನಮಸ್ತೆ. ಎಸ್ರಿ ನಾಯಕನಹಟ್ಟಿಯಿಂದ? ಓಕೆ, ಹೇ ಕೇಳಿ ಜ್ಯೋತಿ ಅವರೇ, ಪ್ರಶ್ನೆ ಕೇಳಿ.
0: ಹೇಳಿ ಹೇಳಿ ಜ್ಯೋತಿ ಅವರೇ.
3: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ ಜ್ಯೋತಿ ಅವರೇ, ಹೇಳಿ.
3: ಹೇಳಿಲ್ಲ, ನನ್ನ ಮಗನಿಗೆ 28 ವರ್ಷ.
0: ಹಾ,
3: ತಲೆ ಕೂದಲೆಲ್ಲ ಉದುರು ಹೋಗ್ತಿದೆ, ಆಮೇಲೆ ವೈಟ್ ಕಲರ್ ಎಲ್ಲ ಬರ್ತಾ ಇತ್ತೆ. ಆಮೇಲೆ ಹಣೆ ಮೇಲೆಲ್ಲ ಬಹಳ ಹೋಗ್ಬಿಟ್ಟಿದೆ, ವೈಟ್ ಕಲರ್ ಬರ್ತಾ ಇದೆ, ಕೂದಲೆಲ್ಲ ಬೆಳ್ಳಗಾಗ್ತಿದೆ. ಆಮೇಲೆ ಇನ್ನೊಂದು ಕೇಳ್ತಿರ್ಬೇಕಾಗ್ಬಿಡಿ, ಮೀಸೆ ಎಲ್ಲೆಲ್ಲೂ ಕೂದಲೆಲ್ಲ ಉದುರೋಗಿದೆ. ಇಲ್ಲಿ ಕೇಳಿದಕ್ಕೆ ಹೂಳ ತಿಂತ ಇದೆ, ಅದು ಆಯುರ್ವೇದಿಕ್ ಮೆಡಿಸನ್ ಕೊಡ್ತೀವಿ ಅಂತ ಅಂದ್ರು. ಅದ್ ಬಿಟ್ರೆ ಇನ್ನೂ ಅಷ್ಟು ಹೋಗ್ಬಿಡುತ್ತೆ, ಅದು ಹೂಳ ತಿಂದ್ರೆ ಆತರ ಆಗುತ್ತೆ, ಅಲ್ಲಿ ಬೆಳಿತಾನೆ ಇಲ್ಲ, ರೀಸೆಂಟ್ ಆಗಿದೆ, ಗಡ್ಡ ಕೆಳಗೆ ಮೀಸೆಯಲ್ಲಿ ನದಿಯಲ್ಲಿ ಆತರ ಆಗ್ತಾ ಇದೆ.
0: ಹೌದಾ? ಖಂಡಿತ ಇದೆ. ಇದನ್ನ ನಮ್ಮ ಆಯುರ್ವೇದಿಕ್ ಅಲ್ಲಿ
2: ಕೇಳಿಸ್ಕೊಳ್ಳಿ,
0: ಶಿರೋಗತ ರೋಗದಲ್ಲಿ ಇದನ್ನ ನಾವು ಪರಿಗಣನೆ ಮಾಡಬಹುದು. ಬನ್ನಿ ಒಂದ್ಸರಿ ಭೇಟಿ ಕೊಡಿ ನಮ್ಮ ಆಸ್ಪತ್ರೆಗೆ, ಸಿಗ್ತೀವಿ ಒಂದ್ಸರಿ. ಬಸವೇಶ್ವರ ಅಲ್ಲ, ನಮ್ಮ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ, ಸೈನ್ಸ್ ಕಾಲೇಜ್ ಹಿಂಭಾಗ ಇದೆ,
3: ಚಿತ್ರದುರ್ಗ.
2: ಜ್ಯೋತಿ ಅವರೇ, ನಾನು ಕಾರ್ಯಕ್ರಮದ ಕೊನೆಯಲ್ಲಿ ಮೊಬೈಲ್ ನಂಬರ್ ಕೊಡ್ತೀನಿ, ಕೇಳಿಸ್ಕೊಳ್ತಾ ಇರ್ರಿ, ನೀವು ಆಮೇಲೆ ನಂಬರ್ ತಗೊಳ್ಳುವಿರಂತೆ. ಓಕೆ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಎಳ್ಳಿನ ಬಗ್ಗೆ ಮಾತಾಡ್ತಾ ಇದ್ವಿ.
0: ಕೇಶ ತಿಲ ತಿಲ ಅದರದ್ದು ಕರ್ಮ ಬಂದ್ಬಿಟ್ಟು, ಅದರದ್ದು ಫಂಕ್ಷನ್, ಮೇನ್ ಫಂಕ್ಷನ್ ಅಂತಂದ್ರೆ ಕೇಶ ಕೇಶ ತ್ವಚ್ಯ ಅಭಿಷ್ಯಂದ ಅಭಿಷ್ಯಂದನ ಅಂತ ನಾವು ಹೇಳ್ಬೋದು. ಈಗ ಸುಮಾರು ನಮ್ಮ ತೈಲ ಶಿರೋಗತ ತೈಲಗಳಲ್ಲಿ ಈಗ ಕೇಶವರ್ಧನೆಗೆ ಏನು ಉಪಯೋಗಿಸ್ತೀವಿ, ಭೃಂಗರಾಜ, ಕಿಂಗ್ ಆಫ್ ಹೇರ್ಸ್ ಅಂತಾನೆ ಹೇಳ್ಬೋದು. ಆ ನಮ್ಮ ಹೇರ್ ಆಯಿಲ್ಸ್ ಅಲ್ಲೆಲ್ಲ, ನಮ್ಮ ಆಯುರ್ವೇದಿಕ್ ಏನ್ ತೈಲಗಳಲ್ಲೆಲ್ಲ ತಿಲ ತೈಲನೇ ಒಂದು ಬೇಸ್.
2: ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಮಾತಾಡಿ. ಓಕೆ, ಕರೆ ಕಟ್ ಆಗ್ತಾ ಇದೆ.
0: ಭೃಂಗಾಮ್ಲಕದ ತೈಲ, ನೀಲಭೃಂಗಾದಿ ತೈಲ, ಅಮಲಕಾದಿ ತೈಲ, ಇತ್ಯಾದಿ ತೈಲಗಳಲ್ಲಿ ಈ ತಿಲನೇ ಒಂದು ಬೇಸ್ ಆಗಿ, ಹಾಗೆ ಈ ಬರೀ ಕೇಶ ತೈಲದಷ್ಟೇ ಅಲ್ಲ, ಇನ್ನು ಎಲ್ಲ ತೈಲಗಳಲ್ಲಿ ಈಗ ನೋವು ನಿವಾರಕ ತೈಲ, ಮಹಾನಾರಾಯಣ ತೈಲ ಆಗಿರ್ಬೋದು,

0: ಹಬೀಬ್ ಗಳು
1: ಕರೆ ಇದೆ ತಗೊಳ್ಳೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಹೆಸರು ಹೇಳಿ.
2: ನಾವು ಚಿತ್ರದುರ್ಗದಿಂದ ಬಂಡಳ್ಳಿ ರವಿ ಮೇಡಮ್.
1: ರವಿ ಅವರ?
2: ಹಾ ಮೇಡಮ್.
1: ಹಾ ಚೆನ್ನಾಗಿದೆ ರವಿ, ನೀವು ಹೇಗಿದ್ದೀರಿ
2: ಮೇಡಮ್? ನಮಸ್ತೆ.
3: ನಮಸ್ತೆ ನಮಸ್ತೆ ಇವ್ರೆ.
2: ಮೇಡಮ್ ನಮ್ಮ ಮನೆಯಲ್ಲಿ ಶಾಂಪು ಬಹಳ ಖಾಲಿ ಆಗ್ತಾ ಇರುತ್ತೆ. ಅದು ನಾವ್ ಹೆಚ್ಚಿಗೆ ಯೂಸ್ ಮಾಡ್ಬಾಡ್ರಿ ಯೂಸ್ ಮಾಡ್ಬಿಡ್ರಿ ಅಂತೀವಿ. ಆದ್ರೂ ಒಂದು ಬಾಟಲ್ ಇಷ್ಟು 6 ತಿಂಗಳು ಯೂಸ್ ಮಾಡ್ತಾರ. ನಾ ಆದಷ್ಟು ಸ್ವಲ್ಪ ಸೀಗೆ ಪುಡಿ ಅವನು ತಂದಿಟ್ಟಿರ್ತೀನಿ. ಮಕ್ಕಳಿಗೆ ಅವ್ರು ಯಾವಾಗ ಒಂದು ಟೈಮ್ ಹಚ್ತಾ ಇರ್ತಾರ ಶಾಂಪುನ. ಸ್ಕೂಲ್ ಹೋಗ್ಬೇಕಾರೆ ಒಂದು 15 ಕೊಮ್ಮೆ ಸ್ವಲ್ಪ ಹಚ್ಚಿರ್ತಾರ. ಅದೇನಾರ ಮಕ್ಳಿಗೆ ಏನಾರ ಎಫೆಕ್ಟ್ ಆಗುತ್ತೆ ಶಾಂಪು ಕಡೆಯಿಂದ?
3: ಹೌದು, ಶಾಂಪು ಆದಷ್ಟು ಸ್ವಲ್ಪ ಈ ಇಲ್ಲಂತಂದ್ರೆ. ಇವ್ರೆ ನಿಮ್ ಹೆಸರೇನಂದ್ರಿ?
1: ರವಿ ಅವರು.
3: ರವಿ ಅವ್ರೆ, ನೀವು ಹೀಗ್ ಮಾಡಿ, ಈ ದಾಸವಾಳದ ಎಲೆ ಇರುತ್ತಲ್ಲ, ದಾಸವಾಳದ ಎಲೆನ ಸ್ವಲ್ಪ ಚೆನ್ನಾಗಿ ಒಂದಿಷ್ಟು ಒಣಗಿಸ್ಕೊಂಬಿಡಿ. ಹಾ, ಒಣಗಿಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಅಂಟ್ವಾಳ ಬೀಜ ತೆಗೆದ್ಬಿಟ್ಟು ಅಂಟ್ವಾಳ ಹಾಗೂ ಸೀಗೆಕಾಯಿ ಇವೆಲ್ಲವೂ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ವಲ್ಪ ದಾಸವಾಳದ ಹೂಗಳು ಎಲ್ಲ ಏನು ಒಣಗಿರುತ್ತಲ್ವಾ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಗಿರಣಿಗೆ ಹಾಕ್ಸ್ಕೊಂಡು ಇಟ್ಕೊಂಡ್ಬಿಡಿ. ಅದನ್ನೇ ನೀವು ಶಾಂಪು ಬದಲು ಇದನ್ನೇ ನೀವು ನಿತ್ಯ ನೀವು ತಲೆ ಸ್ನಾನಕ್ಕೆ ಉಪಯೋಗಿಸ್ಕೋಬಹುದು. ಅಡ್ಡಿ
2: ಇಲ್ಲ. ಈಗ ನಾವು ಅಲ್ವೇರಾ ಇರಲ್ಲ, ಅಲ್ವೇರಾ ತಂದು ಎಣ್ಣೆ ಒಳಗೆ ಕೊಬ್ಬರಿಣ್ಣೆ ಒಳಗೆ ಅದನ್ನ ಈ ಸ್ವಲ್ಪ ಬೆಚ್ಚು ಮಾಡಿ ಅಲ್ವೇರಾ ತಲೆಗೆಲ್ಲ ಹಚ್ಚುತ್ತೀವಿ. ಮತ್ತೆ ಮಗು ಚರ್ಮಕ್ಕೆ ಮಕ್ಕಳಿಗೆ ಅದೇನಾರ ಪ್ರಾಬ್ಲಮ್ ಆಗುತ್ತೆ?
3: ಏನು ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಬಟ್ ಅಲೋವೇರಾನ ನೀವು ಹೇಗ್ ಮಾಡ್ಬೇಕು, ಅದನ್ನ ನೀವು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೀವು ಡೈರೆಕ್ಟಾಗೂ ಹಚ್ಬೋದು, ಆಸ್ ಎ ಪ್ಯಾಕ್ ಹೇರ್ ಪ್ಯಾಕ್ ಹಚ್ಬೋದು. ಬಟ್ ಕೊಬ್ಬರಿ ಎಣ್ಣೆಲಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿ ಅದು ಕರ್ಕಲಾಗಂಗೆ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಸೋಸ್ಬಿಟ್ಟು ಹಚ್ಚಿ. ಹಸಿ ಹಸಿ ಇರಬಾರ್ದು, ಹಸಿ ಬಸ ಹಸಿ ಇದ್ರೆ
2: ಸ್ವಲ್ಪ ಬೆಚ್ಚು ಮಾಡಿ
3: ಇಲ್ಲ ಇಲ್ಲ ಅದು ತೈಲ ಪಾಕ ವಿಧಿ ಮಾಡ್ಬೇಕದು, ಇಲ್ಲ ಅಂತಂದ್ರೆ ಫಂಗಸ್ ಆಗ್ಬಿಡತ್ತೆ ಮತ್ತೆ ಬೇರೆ ತೊಂದರೆಗಳಿಗೆ ಗುರಿ ಆಗತ್ತೆ.
2: ಈ ನಮ್ಮ ಮನೆಯವರಿಗೆ ಮೇಡಮ್ ಅವರ ಥೈರಾಯ್ಡ್ ಇದೆ, ಅವ್ರಿಗೆ ಸ್ವಲ್ಪ ಏರ್ ಪ್ರಾಬ್ಲಮ್ಸ್ ಬಹಳ ಆಗ್ತಿದೆ ಸ್ವಲ್ಪ ರೈಟ್ ಆಗಿ, ಅದರಿಂದ ಸ್ವಲ್ಪ ಕಾರಣ ಕೊಡ್ತೀರಾ ಸರ್?
3: ಹೌದು, ಥೈರಾಯ್ಡ್ ಸಾಮಾನ್ಯವಾಗಿ ಥೈರಾಯ್ಡ್ ಅಲ್ಲಿ ಕೂದಲು ಉದುರುವಿಕೆ ಜಾಸ್ತಿ.
2: ಮತ್ತೆ ಅದಕ್ಕೆ ಪ್ರಾಬ್ಲಮ್,
3: ನೀವು ಒಂದ್ಸರಿ ಭೇಟಿ ಕೊಡಿ ನಮ್ಮ ಆಸ್ಪತ್ರೆಗೆ, ಅಮೃತ ಆಯುರ್ವೇದ ಆಸ್ಪತ್ರೆಗೆ ಒಂದ್ಸರಿ ಭೇಟಿ ಕೊಡಿ. ಬನ್ನಿ ಒಂದ್ಸರಿ, ಬನ್ನಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರವಿ ಅವರೇ. ಓಕೆ ಮೇಡಮ್, ಥೈರಾಯ್ಡ್ ಇಂದ ಕೂದಲು ಉದುರುತ್ತೆ, ನಾವು ಇವಾಗ ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾ ಅಥವಾ ಕೂದಲು ಉದುರೋದಕ್ಕೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಬೇಕಾ?
3: ಇಲ್ಲ ಮೇಡಮ್, ಈಗ ಥೈರಾಯ್ಡ್ ಕಂಟ್ರೋಲ್ ಆದಂಗೆ ಈ ಕೂದಲು ಉದುರುವಿಕೆನೂ ಸಹ ಕಂಟ್ರೋಲ್ ಆಗತ್ತೆ. ಈ ಥೈರಾಯ್ಡ್ ಮಾತ್ರೆಗಳ ಸೇವಿಸೋದ್ರ ಜೊತೆಗೆ ನಾವು ಪ್ರಾಣಾಯಾಮ, ಯೋಗಾಸನ, ವಾಕಿಂಗು, ಕೆಲವು ಎಕ್ಸಸೈಸಸ್, ಕೆಲವು ಆಹಾರ ಕ್ರಮಗಳನ್ನ ಪಾಲಿಸಿದ್ರೆ ಎರಡೂ ಕಂಟ್ರೋಲ್ ಆಗತ್ತೆ.
1: ಯಾವ ಎಕ್ಸಸೈಸ್ ಮಾಡಬಹುದು ಮೇಡಮ್ ಥೈರಾಯ್ಡ್ಗೆ?
3: ಥೈರಾಯ್ಡ್ಗೆ ಪ್ರಾಣಾಯಾಮ ಬೆಸ್ಟ್. ಪ್ರಾಣಾಯಾಮ ಬೆಸ್ಟ್, ಅನುಲೋಮ ವಿಲೋಮ ಪ್ರಾಣಾಯಾಮ ತುಂಬಾ ಅತ್ಯಂತ ಪರಿಣಾಮಕರವಾಗಿ ಅದು ಇದಾಗುತ್ತೆ,
1: ಕೆಲಸ ಮಾಡುತ್ತೆ,
3: ಒಂದು ಕಂಟ್ರೋಲ್ ಆಗುತ್ತೆ, ಒಂದು ನಿಗ್ರಹ ಇದಾಗುತ್ತೆ.
1: ಓಕೆ,
3: ಹೌದು.
1: ಈ ಹುಳು ತಿನ್ನುವಂತದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು, ಅಲ್ಲಲ್ಲಲ್ಲಿ ಪ್ಯಾಚಸ್ ಆಗುತ್ತೆ ಅಲ್ವಾ ಮೇಡಮ್, ಏನದು ಹುಳು ತಿನ್ನೋದು?
3: ಹುಳು ತಿನ್ನೋದು ಅಂತಂದ್ರೆ ಮೇಡಮ್, ಅದನ್ನ ನಾವು ಟೀನಿಯಾ ಕ್ಯಾಪಿಟಿಸ್ ಅಂತ ಹೇಳ್ತೀವಿ. ಫಂಗಲ್, ಇಟ್ ಈಸ್ ಅ ಫಂಗಲ್ ಇನ್ಫೆಕ್ಷನ್. ಅದು ಹೇರ್ನ ಹೇರ್ ರೂಟ್ಸಿಗೆ, ಹೇರ್ ಫಾಲಿಕಲ್ಸಿಗೆ, ಹೇರ್ ರೂಟ್ಸಿಗೆ ಒಂದು ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ ಆದಾಗ ಅಲ್ಲಲ್ಲಲ್ಲಲ್ಲಿ ಪ್ಯಾಚಸ್ ಆಗಿ ಪರಿಣಮಿಸುತ್ತೆ. ಅದು ಕ್ರಮೇಣ ಅದಕ್ಕೆ ಸರಿಯಾದ ಚಿಕಿತ್ಸೆ ನಾವು ತಗೊಳದೆ ಹೋದ್ರೆ ಅದು ಇಡೀ ಕೂದಲನ್ನೇ ಸಹ ಎಲ್ಲ ಒಂದು ನಾಶ ಮಾಡುವಂತ ಒಂದು ಕಾಂಪ್ಲಿಕೇಶನ್ಗೆ ಗುರಿ ಆಗುತ್ತೆ. ಹಾಗಾಗಿ ನಾವು ಆ ಟೀನಿಯ ಕ್ಯಾಪಿಟಿಸ್ನ ನಾವು ಆದಷ್ಟು ಬೇಗ ನಾವು ಕಂಟ್ರೋಲಿಗೆ ತರಬೇಕು, ಒಂದು ಚಿಕಿತ್ಸೆ ಮುಖಾಂತರ ಒಂದು ಕಂಟ್ರೋಲಿಗೆ ತರಬೇಕು.
1: ಕೆಲವೊಂದ್ಸರಿ ಅವೇ ಮತ್ತೆ ಬೆಳೆಯುತ್ತಲ್ವಾ, ಅಲ್ಲಿ ಉದುರಿರೋ ಜಾಗದಲ್ಲಿ ಕೂದಲು ಮತ್ತೆ ಬೆಳೆಯೋ ಸಾಧ್ಯತೆ?
3: ಅದಕ್ಕೆ ನಮ್ಮ ಆಯುರ್ವೇದಿಕ್ ಅಲ್ಲಿ ಚಿಕಿತ್ಸೆ ಇದೆ ಮೇಡಮ್, ಅದು ಚಿಕಿತ್ಸೆ ಇದೆ, ಆ ಚಿಕಿತ್ಸೆ ತಗೊಂಡ್ರೆ ಕಂಟ್ರೋಲಿಗೆ ಬರುತ್ತೆ. ಹೌದು.
1: ಇನ್ನು ಈ ಕೂದಲು ಉದುರೋದಕ್ಕೆ ಕೆಲವೊಂದ್ಸರಿ ನಾವು ಹೇರ್ ಕಲರಿಂಗ್ ಅನ್ನುವಂಥದ್ದು ಮಾಡುವಂಥದ್ದು ತುಂಬಾ ಫ್ಯಾಷನ್ ಆಗಿ ಮಾಡಿಸೋದು, ಬಿಳಿ ಕೂದಲು ಬಂತು ಮಾಡಿಸಿದ್ವಿ ಅನ್ನೋದಲ್ಲ, ಸುಮ್ಮನೆ ಹೋಗಿ ಬೇರೆ ಬೇರೆ ಕಲರ್ ಎಲ್ಲ ಹಾಕ್ಸ್ಕೊಳ್ತಾ ಇರುವಂಥದ್ದು ಕೂಡ ನಾವೀಗ ಟ್ರೆಂಡ್ ಅಲ್ಲಿದೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಕೂದಲಿನ ಆರೋಗ್ಯದ

0: ಇದೆ.
1: ಮೇಡಮ್, ಈಗ ಏನು ಕಲರಿಂಗ್ ಅಂತ ಏನು ಹೇಳ್ತೀವಿ, ಈಗ ವಿತೌಟ್ ಅಮೋನಿಯಾ ಕಪ್ಪು ಬಣ್ಣ ಬರಲ್ಲ. ಕೇಶ ಈಗ ಬಿಳಿ ಬಿಳಿ ಕೇಶ ಕಪ್ಪು ಬಣ್ಣ ಆಗ್ಬೇಕಂದ್ರೆ ಆ ಒಂದು ಅಮೋನಿಯಾ ಒಂದು ಇರಲೇಬೇಕು ಆ ಡೈಯಲ್ಲಿ. ಆ ಈ ಅಮೋನಿಯಾ ಏನ್ ಮಾಡತ್ತೆ ನಮಗೆ, ತತ್ಕಾಲಿಕವಾಗಿ ಅದು ಬಣ್ಣ ಕೊಡುತ್ತೆ ಚೆನ್ನಾಗಿ ಒಂದು ಇದು ಒಂದು ಏನಂತೀವಿ ಕಂಡೀಷನಿಂಗ್ ಕೊಡತ್ತೆ ಅಥವಾ ಒಂದು ಎಲ್ಲ ಕೇಶವರ್ಧನೆಗೆ ಹೆಲ್ಪ್ ಆಗುತ್ತೆ. ಬಟ್ ಕ್ರಮೇಣ ಸ್ವಲ್ಪ ವರ್ಷಗಳ ನಂತರ ಅದೇನಾಗುತ್ತೆ, ಡ್ಯಾಮೇಜ್ ಮಾಡ್ತಾ ಬರುತ್ತೆ ಕ್ರಮೇಣವಾಗಿ. ಆ ಡ್ಯಾಮೇಜ್ ಒಂದ್ಸರಿ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದು ಆ ಅಮೋನಿಯಾ ಕಂಟೆಂಟು ಆ ಡೈ ಏನಿರುತ್ತಲ್ವಾ ಅದು ಹೇರ್ ಫಾಲಿಕಲ್ಸ್ ರೂಟ್ಸ್ ಮುಖಾಂತರ ನಮ್ಮ ಸ್ಕಿನ್ಗೆ ಎಂಟ್ರಿ ಕೊಡ್ತಾ ಇರುತ್ತೆ. ಆ ಎಂಟ್ರಿ ಕೊಟ್ಟಾಗ ಮುಖ ಸ್ಕಿನ್ ಸ್ವಲ್ಪ ಕಪ್ಪಾಗೋದು, ಡಾರ್ಕ್ ಆಗೋದು, ಪಿಂಪಲ್ಸ್ ಆಗೋದು, ಸ್ವಲ್ಪ ವ್ಯಂಗ್ಯ ಥರ ವ್ಯಂಗ್ಯ ಪಿಪಿಲಿಕ ಥರ ಗುಳ್ಳೆಗಳಾಗೋದು, ಈ ಥರ ಎಲ್ಲ ಅಡ್ಡ ಪರಿಣಾಮಗಳಾಗುತ್ತೆ.
0: ಹಾಗೆ ದೇಹದ ಬೇರೆ ಭಾಗದ ಮೇಲೂ ಕೂಡ ಆ ಒಂದು ಬಣ್ಣ ಏನಿದೆ ಅಥವಾ ಅದರಲ್ಲಿರುವಂತಹ ಕೆಮಿಕಲ್ಸ್ ಏನಿದೆ ಅದು ನಮಗೆ ತೊಂದರೆ ಮಾಡುತ್ತೆ.
1: ಕ್ರಮೇಣ ತುಂಬಾ ವರ್ಷಗಳ ನಂತರ ಕೆಲವು ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಮೇಡಮ್, ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ ದ ಡೈ ವೆನ್ ಇಟ್ ಡೈರೆಕ್ಟ್ಲಿ ಎಂಟರ್ಸ್ ಇನ್ ಟು ಬ್ಲಡ್, ಸೊ ಅದು ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಒಂದು ಕಾರಣ ಅಂತ ಇತ್ತೀಚಿನ ಒಂದು ರಿಸರ್ಚ್ ಹೇಳ್ತಾ ಇದೆ.
0: ಗಂಡ್ಮಕ್ಳಿಗೆ ಅದು, ಹಾಗೆ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ಗೂ ಕೂಡ
1: ಡೆಫಿನೆಟ್ಲಿ ಡೆಫಿನೆಟ್ಲಿ ಆಗ್ಬಹುದು ಮೇಡಮ್. ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಆಗ್ಬಹುದು, ಸ್ಕಿನ್ ಕ್ಯಾನ್ಸರ್ ಆಗ್ಬಹುದು. ಆಮೇಲೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಈ ಡೈಸ್ ಎಲ್ಲ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒನ್ ಆರ್ ದ ಅದರ್ ಸ್ಕಿನ್ ಡಿಸೀಸ್ ಅವರು ಗುರಿಯಾಗಕ್ಕೆ ಒಂದು ದಾರಿ ಆಗುತ್ತೆ.
0: ಹೌದು, ಕೂದಲಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ 9448640723 9149972772 ಕರೆ ಮಾಡುವ ಮೂಲಕ ಚರ್ಮ ಹಾಗೆ ಕೂದಲು ಎರಡರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೀವಿ. ಹೆಚ್ಚಾಗಿ ಕೂದಲಿನ ಬಗ್ಗೆನೇ ಪ್ರಶ್ನೆಗಳು ಬರ್ತಾ ಇದೆ. ಮೇಡಮ್, ಇನ್ನು ಕೂದಲಿಗೆ ಸಂಬಂಧಪಟ್ಟ ಹಾಗೆ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ ಕೆಲವೊಂದು ಟಿಪ್ಸ್ ಅನ್ನ ನೀವು ಹೇಳ್ತಾ ಇದ್ರಿ ಮಧ್ಯೆ ಮಧ್ಯೆ ಸಮಸ್ಯೆಯ ಜೊತೆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದೀರಿ. ಏನೆಲ್ಲ ನಾವು ಮನೆಗಳಲ್ಲಿಯೇ ಕೇರ್ ತಗೊಳ್ಬಹುದು?
1: ಮನೆಗಳಲ್ಲಿ ಕೇರ್ ತಗೊಳ್ಳೋದಾಯ್ತು ಅಂತಂದ್ರೆ ಈಗ ಕೂದಲಿನ ಒಂದು ಪ್ರಮುಖ ಆರೋಗ್ಯಕ್ಕೆ ಒಂದು ವರ್ಧನೆಗೆ ಕೇಶವರ್ಧನೆಗೆ ಮೆಂತ್ಯ ಮೆಂತ್ಯ ತುಂಬಾ ಸಹಾಯಕಾರಿ ಆಗುತ್ತೆ. ಮೆಂತ್ಯದಲ್ಲಿ ಇರತಕ್ಕಂತ ಒಂದು ಫೈಬರ್, ಅದೇನು ನಾವು ಮೆಂತ್ಯ ನೀರು ಕುಡಿಯೋದ್ರಿಂದ ಅಥವಾ ಆ ಮೆಂತ್ಯ ಕಾಳು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟು ಅದು ಬೆಳಿಗ್ಗೆ ಅದರೊಟ್ಟಿಗೆ ಸ್ವಲ್ಪ ದಾಸವಾಳದ ಎಲೆಗಳನ್ನ, ದಾಸವಾಳದ ಹೂಗಳನ್ನ ಅಥವಾ ಒಂದು ಅಲೋವೆರಾ ಅಲೋವೆರಾ ಒಂದು ಕಾಂಡವನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಅಥವಾ ಮೆಹಂದಿ ಸೊಪ್ಪು ಇವುಗಳನ್ನೆಲ್ಲ ನ್ಯಾಚುರಲ್ ಆಗಿ ಏನ್ ನಮಗೆ ಪ್ರಾಕೃತವಾಗಿ ಪ್ರಕೃತಿಯಲ್ಲಿ ಸಿಗುತ್ತೋ ಅದನ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನ ಹೇರ್ ಪ್ಯಾಕ್ ಆಗಿನೂ ಸಹ ನಾವು ಯೂಸ್ ಮಾಡಬಹುದು.
0: ಇನ್ನು ಮೆಂತ್ಯ ಸೇವನೆ ಮಾಡೋದ್ರಿಂದ
1: ಒಂದು ನಮಗೆ ಬೆನಿಫಿಟ್ ಏನಂತಂದ್ರೆ ಅದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ನಮ್ಮ ಪಿತ್ತನ ಒಂದು ಸಮಸ್ಥಿತಿಯಲ್ಲಿ ಇಡಕ್ಕೆ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ನಮ್ಮ ಮೆಟಬಾಲಿಸಂಗೆ ತುಂಬಾ ಹೆಲ್ಪ್ ಆಗುತ್ತೆ, ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ, ಒಟ್ಟಾರೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ.
0: ಹಾಗಾಗಿ ಮೆಂತ್ಯ
1: ಎಲ್ಲ ದೃಷ್ಟಿಯಿಂದ ನಮ್ಗೆ ಒಳ್ಳೇದು.
0: ಇನ್ನು ಅಭ್ಯಂಗದ ಬಗ್ಗೆ ಹೇಳಿ.
1: ಶಿರೋ ಅಭ್ಯಂಗ, ಈಗ ನೋಡಿ ನಾವು ನಮ್ಮ ತಾಯಿ ಚಿಕ್ಕೋರಿರುವಾಗಿಂದ ನಮ್ಮ ತಾಯಿ ಹೇಗೆ ನಮಗೆ ಆರೈಕೆ ಮಾಡ್ತಾಳೆ ಅಂತಂದ್ರೆ ಫಸ್ಟ್ ನಮ್ಮ ಎಣ್ಣೆನ ಒಂದು ಬಟ್ಲದಲ್ಲಿ ತಗೊಂಡ್ಬಿಟ್ಟು ಆ ಒಂದು
0: ಸ್ವಲ್ಪ
1: ಒಂದಿಷ್ಟು ಎಣ್ಣೆನ ಫಸ್ಟ್ ನೆತ್ತಿ ಬಾಯಿಗೆ ಹಚ್ತಾರೆ. ಅಲ್ಲಿಂದ ನಾವು ಶುರು ಮಾಡ್ಬೇಕು ಅಭ್ಯಂಗ. ಅಲ್ಲಿಂದ ಶುರು ಮಾಡಿಬಿಟ್ಟು ಇಡೀ ಒಂದು ಶಿರೋ ಇದಕ್ಕೆ ಅಭ್ಯಂಗ ಬರೀ ಎಣ್ಣೆ ಹಚ್ಚದಷ್ಟೇ ಅಲ್ಲ, ಅದನ್ನ ನಾವು ಹೇರ್ ರೂಟ್ಸಿಗೆ ಇಳಿಬೇಕು, ಅದು ಎಣ್ಣೆ ಚೆನ್ನಾಗಿ ಅಬ್ಸಾರ್ಬ್ ಆಗ್ಬೇಕು. ಆ ರೀತಿ ನಾವು ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ, ಒಂದು ಫಿಂಗರ್ ಮಸಾಜ್ ಇಂದ ನಾವು ನೀಟಾಗಿ ಅದನ್ನ ಚೆನ್ನಾಗಿ ಹಿಂಗ್ ಮಾಡ್ಕೊಂಡ್ಬಿಟ್ಟು ದಿನನಿತ್ಯ ಹಚ್ಚೋದ್ರಿಂದ ಏನ್ ತಪ್ಪಿಲ್ಲ. ಆಮೇಲೆ ಬರೀ ತಿಲ ಅಷ್ಟೇ ಅಲ್ಲ, ಈವನ್ ಏರಂಡ ತೈಲ, ಏನ್ ಔಡ್ಲೆಣ್ಣೆ ಹರಳೆಣ್ಣೆ ಚೆನ್ನಾಗಿ ಬೇಯಿಸಿದಂತ ಹರಳೆಣ್ಣೆ ಸಹ ನಮ್ಮ ಕೇಶವರ್ಧನೆಗೆ ತುಂಬಾ ಪರಿಣಾಮಕಾರಿಯಾಗಿ ಅದು ರಿಸಲ್ಟ್ ಕೊಡುತ್ತೆ ನಮ್ಗೆ.
0: ಕೊನೆಗೆ ಇವೆರಡು ಅಲ್ದಿದ್ರೆ ಕೊಬ್ಬರಿ ಎಣ್ಣೆ ಅಂತೂ
1: ಖಂಡಿತ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆನೆ, ಇವಾಗ ಎರಡು ಸಿಗ್ಲಿಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆಯಿಂದನೇ ನಾವು ಕೇಶವರ್ಧನೆಗೆ

0: ತುಂಬ ಸಹಾಯ ಆಗುತ್ತೆ.
1: ಹಾಗೆ ತಲೆ ತೊಳ್ಕೊಳ್ಳೋದು ಅದ್ರ ಬಗ್ಗೆ ಹೇಳಿ. ಈಗ ತುಂಬಾ ಪ್ರತಿದಿನ ತಲೆ ಸ್ನಾನ ಮಾಡುವಂತ ಅಭ್ಯಾಸ ಒಂದಷ್ಟು ಜನಕ್ಕೆ
0: ಇದೆ
1: ಇಲ್ಲ ಹೌದು ಮಾಡ್ಬೇಕಾ ಅಥವಾ ಇಷ್ಟು ದಿನದ ಒಂದು ಅಂತರ ಕೊಟ್ಟು ತಲೆ ಸ್ನಾನ ಮಾಡ್ಬೇಕಾ?
0: ದಿನನಿತ್ಯ ಮಾಡಬಹುದು, ಬಟ್ ತಲೆ ಸ್ನಾನ ಮಾಡಿದಾಗ ನಾವು ಅದನ್ನ ಚೆನ್ನಾಗಿ ಆರಿಸ್ಕೋಬೇಕು, ತೇವ ತೆಗಿಬೇಕು. ಆ ತೇವ ತೆಗಿದೇ ಇದ್ರೆ ಮತ್ತೆ ಪುನಃ ನಮ್ಗೆ ಶೀತ ಆಗತ್ತೆ, ಮತ್ತೆ ಶಿರೋಗತ ರೋಗಗಳಿಗೆ ಗುರಿ ಆಗ್ತೀವಿ. ಹಾಗಾಗಿ ಅದನ್ನ ನೀಟಾಗಿ ಒಣಗಿಸ್ಕೋಬೇಕು.
1: ಓಕೆ, ಇನ್ನು ಕೇಶವನ್ನ ತೊಳ್ಕೊಳ್ಳೋದಿಕ್ಕೆ
0: ಅದೇ ನಾನು ಹೇಳಿದಾಗೆ ಪ್ರಾಕೃತವಾಗಿ ನಮ್ಮ ನೈಸರ್ಗಿಕವಾಗಿ ಸಿಗತಕ್ಕಂತ ಈ ದಾಸವಾಳದ ಎಲೆ ಎಲೆಯಿಂದ ಒಂದು ಹೇರ್ ಪ್ಯಾಕ್ ಮಾಡ್ಕೋಬಹುದು, ಅದ್ರದ ಲೇಪ ಮಾಡ್ಕೋಬಹುದು. ಮಾಡ್ಕೊಂಡ್ಬಿಟ್ಟು ಒಂದು ಗಂಟೆ ಬಿಟ್ಬಿಟ್ಟು ಅದನ್ನ ನೀಟಾಗಿ ತೊಳ್ಕೊಬಹುದು. ಮೆಂತ್ಯ ಮತ್ತು ದಾಸವಾಳ, ಮೆಂತ್ಯ ಮತ್ತು ಕರಿಬೇವು, ಈ ರೀತಿಯಾಗಿನೂ ಸಹ ನಾವು ಮಾಡ್ಕೋಬಹುದು. ಅಥವಾ ನಾವು ಮನೆಯಲ್ಲೇ ಸೀಗೆ ಪುಡಿ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಅದನ್ನು ಸಹ ಮಾಡ್ಕೊಳ್ಬಹುದು.
1: ಈ ರೀತಿಯಾಗಿ ಕೂಡ ನಾವು
0: ಮಾಡ್ಕೊಳ್ಬಹುದು,
1: ತಲೆಯನ್ನ
0: ತೊಳ್ಕೊಳ್ಬಹುದು. ಆದಷ್ಟು ಉಗುರು ಬೆಚ್ಚಿನ ನೀರಲ್ಲಿ ನಾವು ತೊಳಿಬೇಕು. ಅತಿಯಾದ ಒಂದು ಬಿಸಿ ನೀರಿಂದ ಅದು ಏನಾಗತ್ತೆ ಅಂತಂದ್ರೆ ನಮ್ಮ ಏನ್ ಲೇಯರ್ ಸ್ಕಾಲ್ಪ್ ಲೇಯರ್ ಲೂಸ್ ಆಗ್ಬಿಡತ್ತೆ. ಬಿಸಿ ನೀರು ತೊಳ್ಕೊಳ್ಳೋದ್ರಿಂದ ಲೂಸನಿಂಗ್ ಆಗತ್ತೆ. ಆ ಲೂಸನಿಂಗ್ ಆಗ್ಬಿಟ್ಟು ಕೂದಲು ದೂರಕ್ಕೆ
1: ಕಾರಣ ಆಗತ್ತೆ. ಹಲೋ, ನಮಸ್ತೆ. ನಮಸ್ತೆ. ಎಳ್ಳು ನಿಮ್ಮ ಹೆಸರೇನು?
0: ಯಶವಂತ್ ಅವ್ರೆ, ಎಳ್ಳಿಂದ ನೀವು ಅಂದ್ರೆ ನೀವು ಎಳ್ಳೆಣ್ಣೆ ಹಚ್ಚಕ್ಕೆ ಬಯಸ್ತೀರಾ ಅಥವಾ ಎಳ್ಳನ್ನು ನೀವು ದಿನನಿತ್ಯ ಒಂದು ಅರ್ಧ ಸ್ಪೂನ್ ಅಥವಾ ಕಾಲ್ ಸ್ಪೂನ್ ತಗೊಳ್ಳಿ, ತೊಂದರೆ ಇಲ್ಲ. ಎಳ್ಳಲ್ಲಿ ಅತ್ಯಂತ ಇದು ಒಂದು ಹೇರಳವಾಗಿ ನಮ್ಗೆ ಕ್ಯಾಲ್ಸಿಯಂ ಅಂಶ ಸಿಗತ್ತೆ. ಇನ್ನೊಂದ್ಸರಿ ಹೇಳಿ. ಕಪ್ಪಾಗೋದಕ್ಕೆ ಅನ್ನೋದಕ್ಕೆ ಅನ್ನೋದಕ್ಕಿಂತನೂ ಎಣ್ಣೆ ಹಚ್ಚೋದ್ರಿಂದ ಕಪ್ಪಾಗತ್ತೆ. ನಿಮ್ಗೆ ಎಳ್ಳು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಸಿಗತ್ತೆ. ಆ ಕ್ಯಾಲ್ಸಿಯಂ ಸಿಗೋದ್ರಿಂದ ನಿಮ್ ಕೇಶ ವರ್ಧನೆಗೆ ಹೆಲ್ಪ್ ಆಗತ್ತೆ. ನಿಮಗೆ ಕೂದಲು ಕಪ್ಪಾಗಕ್ಕೆ ನೀವು ದಿನನಿತ್ಯ ಒಂದು ನೆಲ್ಲಿಕಾಯನ್ನು ಸೇವನೆ ಮಾಡಿ, ಕರಿಎಳ್ಳೆ ಸೇವನೆ ಮಾಡಿ ಅಥವಾ ಅದರದ ಕರಿಎಳ್ಳೆ ಶ್ರೇಷ್ಠ. ಕೃಷ್ಣ ತಿಲನೇ ಶ್ರೇಷ್ಠ.
1: ಓಕೆ, ಥ್ಯಾಂಕ್ ಯು ಯಶವಂತ್. ಥ್ಯಾಂಕ್ ಯು ಮೇಡಮ್. ನೀವು ನೆಲ್ಲಿಕಾಯಿ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಕೆಲವೊಂದು ಸೀಸನ್ ಅಲ್ಲಿ ಸಿಕ್ಕುತ್ತೆ, ಸೀಸನ್ ಇಲ್ಲದೆ ಇದ್ದಾಗ ನೆಲ್ಲಿಕಾಯ್ದು ಚೂರ್ಣವನ್ನ ಬಳಸಬಹುದಾ? ಹೇಗೆ
0: ಚೂರ್ಣವನ್ನು ಬಳಸಬಹುದು ಮೇಡಮ್? ಅದನ್ನ ನಾವು ಬೇಸಿಗೆ ಕಾಲದಲ್ಲಿ ತಂದಿಟ್ಬಿಟ್ಟು ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಬೀಜ ತೆಗೆದ್ಬಿಟ್ಟು ಒಣಗಿಸಾದ್ರೂ ನಾವು ಅದನ್ನು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ದಿನನಿತ್ಯ ಎರಡೆರಡು ಪೀಸ್ ತಿನ್ಬಹುದು. ಅಥವಾ ನಮ್ಗೆ ದಿನ ಸಿಗುತ್ತೆ, ನಮ್ಗೆಲ್ಲಾ ಸೀಸನ್ಸ್ ಅಲ್ಲೂ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಹಸಿ ನೆಲ್ಲಿಕಾಯಿನ ನಾವು ಜ್ಯೂಸ್ ಮುಖಾಂತರ ಸೇವನೆ ಮಾಡಬಹುದು.
1: ಈಗ ನೆಲ್ಲಿಕಾಯಲ್ಲೂ ಎರಡು ವಿಧ ಇದೆ, ಕಿರು ನೆಲ್ಲಿ ಅಂತ ಹೇಳಿ, ಆಮೇಲೆ ಬೆಟ್ಟದ ನೆಲ್ಲಿ ಅಂತ ಹೇಳಿ. ಇದ್ರಲ್ಲಿ ಯಾವ್ದು ಶ್ರೇಷ್ಠ? ನಮ್ಮ
0: ಬೆಟ್ಟದ ನೆಲ್ಲಿಕಾಯಿನೇ ಶ್ರೇಷ್ಠ, ಅದನ್ನೇ ನಾವು ಅಮಲಕ್ಕಿ ಅಂತ ನಾವು ಹೇಳ್ತೀವಿ.
1: ಓಕೆ, ಹಾಗೆ ಈಗೆಲ್ಲ ನೆಲ್ಲಿ ಅಡಿಕೆ ಅಂತ ಎಲ್ಲ ಮಾಡಿ ಇಟ್ಕೊಳ್ಳುವಂತದ್ದು ಬೇಸಿಗೆನಲ್ಲಿ ಮಾಡ್ಕೊಂಡು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು ಮನೆಯಲ್ಲಿ ಅಲ್ವಾ? ಆ ರೀತಿಯಾಗಿ ಕೂಡ
0: ಅದರ ಲೇಹವನ್ನು ಸಹ ತಯಾರು ಮಾಡಬಹುದು.
1: ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಈ ಚವನಪ್ರಾಶ ಅಂತಾರಲ್ಲ, ಅದರಲ್ಲಿ ಹೆಚ್ಚಿನ ಭಾಗ ನೆಲ್ಲಿ ಇದೆ ಅಂಶ ಇರುತ್ತೆ,
0: ಬೆಟ್ಟದ ನೆಲ್ಲಿಕಾಯಿ ಅಂಶನೇ ಜಾಸ್ತಿ ಇರುತ್ತೆ.
1: ಚವನಪ್ರಾಶ ಏನಾದ್ರೂ ಉಪಯೋಗ ಆಗುತ್ತೆ?
0: ತಗೊಳ್ಬಹುದು, ಅದು ರಸಾಯನವಾಗಿ ಉಪಯೋಗ ಆಗುತ್ತೆ, ರಸಾಯನವಾಗಿ ನಿತ್ಯ ರಸಾಯನ.
1: ಓಕೆ, ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ಓಕೆ,
2: ಜಗದೀಶ್ ಅಂತ ಮಾಡ್ತಾರೆ.
1: ಹೇಳಿ ಜಗದೀಶ್, ಪ್ರಶ್ನೆ ಕೇಳಿ.
2: ನಾವು ನಾವು ಗ್ಯಾಸ್ ಗೀಸರ್
0: ಗ್ಯಾಸ್ ಗೀಸರಿಂದ ಹಂಗ ಡೈರೆಕ್ಟ್ ಆಗಿ ಏನು ಇದಾಗಲ್ಲ ಜಗದೀಶ್ ಅವ್ರೆ. ನೀವು ಅತಿ ಬಿಸಿ ನೀರಿಂದ ಮಾಡಬೇಡಿ.
2: ನೀವು
0: ಗ್ಯಾಸ್ ಗೀಸರ್ ಉಪಯೋಗಿಸಕ್ಕೆ ಎಷ್ಟು ದಿವಸದಿಂದ ಉಪಯೋಗಿಸ್ತಾ ಇದ್ದೀರಾ?
2: ಗ್ಯಾಸ್ ಗೀಸರ್ ನೀರು ಸುಮಾರು ವರ್ಷದಿಂದ ಯೂಸ್ ಮಾಡ್ತೀವಿ.
0: ಹೌದಾ? ಸ್ವಲ್ಪ ನೀವು ಆದಷ್ಟು ಉಗುರು ಬೆಚ್ಚಿನ ಬೆಚ್ಚಗಿನ ನೀರಲ್ಲಿ ನೀವು ತಲೆಯನ್ನು ಸ್ನಾನ ಮಾಡಿ, ತಲೆ ಸ್ನಾನ ತೊಳ್ಕೊಂಬಿಡಿ.

0: ಮಾಡೋರೆ
1: ಅಷ್ಟು ಮಾಡಿ
0: ಏನಾದ್ರು ಹೇಳಕ್ಕಾಗತ್ತ
2: ಏನ್ ಹೇಳಿದ್ರಿ
0: ನ್ಯಾಚುರಲ್ ಹೇರ್ ಡೈ ಬಗ್ಗೆ ಅಂದ್ರೆ
3: ನ್ಯಾಚುರಲ್ ಹೇರ್ ಡೈ ಅಂತಂದ್ರೆ ಅದೇ ನೀವು ಸ್ವಲ್ಪ ಕರಿಬೇವಿಂದು ಪ್ಯಾಕ್ ಹಾಕೊಳ್ಳಿ ಆಮೇಲೆ ಇದು ಮೆಹಂದಿ ಸೊಪ್ಪು ಕರಿಬೇವು ಈ ದಾಸವಾಳದ ಎಲೆಲ್ಲ ಮತ್ತೆ ಅಲೋವೆರಾ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಲೇಪ ತರ ಮಾಡ್ಕೊಳ್ಳಿ ಪ್ಯಾಕ್ ಮಾಡ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ
2: ಕಪ್ಪಾಗದೇ ಇದ್ರು
3: ನಿಮ್ಗೆ ಪ್ರಿವೆನ್ಷನ್ ಆಗತ್ತೆ ಪ್ರಿವೆನ್ಷನ್ ಆಗತ್ತೆ
2: ಕಪ್ಪೆ ಬಿಳಿ ಇರೋ ಸ್ವಲ್ಪ ಕೆಂಪು ಬಣ್ಣ ತಿರುಗುತ್ತೆ
3: ಆಮೇಲೆ ಅದೇ ಹೇಳಿದ್ನಲ್ಲ ಸ್ವಲ್ಪ ನೀವು ಆದಷ್ಟು ವಿಟಮಿನ್ ಸಿ ರಿಚ್ ಫುಡ್ಸ್ ನ ತಗೊಳ್ಳಿ ಬೆಟ್ಟ ನೆಲ್ಲಿಕಾಯಿ ತಗೊಳ್ಳಿ ಆರೆಂಜ್ ತಗೊಳ್ಳಿ ಚೆನ್ನಾಗಿ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ತಗೊಳ್ಳಿ ದಿನಕ್ಕೆ ಒಂದ್ ಹಿಡಿ ನಟ್ಸ್ ತಗೊಳ್ಳಿ ಬಾದಾಮಿ ತಿನ್ನಿ ದ್ರಾಕ್ಷಿ ತಿನ್ನಿ ಆಮೇಲೆ ದೇಹನ ಸ್ವಲ್ಪ ಆದಷ್ಟು ಹೀಟ್ ಎಕ್ಸಾಷನ್ ಇಂದ ಸ್ವಲ್ಪ ಪ್ರಿವೆಂಟ್ ಮಾಡಿ ಆದಷ್ಟು ಉಷ್ಣತೆಯಿಂದ ಸ್ವಲ್ಪ ಕಾಪಾಡ್ಕೊಳ್ಳಿ ಕೂಲಿಂಗ್ ಎಫೆಕ್ಟ್ ಆಮೇಲೆ ಆಹಾರದಲ್ಲಿ ಹುಳಿ ಉಪ್ಪು ಆಮ್ಲ ಲವಣ ರಸಯುಕ್ತ ಆಹಾರಗಳನ್ನ ನಾವು ಕಡಿಮೆ ಮಾಡಬೇಕು ನಾವು ಅತಿಯಾಗಿ ಈಗ ಹುಳಿ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದ ಸಹ ಕೂದಲು ನೆರೆಯುತ್ತೆ ಇವೆರಡು ರಸಗಳು ಖಂಡಿತ ಬನ್ನಿ ಒಂದ್ಸರಿ ನಮ್ಮ ಅಮೃತ ಆಯುರ್ವೇದ ಆಸ್ಪತ್ರೆಗೆ ಬನ್ನಿ ಪುಷ್ಪಲತಾ ಅಂತ ನನ್ನ ಹೆಸರು
2: ಧನ್ಯವಾದಗಳು ಹೌದು ಅವ್ರು ಕೇಳ್ತಾ ಇದ್ರು ನ್ಯಾಚುರಲ್ ಹೇರ್ ಡೈ ಏನಾದ್ರೂ ಇದೆಯಾ ಕಪ್ಪ ಆಗ್ಲಿಕ್ಕೆ ಕೂದಲು
3: ಅಂತಂದ್ರೆ ಈ ದ್ರವ್ಯಗಳನ್ನ ನಾವು ಬಳಸಬಹುದು ಬಟ್ ಅದೇ ಈ ಏನ್ ಬೆಟ್ಟದಲ್ಲಿಕಾಯಿ ಅಂತ ಹೇಳದ್ನಲ್ವಾ ಅದು ಪ್ರಿವೆನ್ಷನ್ ಮಾಡುತ್ತೆ ಆಗಿರೋದಿನ್ನ ಅಷ್ಟರ ಮಟ್ಟಿಗೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಬಹುದು ಬಟ್ ಪ್ರಿವೆನ್ಷನ್ ಅಂತೂ ಮಾಡುತ್ತೆ
2: ತಡೆ ಹಿಡಿಯುತ್ತೆ
3: ಹಾಗೆ ಆಮಲಕಿನ ನಾವು ನಮ್ಮ ಶಾಸ್ತ್ರಗಳಲ್ಲಿ ವಯಸ್ಥಾಪಕ ದ್ರವ್ಯ ಅಂತ ಹೇಳಿದ್ದಾರೆ ಏಜ್ ನ ಇಟ್ ರಿಸ್ಟೋರ್ಸ್ ದ ಏಜ್ ಅಂದ್ರೆ ಯೌವನನ್ನ ಅದು ಇಡುತ್ತೆ
2: ಹಲೋ ನಮಸ್ತೆ ಈ ನೀರು ಬಳಸುವಂತದ್ದು ಸಾಮಾನ್ಯವಾಗಿ ಬೋರ್ ನೀರು ಅಂದ್ರೆ ಸ್ವಲ್ಪ ಗಡಸು ನೀರು ಸಿಹಿ ನೀರು ಅನ್ನುವಂಥದ್ದು ಇವುಗಳ ಒಂದು ಪ್ರಭಾವ ಇದೆಯಾ ನಮ್ಮ ಕೂದಲಿನ ಆರೋಗ್ಯದ ಮೇಲೆ
3: ಖಂಡಿತ ಇದೆ ಖಂಡಿತ ಈಗ ನೋಡಿ
2: ತಗೊಂಡ್ ಮಾತಾಡೋಣ ಮೇಡಮ್ ಹಲೋ ನಮಸ್ತೆ ಓಕೆ ಕರೆ ಕಟ್ ಆಗ್ತಾ ಇದೆ
3: ಈಗ ನೋಡಿ ಮೇಡಮ್ ಮೈಸೂರಲ್ಲಿ ಕಾವೇರಿ ನೀರು ಬೆಂಗಳೂರಲ್ಲೂ ಕಾವೇರಿ ನೀರು ಆ ಕಾವೇರಿ ನೀರಿಗೆ ಸ್ವಲ್ಪ ಹಾರ್ಡ್ ವಾಟರ್ ಕಂಪೇರ್ ಹಾರ್ಡ್ ವಾಟರ್ ಬಿಟ್ರೆ ಇನ್ನು ಎಲ್ಲಾ ಸಿಹಿ ನೀರು ಕೇಶವರ್ಧನೆಗೆ ಒಳ್ಳೇದೆ ಸ್ವಲ್ಪ ಹಾರ್ಡ್ ವಾಟರ್ ಸ್ವಲ್ಪ ಅದ್ರಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಸಲ್ಫರ್ ಕಂಟೆಂಟ್ ಜಾಸ್ತಿ
2: ಲವಣ
3: ಈ ತರ ಜಾಸ್ತಿ
2: ಕರೆ ಇದೆ ಹಲೋ ನಮಸ್ತೆ ಹಲೋ
3: ಕಟ್ ಆಗಿದೆ
2: ತೊಂದರೆ ಆಗ್ತಾ ಇದೆ ಲೈನ್ ಕನ್ಸೋಲಿ ಬರೋದ್ರಲ್ಲಿ ನೋಡೋಣ ಮೇಡಮ್
3: ಇವುಗಳೆಲ್ಲ ಸ್ವಲ್ಪ ರಫ್ನೆಸ್ ಕೊಡುತ್ತೆ ಒರಟಾಗ್ಬಿಡುತ್ತೆ ಕೂದಲೆಲ್ಲ ಒರಟಾಗತ್ತೆ
2: ಹಾಗಾಗಿಯೇ ನಾವು ಶಾಂಪೂನಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕೂದಲು ಅಂತ ಹೇಳಿ ತೊಳ್ಕೊಳ್ಳುವಂಥದ್ದು ಗಡಸು ನೀರಿದ್ದಾಗ ಕರೆ ಇದೆ ಹಲೋ ನಮಸ್ತೆ
4: ಹಲೋ
2: ನಮಸ್ತೆ
4: ನಮಸ್ತೆ ಮೇಡಮ್ ಚಿತ್ರದುರ್ಗದಿಂದ ಮಾತಾಡ್ತಿದ್ದೀನಿ
2: ನಿಮ್ಮ ಹೆಸರು
4: ಕೀರ್ತನಾ ಅಂತ ಮೇಡಮ್
2: ಕೀರ್ತನಾ ಪ್ರಶ್ನೆ ಕೇಳಿ
4: ನಮ್ಮ ಕೂದಲು ಬಹಳ ಏರ್ ಫಾಲ್ ಆಗ್ತಿದೆ ಮೇಡಮ್ ಅದು ವೈಟ್ ಕೂದಲು ಆಗ್ತಿದೆ
3: ಕೀರ್ತನ ಹೇಳಿ
2: ಎಷ್ಟು ವಯಸ್ಸು ಕೀರ್ತನದ್ದು ಇಪ್ಪತ್ತಾರನೇ ವಯಸ್ಸು ತುಂಬಾ ಉದುರ್ತಾ ಇದೆ ಬಿಳಿ ಕೂದಲು ಕೂಡ ಬರ್ತಾ ಇದೆ ಅಂತ ಹೇಳಿ
3: ಥೈರಾಯ್ಡ್ ಏನಾದ್ರು ಇದೆಯಾ ಕೀರ್ತನ
4: ಇಲ್ಲ ಮೇಡಮ್ ಏನು ಇಲ್ಲ
3: ಹೌದಾ ಹೌದಾ ಶಾಂಪೂ ಜಾಸ್ತಿ ಬಳಸ್ತಾ ಇದ್ದೀರಾ ಇಲ್ಲ ಸರ್ವೇ ಸಾಮಾನ್ಯ ಶಾಂಪೂ ನಾವು ಬಳಸೋದ್ರಿಂದ ಅದು ಹಾಗೆ ಆಗತ್ತೆ ಆದಷ್ಟು ಸ್ವಲ್ಪ ನೀವು ಒಂದು ಪೌಷ್ಟಿಕ ಆಹಾರ ತಗೊಳ್ತಾ ಇದ್ದೀರಾ ಹೌದಾ ಬನ್ನಿ ಒಂದ್ಸರಿ ನಮ್ಮ ಚಿತ್ರ ಆಯುರ್ವೇದ ಅಮೃತ ಆಯುರ್ವೇದ ಆಸ್ಪತ್ರೆಗೆ ಒಂದ್ಸರಿ ಭೇಟಿ ಕೊಡಿ ಒಂದ್ಸರಿ ಕನ್ಸಲ್ಟ್ ಮಾಡಿ ಪುಷ್ಪಲತಾ ಅಂತ ಮೇಡಮ್ ನಂಬರ್ ಕೊಡ್ತಾರೆ ಲಾಸ್ಟ್ಗೆ
2: ಓಕೆ ಥ್ಯಾಂಕ್ ಯು ಕರೆ ಮಾಡಿ
4: ಹಲೋ
2: ನಮಸ್ತೆ
5: ನಮಸ್ತೆ ನಾನು ಅಪೂರ್ವ ಕೋಕಳೆ
2: ಹೇಳಿ ಅಪೂರ್ವ ಏನ್ ಸಮಸ್ಯೆ
5: ನನಗೆ ಪಿಂಪಲ್ಸ್ ಬಹಳ ಆಗ್ತಿದೆ
2: ಓಕೆ ಏನು ವಯಸ್ಸೇನು ಚಿಕ್ಕವರು ಇದ್ದಂಗಿದ್ದೀರಿ
5: ಇನ್ನು 17

0: ಓಕೆ ಇನ್ನು 17 ಎಷ್ಟು
1: 17 ಇಯರ್ಸ್ ನನಗೆ. ಪಿಂಪಲ್ಸ್ ಗೆ ಅಲೋವೆರಾ ಅದೆಲ್ಲ ಹಚ್ತಿದ್ದೀನಿ, ಏನಂದ್ರೆ ಮತ್ತೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿದೆ.
2: ಹೌದಾ?
0: ಅಪೂರ್ವನಾ?
2: ಅಪೂರ್ವ. ಆಯ್ತು, ಈ ಏಜ್ ಅಲ್ಲಿ ಮೊಡವೆಗಳು ಸಹಜ. ಒಂದ್ಸರಿ ಬನ್ನಿ ನೀವು ನಮ್ಮ ಹಾಸ್ಪಿಟ್ಲ್ಗೆ.
1: ಹಲೋ
2: ಹಲೋ, ಒಂದ್ಸರಿ ಬನ್ನಿ, ಭೇಟಿ ಕೊಡಿ.
0: ಡಾಕ್ಟರ್ನ ಕಾಣಿ ಅಂತ ಹೇಳ್ತಾ,
2: ಪುಷ್ಪಲತಾ ಅಂತ, ಡಾಕ್ಟರ್ ಪುಷ್ಪಲತಾ ಅಂತ. ಒಂದ್ಸರಿ ಬಂದು ಕನ್ಸಲ್ಟ್ ಮಾಡಿ ಅಪೂರ್ವ. ಬನ್ನಿ, ಸೂಕ್ತ ಚಿಕಿತ್ಸೆ ಕೊಡಿಸೋಣ, ಬನ್ನಿ.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಹೌದು, ಈಗ ಕೂದಲು ಉದುರುವಂತದ್ದು ದಿನಕ್ಕೆ ಎಷ್ಟು ಉದುರಿದ್ರೆ ಸಾಮಾನ್ಯ, ಅದ್ರಲ್ಲಿ ಏನು ಗಾಬರಿ ಪಡುವಂತದ್ದು ಇಲ್ಲ.
2: ಒಂದು 100 ಕೂದಲು ಉದುರಿದ್ರು ಅದು ಸಾಮಾನ್ಯನೇ, ಸಾಮಾನ್ಯ, ಅದು ಅತಿ ಅಲ್ಲ. ಈ ಕೂದಲ ಕೆಲವೊಂದು ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ಅಂದ್ರೆ ಪುಡಿ ಪುಡಿ ಆಗಿ ಉದುರು ಬಿಡುತ್ತೆ. ಸೊ ದಟ್ ಈಸ್ ಸಿವಿಯರ್ ಪ್ರೋಟೀನ್ ಡಿಫಿಷಿಯನ್ಸಿ ಅಂತ ನಾವು ಕರಿಬಹುದು. ಆಮೇಲೆ ಕೆಲವೊಂದು ಡಿಸೀಸ್ ಅಲ್ಲಿ ಪ್ರಧಾನ ಒಂದು ಸಿಂಪ್ಟಮ್ ಆಗಿ ಒಂದು ಅದು ಸೂಚನೆ ಕೊಡುತ್ತೆ. ಈಗ ಯಾವುದೋ ಒಂದು ಕ್ರಾನಿಕ್ ಡಿಸೀಸ್ ಇದೆ ಒಳಗಡೆ, ಅದು ಕೂದಲು ಉದುರೋದ್ರ ಮುಖಾಂತರ ಅದು
0: ವ್ಯಕ್ತಪಡಿಸುತ್ತೆ.
2: ಹೌದು, ತೋರಿಸುತ್ತೆ. ಈಗ ಕೆಲವೊಂದ್ಸರಿ ಕ್ಯಾನ್ಸರ್ ಆಗಿರ್ಬೋದು, ಕೆಲವೊಂದು ಡಿಸೀಸ್ ಆಗಿರ್ಬೋದು, ಕೆಲವೊಂದು ಕ್ರಾನಿಕ್ ಡಿಸೀಸಸ್. ಈ ಡಿಸೀಸಸ್ ಅಲ್ಲೂ ಸಹ ಎಸ್ಪೆಷಲಿ ಕೂದಲು ಜಾಸ್ತಿ ಉದುರೋದು ಅಂದ್ರೆ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ PEM.
0: ಹಲೋ ನಮಸ್ತೆ. ಓಕೆ, ಹಾ ಹೇಳಿ. ಕೂದಲು ಉದುರೋದಕ್ಕೆ ಇಲ್ಲ, ಅವ್ರ ಕರೆ
2: ಕಟ್ ಆಗಿದೆಯಾ? ಹಾ, ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್, ಕ್ವಾಶಿಯರ್ಕರ್ ಅಂತ ಹೇಳ್ತೀವಿ, ಮೆರಾಸ್ಮಸ್ ಅಂತ ಹೇಳ್ತೀವಿ. ಈ ಇದ್ರ ಮೆರಾಸ್ಮಸ್ ಕ್ವಾಶಿಯರ್ಕರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೂದಲು ಬಣ್ಣ ಚೇಂಜ್ ಆಗುತ್ತೆ. ಜಿಂಕ್ ಡಿಫಿಷಿಯನ್ಸಿ ಅಲ್ಲೂ ಸಹ ಕೂದಲಿನ ಒಂದು ಪ್ರಾಕೃತ ಬಣ್ಣ ಹೋಗಿ ಒಂದು ಕಂದು ಬಣ್ಣಕ್ಕೆ ತಿರುಗಾಗತ್ತೆ, ಒಂಥರ ಕಾಪರಿ ರೆಡ್ ಕಲರ್ ಆಗುತ್ತೆ. ಈ ಡಿಸೀಸ್ ಅಲ್ಲಿ ಈ ತರ ವ್ಯಕ್ತಪಡಿಸುತ್ತೆ.
0: ಹಲೋ ನಮಸ್ತೆ.
3: ಹಲೋ
0: ನಮಸ್ತೆ.
3: ಹಲೋ ನಮಸ್ತೆ.
0: ನಿಮ್ಮ ಹೆಸರು ಹೇಳಿ.
3: ನನ್ನ ಹೆಸರು ಧನುಷ್ ಅಂತ.
0: ಧನುಷ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
3: ನಾನು ಭೀಮ್ ಸಮುದ್ರದಿಂದ ಫೋನ್ ಮಾಡ್ತೇನೆ.
0: ಹಾ ಹೇಳಿ, ಪ್ರಶ್ನೆ ಕೇಳಿ.
3: ಅದು ಈಗ ಎಲ್ಲಾ ಟಿವಿಯಲ್ಲೆಲ್ಲ ಅನೌನ್ಸ್ ಹಾಕಿದ್ರು ಒಂದು ಆಯುರ್ವೇದಿಕ್ ಸೀರಮ್, ಅದ ಹಚ್ಚಿದ್ರೆ 11,000 ಕೂದಲು ಉಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಅದು ಇಂದುಲೇಖ ಅಂತ.
2: ಇಂದುಲೇಖ, ಓಕೆ.
3: ಅದ್ರಲ್ಲಿ ಕೂದಲು ಉಳಿಸೋ ಅಂಶನೇ ಇಲ್ಲ, ಎಲ್ಲ ಆಯುರ್ವೇದಿಕ್ ರೆಡೆನ್ಸಿಯಲ್ ಇಲ್ಲ, ಮಿನಿಮಮ್ ಇನಾಕ್ಸಿಡಲ್ ಇಲ್ಲ.
2: ಓಕೆ,
3: ಪಕ್ಕ ಉಳಿಸುತ್ತೆ ಅಂತೀರಾ?
0: ಕೆಲಸ ಮಾಡುತ್ತಾ ಅಂತೀರಾ ಅಂತ ಕೇಳ್ತಾ.
2: ನೀವು ಟ್ರೈ ಮಾಡಿದೀರಾ ಇವ್ರ?
3: ಇಲ್ಲ ಇಲ್ಲ, ಅದು ನಾನು ಅಡ್ವರ್ಟೈಸ್ಮೆಂಟ್ ಈ ನಾರ್ಮಲ್ ವೀಕೆಂಡ್ ಎಲ್ಲ ಇದ್ದಾಗ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ, ಅದಕ್ಕೆ ಕೇಳಿದೆ.
2: ಹೌದಾ? ಒಂದ್ ಕೆಲಸ ಮಾಡಿ, ನಿಮ್ಮ ಹೆಸರು ಏನಂದ್ರಿ?
0: ಧನುಷ್.
2: ಧನುಷ್, ನೀವ್ ಒಂದ್ಸರಿ ವೈದ್ಯರನ್ನ ಭೇಟಿ ಕೊಡಿ, ನಮ್ಮ ಅಮೃತ ಆಯುರ್ವೇದ ಆಸ್ಪತ್ರೆಗೆ ಬನ್ನಿ ಒಂದ್ಸರಿ. ಡೀಟೇಲ್ ಆಗಿ ಒಂದ್ಸರಿ ಎಲ್ಲ ಸ್ಕ್ರೀನಿಂಗ್ ಮಾಡೋಣ, ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಸ್ಕ್ರೀನ್ ಮಾಡಿ ಒಂದು ಸೂಕ್ತ ಚಿಕಿತ್ಸೆ ಅದಕ್ಕೆ ಒದಗಿಸ್ಕೊಡೋಣ.
0: ಅಂದ್ರೆ ಅವರು ಹೇಳೋದು ಈಗ ಜಾಹೀರಾತುಗಳನ್ನ ನೋಡಿ ನಾವು ತಗೊಳ್ಳೋದು,
2: ಜಾಹೀರಾತುಗಳನ್ನ ನೋಡಿ ಬಳಸೋದಕ್ಕಿಂತನೂ ನೀವು ಒಂದ್ಸರಿ ವೈದ್ಯರನ್ನ ಭೇಟಿ
0: ಮಾಡೋದು ಒಳ್ಳೇದು ಹೇಳ್ತಾರೆ. ಅದಕ್ಕೆ
2: ವೈದ್ಯರನ್ನ ಭೇಟಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನಿಮ್ ಪ್ರಾಬ್ಲಮ್ ಏನಂತ ಡಯಾಗ್ನೋಸ್ ಆಗುತ್ತೆ, ಆಯ್ತಾ? ಆಮೇಲೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಒದಗಿಸಿಕೊಡ್ತಾರೆ.
0: ಅಂದ್ರೆ ಕೂದಲು ಉದುರೋದಕ್ಕಿಂತದ್ದೇ ಕಾರಣ, ಬೇರೆ ಬೇರೆ ಕಾರಣಗಳಿದೆ.
2: ಈಗ ಬರೀ ನೋಡ್ರಿ, ನೀವು ಆ ಎಣ್ಣೆ ಹಚ್ಚೋದ್ರಿಂದನೇ ವಾಸಿ ಆಗತ್ತೆ ಅನ್ನೋದಾದ್ರೆ ಹಲವು ಕಾರಣಗಳು ಸಹ ಕೂದಲು ಉದುರೋದಕ್ಕೆ ತುಂಬಾ ಇದೆ, ಕಾರಣಗಳಿದೆ. ಆ ಕಾರಣನ ಪತ್ತೆ ಹಚ್ಚಬೇಕು.
0: ಈಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡೋದಷ್ಟು ಸರಿ ಇಲ್ಲ.
2: ಇಲ್ಲ, ಒಂದ್ಸರಿ ವೈದ್ಯರನ್ನ ಭೇಟಿ ಕೊಡಿ ಧನುಷ್ ಅವರೇ.
0: ಡಾಕ್ಟರ್ನ ಕಾಣಿ,
2: ಬನ್ನಿ.
0: ಓಕೆ, ಥ್ಯಾಂಕ್ ಯು.
2: ಓಕೆ,
0: ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಓಕೆ ಮೇಡಮ್, ಈಗ ನಾವು ತುಂಬಾ ಚರ್ಮದ ಬಗ್ಗೆ ಕೂಡ ಅಂದ್ಕೊಂಡ್ವಿ, ಆದ್ರೆ ಕೂದಲಿನ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಹೋದ್ವಿ. ಸಾಮಾನ್ಯವಾಗಿ ಉದ್ದ ಕೂದಲು ಕೂಡ ತುಂಬಾ ಪ್ರಿಯವಾದಂಥದ್ದು ಎಲ್ರಿಗೂ ಕೂಡ. ಈ ಉದ್ದ ಕೂದಲಿಗೂ ಕೂಡ ಏನಾದ್ರೂ ವಿಶೇಷವಾಗಿ ಆರೈಕೆ ಬೇಕಾಗುತ್ತಾ, ಅಥವಾ ಇದೆಲ್ಲ ಆರೈಕೆ ಮಾಡಿದ್ರೆ ಅವು ತಾನಾಗಿಯೇ ನೀಟಾಗಿ ಬರುತ್ತಾ ಅಂತ.
2: ಉದ್ದ ಕೂದಲಿರ್ಲಿ ಅಥವಾ ಚಿಕ್ಕದಿರ್ಲಿ ಆರೈಕೆ ತುಂಬಾ ಅಗತ್ಯ. ನಾವು ಅಭ್ಯಂತರವಾಗಿ ಅದೇ ಪೌಷ್ಟಿಕ ಆಹಾರಗಳನ್ನ ಅದೇ ರೀತಿಯಾಗಿ ನಾವು ಸೇವನೆ ಮಾಡೋದು, ಬಾಹ್ಯವಾಗಿ ಸ್ವಲ್ಪ ನೈಸರ್ಗಿಕ ಆದಷ್ಟು ನೈಸರ್ಗಿಕ ಏನ್ ನಮ್ಮ

0: ತಗೊಳ್ಳೋಣ. ಹಲೋ ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಹೆಸರು ಹೇಳಿ.
1: ಹಾ
0: ಹೇಳಿ ಸರೋಜಮ್ಮ, ಪ್ರಶ್ನೆ ಕೇಳಿ. ಹ್ಮ್, ಅದೇ ಪ್ರಶ್ನೆನೆ ಕೇಳಿ ಕೇಳಿ ಕೇಳಿ ಸರೋಜಮ್ಮ.
1: ಬಹಳ ಹತ್ತದ ಕೆಲಸ ಮಾಡ್ಬಿಟ್ಟು
0: ಉದುರ್ತವೆ,
1: ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಲ್ಲಿ ನಾವು ಅಲೋವೆರಾ, ಆಮೇಲೆ ಬೇವಿನ ಪತ್ರೆ, ಸರ್ಕೆ ಪತ್ರೆ, ಆಮೇಲೆ ಕರ್ಬೇವು, ಮೆಣಸ ಎಲ್ಲ ಹಾಕ್ಬಿಟ್ಟು ಎಣ್ಣೆ ತಯಾರು ಮಾಡಿ ಆದ್ರೂ
0: ಉದುರ್ತಾವ? ಎಷ್ಟು ದಿವಸದಿಂದ ಉದುರ್ತಾ ಇದೆ ಸರೋಜಮ್ಮ? ಹೌದಾ, ನಿಮಗೆ ವಯಸ್ಸು ಎಷ್ಟು? ನಿಮಗ ಸೊಸೆ ಉದುರ್ತಾ ಇದೆಯಾ? ಓಕೆ ಓಕೆ. ಈಗ ಡೆಲಿವರಿ ಆಗಿದ್ಯಾ ಅವ್ರಿಗೇನಾದ್ರು? ಮಗು ಆಗಿದ್ಯಾ? ಇನ್ನು ಈಗ ಪ್ರೆಗ್ನೆಂಟಾ? ಇನ್ನು ಆಗಿಲ್ವಾ? ಏನಿಲ್ಲ, ಅದೇ ಸ್ವಲ್ಪ ಪೌಷ್ಟಿಕ ಆಹಾರಗಳನ್ನೇ ಕೊಡಿ, ಹಾಲು ಕೊಡಿ, ಹಾಲು ಕುಡಿಯಕ್ ಹೇಳಿ, ಬಾದಾಮಿ ತಿನ್ನಕ್ ಹೇಳಿ.
2: ನೋಡಿ,
0: ಏನ್ ಹೆಸರು ಸೊಸೆದು?
1: ಹಲೋ,
0: ಹೆಸರು, ನಿಮ್ಮ ಹೆಸರು ಏನು? ನಮಸ್ತೆ ನಮಸ್ತೆ ಇವ್ರೇ, ನಿಮ್ಮ ಹೆಸರು ಏನು? ಹೇಳಿ. ಈಗ ನೀವು ಸರಿಯಾದ ಕ್ರಮದಲ್ಲಿ ಊಟ ಆಹಾರ ಸೇವನೆ ಮಾಡ್ತಿದ್ದೀರಾ ಸುಮಾ ಅವರೇ? ಹೌದಾ, ತರಕಾರಿಗಳನ್ನು ತಗೊಳ್ತಾ ಇದ್ದೀರಾ? ಹಣ್ಣು ತಿಂತಾ ಇದ್ದೀರಾ? ಆದ್ರೂ ಉದುರ್ತಾ ಇದೆ. ಹೌದಾ, ಜಾಸ್ತಿ ಬಿಸಿನೀರು ಉಪಯೋಗಿಸ್ತಾ ಇದ್ದೀರಾ ತಲೆ ಸ್ನಾನಕ್ಕೆ? ಹೌದಾ, ಜಾಸ್ತಿ ಅತಿಯಾದ ಬಿಸಿ ಬೇಡ, ಸ್ವಲ್ಪ ಎಳ್ಳು ತಿನ್ನಿ. ಎಳ್ಳು ಎಳ್ಳು ಎಳ್ಳೆಣ್ಣೆ ಹಚ್ಚಿ, ಆಮೇಲೆ ಇದು ಕೊಬ್ಬರಿ ದಿನ ಎಣ್ಣೆ ಹಚ್ಚಿ, ಔಡ್ಲೆಣ್ಣೆನೂ ಹಚ್ಚಿ. ಸ್ವಲ್ಪ ಇದು ಇದು ದಾಸವಾಳದ ಎಲೆ ಅಥವಾ ಕರಿಬೇವಿನ ಎಲೆಯಿಂದ ಮೆಹಂದಿ ಸೊಪ್ಪಿಂದ ಪ್ಯಾಕ್ ಮಾಡ್ಕೊಳ್ಳಿ, ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಮೆಂತ್ಯ ಕಾಳನ್ನ ನೆನೆಸ್ಬಿಟ್ಟು ದಾಸವಾಳದ ಎಲೆ ಜೊತೆಗೆ ಪೇಸ್ಟ್ ಮಾಡ್ಕೊಂಡು ಹಚ್ಚಿ, ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಹೌದಾ, ಒಂದ್ಸರಿ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಡಿ, ಕನ್ಸಲ್ಟ್ ಮಾಡಿ, ವೈದ್ಯರನ್ನ ಭೇಟಿ ಮಾಡಿ ಬನ್ನಿ ಒಂದ್ಸರಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಅಕ್ಷೆ ಬೀಜ ತಗೊಳ್ಳಿ, ನೀವು ಒಂದು ಉಂಡೆ ಮಾಡ್ಕೊಂಡು ತಗೊಳ್ಳಿ.
2: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಅಕ್ಷೆ ಬೀಜ ಕೂಡ ತುಂಬಾ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ,
0: ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಇರುತ್ತೆ, ಅದು ಒಳ್ಳೆ ಗುಡ್ ಫ್ಯಾಟ್, ಗುಡ್ ಫ್ಯಾಟ್.
2: ತುಂಬಾ ಲೋಳೆ ಲೋಳೆ ಆಗಿ
0: ಇರುತ್ತೆ. ಆಮೇಲೆ ಈವನ್ ಮೊಟ್ಟೆಯ ಬಿಳಿ ಭಾಗ ಸಹ ಹಚ್ಚಬಹುದು, ಅದು ಗುಡ್ ಥಿಕ್ನಿಂಗ್ ಕಂಡೀಷನಿಂಗ್ಗೆ ಹೆಲ್ಪ್ ಆಗುತ್ತೆ. ಪ್ರೋಟೀನ್
2: ಪ್ರೋಟೀನ್
0: ಪ್ರೋಟೀನ್ ಕೊಡುತ್ತೆ.
2: ತುಂಬಾ ನಮ್ಗೆ ಪ್ರೋಟೀನ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನಮ್ಗೆ. ಏನಂದ್ರೆ ಊಟ ಅಂದ್ರೆ ಒಂದಿಷ್ಟು ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು, ಅಥವಾ ಮುದ್ದೆ, ಅನ್ನ, ಚಪಾತಿ ಈ ತರದ್ದು, ಅದ್ರ ಜೊತೆ ಏನೋ ಒಂದು ಸಾರು ಪಲ್ಯಗಳು ತಿಂತೀವಿ. ಪ್ರೋಟೀನ್ ಇತ್ತಂದ್ರೆ ಒಂದು ಸಮತೋಲನವಾದಂತ
0: ಪ್ರೋಟೀನ್
2: ಡಯಟ್ ಅಂದ್ರೆ ಏನೆಲ್ಲ ಇರಬೇಕು ನಮ್ಮ ಊಟದ ತಟ್ಟೆಯಲ್ಲಿ?
0: ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಟಿಶ್ಯೂ ಬಿಲ್ಡರ್ಸ್ ಅಂತ ಹೇಳ್ಬಹುದು. ಈಗ ನಮ್ಮ ಒಂದು ಮಾಂಸಖಂಡ, ಅದು ಉತ್ಪತ್ತಿ ಆಗೋದು ಅಥವಾ ಬೆಳೆಯೋದು, ಅದರ ಬೆಳವಣಿಗೆಗೆ ಪ್ರೋಟೀನ್ ತುಂಬಾ ಅಗತ್ಯ. ಪ್ರೋಟೀನ್ ಆರ್ ದ ಎಸ್ ಬಾಡಿ ಬಿಲ್ಡರ್ಸ್, ಎಸ್ ಬಾಡಿ ಮಸಲ್ ಬಲ್ಕ್ ನ ಎನ್ಹಾನ್ಸ್ ಮಾಡುತ್ತೆ, ಎನರ್ಜಿನೂ ಕೊಡುತ್ತೆ. ಅಫ್ಕೋರ್ಸ್,
2: ಹಾಗಾಗಿ ಪ್ರೋಟೀನ್ ಯುಕ್ತ ಆಹಾರಗಳನ್ನ
0: ಕಾಳು ಕಾಳು ಮೊಳಕೆ ಕಾಳು, ಮಡಿಕೆ ಕಾಳು, ಹೆಸರು ಕಾಳು, ಉರುಳಿ ಕಾಳು, ಕಡಲೆ ಕಾಳು, ದಟ್ ಈಸ್ ಆಲ್ಸೋ ವೆರಿ ಗುಡ್. ಆಮೇಲೆ ದಿನಕ್ಕೊಂದು ಮೊಟ್ಟೆ ಸೇವಿಸಿರೋದ್ರಿಂದ ಅದು ಒಳ್ಳೆ ನಮ್ಗೆ ಗುಡ್ ಪ್ರೋಟೀನ್ ಫ್ಯಾಟ್.
2: ಓಕೆ, ಹಾಗಾಗಿ ಹಾಗೆ ಈಗ ನಾವು ಪ್ರೋಟೀನ್ ಅಂಶವನ್ನ ಸಪ್ಲಿಮೆಂಟರಿ ಆಗಿ ತಗೊಳ್ಳುವಂಥದ್ದು ಅದು ಓಕೆನಾ? ಹೇಗೆ
0: ಸಪ್ಲಿಮೆಂಟ್ ಆಗಿ ಅಂತಂದ್ರೆ?
2: ಈಗ ಪ್ರೋಟೀನ್ ಪೌಡರ್ಗಳು ಅಂತಾನೆ ಸಿಕ್ಕುತ್ತೆ,
0: ತಗೋಬಹುದು.

0: ತಗೋಬಹುದು ತಗೋಬಹುದು
1: ಅದು ಕೂಡ
0: ತಗೊಳ್ಬಹುದು ತಗೊಳ್ಬಹುದು ಖಂಡಿತ ತಗೊಳ್ಬಹುದು
1: ತಗೊಳ್ಬಹುದು. ನಾವು ಕಾರ್ಯಕ್ರಮ ಮುಗಿಸುವಂತ ಅವಧಿಗೆ ಬಂದಿದೀವಿ, ಹಾಗಾಗಿ ಈ ಕೂದಲಿಗೆ ಸಂಬಂಧಪಟ್ಟ ಹಾಗೆಯೇ ಜೊತೆಗೆ ಸ್ಕಿನ್ಗೂ ಸಂಬಂಧಪಟ್ಟ ಹಾಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
0: ಈಗ ಕೂದಲು ಮತ್ತು ಚರ್ಮ ಇವೆರಡೂ ನಮ್ಮ ಹೆಲ್ತ್ ನ ರಿಫ್ಲೆಕ್ಟ್ ಮಾಡ್ತಾರೆ, ನಮ್ಮ ಆರೋಗ್ಯ ಒಂದು ಆರೋಗ್ಯನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಇವುಗಳ ಆರೈಕೆ ತುಂಬಾ ಅಗತ್ಯ. ಆದಷ್ಟು ಪೋಷಕಾಂಶಗಳನ್ನ ಸರಿಯಾದ ಒಂದು ಕ್ರಮದಲ್ಲಿ ತಗೊಳ್ಳಿ, ನಿತ್ಯ ಸೇವನೆ ಮಾಡಿ. ಹಣ್ಣುಗಳನ್ನ ಇವು ಸಾಮಾನ್ಯವಾಗಿ ಸುಮಾರು ಜನ ಹಣ್ಣುಗಳನ್ನ ತಿನ್ನೋದೇ ಇಲ್ಲ, ತುಂಬಾ ಅಗತ್ಯ. ತುಂಬಾ ಜಿಂಕ್ ಅಂತೂ ತುಂಬಾ ಅಗತ್ಯ, ಜಿಂಕ್ ತುಂಬಾ ಅಗತ್ಯ. ವಿಟಮಿನ್ ಸಿ, ಈಗ ಸೀಬೆಕಾಯಿ, ದಟ್ ಈಸ್ ಅ ವೆರಿ ಗುಡ್ ರಿಚ್ ಆಫ್ ವಿಟಮಿನ್ ಸಿ. ಆಮೇಲೆ ದಾಳಿಂಬ್ರೆ, ಈಗ ಐರನ್ ಡಿಫಿಷಿಯನ್ಸಿ ಇದ್ದಾಗ ದಾಳಿಂಬ್ರೆ ತುಂಬಾ ಅಗತ್ಯ. ಅಂಜೂರ ಅದು ಸಹ ಒಳ್ಳೇದು. ಆಪಲ್, ದಿನಕ್ಕೊಂದು ಆಪಲ್ ತಿನ್ನೋದ್ರಿಂದ ನಮ್ ಡಾಕ್ಟ್ರೇ ಬೇಕಾಗಿದೆ ಅಂತ ಹೇಳ್ತಾರೆ. ಎಸ್, ಡೆಫಿನೆಟ್ಲಿ ಈ ಹಣ್ಣುಗಳನ್ನು ತಿನ್ನೋದ್ರಿಂದ. ಸೊಪ್ಪು, ಬಿಕಾಸ್ ಸೊಪ್ಪಲ್ಲಿ ರಿಚ್ ಐರನ್ ಇರುತ್ತೆ, ಫ್ರೆಶ್ ಆಗಿ ಐರನ್ ಇರುತ್ತೆ, ಅದು ಸೇವನೆ ಮಾಡೋದ್ರಿಂದ. ಹಾಗಾಗಿ ಖರ್ಜೂರ ತಿನ್ನೋದ್ರಿಂದ, ಉತ್ತುತ್ತಿ, ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ ತಿನ್ನೋದ್ರ, ಅಂಟಿನ ಉಂಡೆ ತಿನ್ನೋದ್ರಿಂದ, ಈಗ ಮಾಂಸಾಹಾರಿಗಳು ಫೋಲಿಕ್ ಆಸಿಡ್ ತಗೊಳ್ಳೋದ್ರಿಂದ, ಈ ರೀತಿ ನಾವು ಕೂದಲ ಆರೈಕೆ ಹಾಗೂ ಚರ್ಮದ ಆರೈಕೆ ಎರಡೂ ಸಹ ನಾವು ಮೇಂಟೈನ್
1: ಮಾಡ್ಬೋದು. ಹಾಗೆ ನಮ್ಮ ಕೇಳುಗರು ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಕೂಡ ನಾವು ನಮ್ಮ ಕೇಳುಗರಿಗೆ ಕೊಡೋಣ ಮೇಡಮ್. 93808071. ಹಾಗೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ ಕೇಳುಗರೆ, ಡಾಕ್ಟರ್ ಪುಷ್ಪಲತಾ ಅವರನ್ನು ನೀವು ಭೇಟಿ ಮಾಡಬೇಕು ಅಂದರೆ ಈ ಸಂಖ್ಯೆಗೆ ಕರೆ ಮಾಡಿ. ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 93808071. ಈ ಸಂಖ್ಯೆಗೆ ನೀವು ಕರೆ ಮಾಡಿ. ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಲಭ್ಯ ಇರ್ತಾರೆ, ಹಾಗೆ ರಜಾ ದಿನಗಳನ್ನು ಹೊರತುಪಡಿಸಿ ಅಂತ ಕೂಡ ಒಂದು ಸಣ್ಣ ಮನವಿ ಮಾಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಹೌದು, ಈ ಕೂದಲು ಮತ್ತು ಚರ್ಮ ಅನ್ನುವಂಥದ್ದು ಎಲ್ರಿಗೂ ಅದು ಯಾವಾಗಲೂ ತಾಜಾ ಆಗಿರಬೇಕು, ಕಳಕಳೆಯಿಂದ ಕೂಡಿರಬೇಕು ಅಂತ ಆಸೆ ಪಡುವಂಥದ್ದು, ಕಾಂತಿಯುತವಾಗಿರಬೇಕು ಅಂತ ಪ್ರಯೋಜನ ಪಡ್ಕೊಂಡಿರ್ತಾರೆ ನಮ್ಮ ಕೇಳುಗರು ಈ ಕಾರ್ಯಕ್ರಮದ ಮೂಲಕ. ಹಾಗೆ ನಿಮ್ಮ ಒಂದು ಸೇವೆ ಅವರಿಗೆ ಲಭ್ಯ ಆಗಲಿ ಅಂತ ಆಶಿಸ್ತಾ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ನಿಮಗೂ ಧನ್ಯವಾದಗಳು. ಹಾಗೂ ನಮ್ಮ ಅಮೃತ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದಂತಹ ನಮ್ಮ ಡಾಕ್ಟರ್ ಪ್ರಶಾಂತ್ ಸರ್ ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು,
0: ಧನ್ಯವಾದಗಳು ಮೇಡಮ್.
1: ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಂಬಿಕಾ ಎಂಎಸ್. ನಿಲಯದ ಕಾರ್ಯಕ್ರಮಗಳನ್ನು 102.6 MHz ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಸ್ಟುಡಿಯೋದಿಂದ ನಾನು ಹೊರಡ್ತಾ ಇದ್ದೀನಿ, ದ್ಯಾಮಲಾಂಬಿಕಾ ಎಂಎಸ್. ಕೇಳ್ತಾ ಇರಿ, ಇದು 102.6 FM.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗದ ಆಕಾಶವಾಣಿಯನ್ನ ಕೇಳ್ತಾ ಇದ್ರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:50. ಇದೀಗ ಜನಪದ ಗೀತೆಗಳು. ಇದೀಗ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಹಾಗೂ ಬೃಂದಾ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು.

ಶ್ರೋತೃಗಳೇ, ಯಾರೆಲ್ಲ ಈಗ ಟ್ಯೂನ್ ಮಾಡಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳ್ತಾ ಇದ್ದೀರೋ ಅವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇರೋದು ನಾನು ಚೈತ್ರ ಕೆ ವಿಜಯ್. ಓಕೆ, ನೀವು ಕೇಳ್ತಾ ಇದ್ದೀರಿ ಜನಪದ ಗೀತೆಗಳನ್ನ. ಈ ಜನಪದ ಗೀತೆಗಳು ನಮ್ಮ ಹಳ್ಳಿಯ ಜನಸಾಮಾನ್ಯರಿಂದ ತಮ್ಮ ದಿನನಿತ್ಯದ ಹಾಗು ಹೋಗುಗಳ ಕುರಿತು ರಚಿತವಾದ ಈ ಜನಪದ ಗೀತೆಗಳು. ಇದಕ್ಕೆ ನಿರ್ದಿಷ್ಟವಾದ ಲೇಖಕರಿಲ್ಲ, ನೀತಿ ನಿಯಮಗಳ ಕಟ್ಟುಪಾಡುಗಳಿಲ್ಲ. ಸುಮ್ಮನೆ ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಮೌಖಿಕವಾಗಿ ಹರಿದು ಬಂದ ಸಾಹಿತ್ಯವಾಗಿದೆ. ಅದರಲ್ಲೂ ತಾಯಿಯ ವಾತ್ಸಲ್ಯದ ಕುರಿತು ಸಾಕಷ್ಟು ಜನಪದ ಗೀತೆಗಳನ್ನು ಕೇಳಿರ್ತೀವಿ. ತಾಯಿಯ ಮಡಿಲು ಹೆಣ್ಣಿಗೆ ಸಿಗುವ ಮೊದಲ ಆಶ್ರಯ. ಆಕೆಯ ಪ್ರೀತಿ ಮತ್ತು ಅಗಲಿಕೆಯ ನೋವನ್ನು ನಮ್ಮ ಜನಪದ ಗೀತೆಗಳು ಮನಮುಟ್ಟುವಂತೆ ಹೇಳ್ತವೆ. ಈಗೊಂದು ಕೇಳೋಣ ಜನಪದ ಗೀತೆಯನ್ನು. ಹಾಡಿದ್ದಾರೆ ಆರ್ ಬಿ ಶಿವರಾಜ್ ಚಕ್ರವರ್ತಿ ಮತ್ತು ಬಿ ಆರ್ ಛಾಯಾ ಅವರು.

ನೀವು ಕೇಳ್ತಾ ಇದ್ದೀರಿ ಜನಪದ ಗೀತೆಗಳನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ಕೇಳುಗರೆ, ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ತವರಿನ ಬಗ್ಗೆ ವಿಶೇಷವಾದ ಕಾಳಜಿ ಹೊಂದಿರ್ತಾರೆ. ಅದರಲ್ಲೂ ಒಂದು ಭಾವನಾತ್ಮಕವಾದ ಒಂದು ಕಾಳಜಿಯನ್ನು ಹೊಂದಿದ್ದು ಅನೇಕ ಜನಪದ ಹಾಡುಗಳನ್ನು ಸಹ ರಚಿಸಿದ್ದಾರೆ. ಇನ್ನು ಅದರಲ್ಲೂ ತಾಯಿಯ ವಾತ್ಸಲ್ಯ, ಅಣ್ಣ ತಂಗಿಯರ ಸಂಬಂಧ, ತವರು ಮನೆಯ ಬಗ್ಗೆ ವಿಶೇಷವಾದ ಪ್ರೀತಿಯುಳ್ಳ ಅನೇಕ ಜನಪದ ಗೀತೆಗಳನ್ನು ಕೇಳಿರ್ತೀವಿ. ಈಗ ಮತ್ತೊಂದು ಜನಪದ ಗೀತೆಯನ್ನು ಕೇಳೋಣ. ಕಣ್ಣು ಕಾಣುವ ತನಕ, ಬೆನ್ನು ಬಾಗುವ ತನಕ, ತಾಯಿ ಇರಲಿ ಎನ್ನ ತವರಿರಲಿ, ತಾಯಿ ಇರಲಿ ತವರಿರಲಿ, ಅಣ್ಣರಿರಲಿ ಕರೆಸಾಕ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ದ್ರಾಕ್ಷಾಯಣಮ್ಮ ಎಂಬ 53 ವರ್ಷದ ಮಹಿಳೆ ದಿನಾಂಕ 7/1/2025 ಕಾಣೆಯಾಗಿರುತ್ತಾರೆ. ಚೆಹರೆ ಈಗಿದೆ, ದುಂಡು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಸುಮಾರು 4.2 ಅಡಿ ಎತ್ತರವಿರುತ್ತಾರೆ. ಎರಡು ಕೆನ್ನೆಗಳ ಮೇಲೆ ಕಪ್ಪು ಬಣ್ಣದ ಬಂಗುಕಲೆ ಇರುತ್ತದೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಸೀರೆ ಹಾಗೂ ಕಪ್ಪು ಜಾಕೆಟ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆಯನ್ನ ಬಲ್ಲವರಾಗಿದ್ದು ದ್ರಾಕ್ಷಾಯಣಮ್ಮ ಎಂಬ ಮಹಿಳೆಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಅಮೂಲ್ಯ ಎಂಬ ಸುಮಾರು 20 ವರ್ಷದ ಯುವತಿ ದಿನಾಂಕ 20/11/2025 ಕಾಣೆಯಾಗಿರುತ್ತಾರೆ. ಚೆಹರೆ ಈಗಿದೆ, ದುಂಡು ಮುಖ, ಸಾಧಾರಣ ಮೈಕಟ್ಟು, ಬಿಳಿ ಮೈಬಣ್ಣ ಹೊಂದಿದ್ದು ಸುಮಾರು 5.5 ಅಡಿ ಎತ್ತರವಿರುತ್ತಾರೆ. ಮನೆಯಿಂದ ಹೊರಡುವಾಗ ಹಳದಿ ಮತ್ತು ಬಿಳಿ ಬಣ್ಣ ಮಿಶ್ರಿತ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆಯನ್ನ ಬಲ್ಲವರಾಗಿದ್ದು ಅಮೂಲ್ಯ ಎಂಬ ಯುವತಿಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:30. ಇದೀಗ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಮಾಲಿಕೆಯಲ್ಲಿ ಒಂದು ಪುಸ್ತಕದ ಪರಿಚಯವನ್ನ ಮಾಡಿಕೊಳ್ತೇವೆ. ಪುಸ್ತಕದ ಪರಿಚಯ ಜೊತೆಗೆ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಇಂದಿನ ಪುಸ್ತಕ ಯಾವುದು ಅಂತ ನೋಡೋಣ. ಕುವೆಂಪು ಎಂಬ ಕಾವ್ಯನಾಮದಿಂದ ಸಾಹಿತ್ಯ ರಚನೆ ಮಾಡಿದ ಕವಿ, ಪ್ರಖರ ವಿಚಾರವಾದಿ, ಚಿಂತಕ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಇವರು ಕನ್ನಡ ಸಾಹಿತ್ಯದ ಮೇರು ಸಾಹಿತಿ. ಇವರ ಲೇಖನೆಯಿಂದ ಮೂಡಿಬಂದ ಕನ್ನಡ ಸಾಹಿತ್ಯ ಲೋಕದ ಒಂದು ಅಪೂರ್ವ ಕಾದಂಬರಿ ಕಾನೂರು ಹೆಗ್ಗಡತಿ. ಹೌದು ಶ್ರೋತೃಗಳೇ, ಇವತ್ತಿನ ಪುಸ್ತಕ ಪರಿಚಯದ ಮಾಲಿಕೆಯಲ್ಲಿ ಕಾನೂರು ಹೆಗ್ಗಡತಿ ಈ ಕಾದಂಬರಿಯ ಕುರಿತು ಕಿರು ಮಾಹಿತಿಯನ್ನ ನೀಡ್ತಾ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಈ ಕೃತಿಯು ಮಲೆನಾಡಿನ ಪರಿಸರ, ಜನಜೀವನ ಹಾಗೂ ಸಂಸ್ಕೃತಿಯನ್ನ ದರ್ಶನ ಮಾಡಿಸುತ್ತೆ. ಮಾಹಿತಿಯನ್ನ ಮುಂದುವರಿಸ್ತೇನೆ ಒಂದು ಗೀತೆಯ ನಂತರ. ಗೀತೆಯನ್ನ ರಚಿಸಿದ್ದಾರೆ ಕುವೆಂಪು ಅವರು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್ ಅವರು. ಕೇಳಿ ಈ ಹೊಸ ಬೆಳಕು ಚಿತ್ರದ ಗೀತೆಯನ್ನು.

ಕೇಳುಗರೆ, ನೀವು ಕೇಳ್ತಾ ಇದ್ರಿ ಮಾಹಿತಿ ಕಣಜ ಮಾಲಿಕೆಯಲ್ಲಿ. ಪುಸ್ತಕದ ಪರಿಚಯದಲ್ಲಿ ಕುವೆಂಪು ಅವರ ರಚನೆಯಲ್ಲಿ ಆಗಿರುವಂತಹ ಕಾನೂರು ಹೆಗ್ಗಡತಿ ಕಾದಂಬರಿಯ ಕುರಿತು ಒಂದಷ್ಟು ಕಿರು ಮಾಹಿತಿಯನ್ನ. ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪ್ರಕಟವಾದ ಈ ಕಾನೂರು ಹೆಗ್ಗಡತಿ ಕಾದಂಬರಿಯು ಸುಮಾರು 591 ಪುಟಗಳನ್ನು ಹೊಂದಿರುವ ಒಂದು ಸುದೀರ್ಘವಾದ ಕಾದಂಬರಿಯಾಗಿದೆ. ನಮ್ಮ ಸಾಹಿತ್ಯ ಪ್ರಿಯರು ಈ ಪುಸ್ತಕವನ್ನು ಓದುತ್ತಾ ಪಾತ್ರಗಳ ಜೊತೆಗೆ ಪಾತ್ರಗಳಾಗಿ ಸೂತ್ರದ ಗೊಂಬೆಗಳಂತೆ ಭಾಸವಾಗೋದಂತೂ ನಿಜ. ರಾಮಾಯಣ ದರ್ಶನಂನಂತಹ ಮಹಾಕಾವ್ಯವನ್ನು ಬರೆದ ಮಹಾಕವಿಯ ಕಾದಂಬರಿಗಳು ಬೃಹತ್ತಾಗಿ ಕಂಡರೂ ಅದೊಂದು ರೀತಿಯ ರಸಮಯ ಪಯಣವೇ ಆಗಿದೆ. ವಿಮರ್ಶಕರ ಭಾಷೆಯಲ್ಲಿ ಹೇಳೋದಾದರೆ ಈ ಪುಸ್ತಕ ಕನ್ನಡ ಸಾಹಿತ್ಯದ ನಿರ್ಮಾಣಶೀಲ ಯುಗದ ಪ್ರಮುಖ ಪ್ರತಿನಿಧಿ. ಅಷ್ಟೇ ಅಲ್ಲ, ಈ ಕಾದಂಬರಿ ಐತಿಹಾಸಿಕವಾಗಿಯೂ ಮಹತ್ವ ಪಡೆದಿದೆ. ಸ್ವಾತಂತ್ರ್ಯ ಚಳವಳಿ, ಗಾಂಧಿ ಪ್ರಭಾವ, ಮದ್ಯಪಾನ ವಿರೋಧಿ ಚಳವಳಿ, ಮಲೆನಾಡಿನ ಬದುಕು, ಕೃಷಿ, ಕಾಡು, ಸಂಸ್ಕೃತಿ ಎಲ್ಲವೂ ಇಲ್ಲಿ ಅನಾವರಣಗೊಳ್ಳುತ್ತೆ. ಹಾಗಾಗಿ ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚರಿತ್ರೆಯ ಕೃತಿಯಾಗಿದೆ. ಇನ್ನು 20ನೇ ಶತಮಾನದ ಆರಂಭಿಕ ಕಾಲದ ಜಮೀನ್ದಾರಿ ಪದ್ಧತಿ, ಆಚಾರ ವಿಚಾರಗಳು ಮತ್ತು ಮೌಲ್ಯಗಳನ್ನು ಅತ್ಯಂತ ವಾಸ್ತವವಾಗಿ ಬಿಂಬಿಸುತ್ತೆ ಈ ಕಾದಂಬರಿ. ಕುವೆಂಪು ಅವರೇ ಮುನ್ನುಡಿಯಲ್ಲಿ ಹೇಳಿದ ಹಾಗೆ ಇದನ್ನ ಕಥೆಯ ಕೋಲಾಹಲಕ್ಕಾಗಿ ಓದಬಾರದು, ಸಾವಧಾನವಾಗಿ, ಸಚಿತ್ರವಾಗಿ, ಸಜೀವವಾಗಿ ಓದಬೇಕು ಅಂತ ತಿಳಿಸಿದ್ದಾರೆ.

ಬರುವ ಪ್ರತಿಯೊಂದು ಪಾತ್ರದಿಂದಲೂ ಏನಾದರೂ ಒಂದು ಕಲಿಬಹುದು. ಇನ್ನು ಈ ಕಾದಂಬರಿಯ ಆರಂಭದಲ್ಲಿ ಹಬ್ಬದ ಸಂಭ್ರಮ ತೋರಿಸಿ ನಮ್ಮನ್ನ ನಲಿಸಿ ಕೊನೆ ಕೊನೆಯಲ್ಲಿ ಎಲ್ಲವೂ ದುರಂತಮಯ ಎನ್ನುವ ಭಾವನೆಯನ್ನ ಹುಟ್ಟಿಸುತ್ತೆ. ಕೇಳುಗರೆ, ಮಾಹಿತಿಯನ್ನ ಮುಂದುವರಿಸ್ತೇನೆ. ಮತ್ತೊಂದು ಕುವೆಂಪು ಅವರ ರಚನೆಯ ಗೀತೆಯನ್ನ ಕೇಳೋಣ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು, ಹಾಡಿದ್ದಾರೆ ರಿಷಿತಾ ಅವರು. ಕೇಳಿ ದೇವರ ಮಕ್ಕಳು ಚಿತ್ರದ ಈ ಗೀತೆಯನ್ನ.

ದೇವರ ಮಕ್ಕಳು ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ಇನ್ನು ಮಾಹಿತಿಯನ್ನ ಮುಂದುವರೆಸ್ತೇನೆ. ಕಾನೂರು ಹೆಗ್ಗಡತಿ ಕಾದಂಬರಿಯ ಕಿರು ಮಾಹಿತಿ. ಈ ಕಾದಂಬರಿಯ ಕಥಾವಸ್ತು ಬಗ್ಗೆ ನೋಡೋದಾದ್ರೆ, ಇದು ತೀರ್ಥಹಳ್ಳಿ ಸಮೀಪದ ಕಾನೂರು ಎಂಬ ಹಳ್ಳಿಯ ಜಮೀನುದಾರರ ಮನೆ ಸುತ್ತ ಸುತ್ತುತ್ತೆ. ಹಳೆಯ ಸಂಪ್ರದಾಯಗಳು, ಮೌಢ್ಯಗಳು, ಜೀತ ಪದ್ಧತಿ ಮತ್ತು ಮಲೆನಾಡಿನ ಪ್ರಕೃತಿಯ ನಡುವೆ ನಡೆಯುವ ಮಾನವ ಸಂಬಂಧಗಳ ಸಂಘರ್ಷವೇ ಇದರ ಮುಖ್ಯ ವಸ್ತುವಾಗಿದೆ. ಕಾನೂರು ಮನೆಯ ಒಡತಿಯಾದ ಸುಬ್ಬಮ್ಮಳ ಪಾತ್ರವು ಕಾದಂಬರಿಯ ಕೇಂದ್ರಬಿಂದು. ಈಕೆಯೋ ಸ್ವಾಭಿಮಾನಿ, ದಿಟ್ಟ ಹೆಣ್ಣುಮಗಳು. ಈಕೆ ಸಮಾಜದ ಕಟ್ಟಳೆಗಳಿಗೆ ಸಿಲುಕಿ ಹೇಗೆ ಬಲಿಯಾಗ್ತಾಳೆ ಎಂಬುದು ಹೃದಯಸ್ಪರ್ಶಿಯಾಗಿದೆ. ಹೆಗ್ಗಡತಿಯ ಕಥೆಯು ಬರೀ ಕಥೆಯಾಗದೆ ಜೀವಿಸುವ ಜೀವನವೇ ಆಗಿದೆ. ಇದು ಸ್ವಾತಂತ್ರ್ಯ ಪೂರ್ವದ ಕಥೆಯಾದರೂ ಸಹ ಕುವೆಂಪು ಅವರೇ ಹೇಳಿದಂತೆ ಇದು ಮಲೆನಾಡ ಜೀವನದ ಕಡಲಿನ ಒಂದು ಹನಿಯಾಗಿದೆ. ಈ ಕಾದಂಬರಿಯು ಅಂಗೈ ಮೇಲಿನ ನಾಟಕ ಶಾಲೆ. ನಮ್ಮ ಬಯಲುಸೀಮೆಯವರಿಗೆ ಮಲೆನಾಡಿನ ಸ್ಥಳ ಮತ್ತು ವ್ಯಕ್ತಿ ಚಿತ್ರಗಳು ತೀರಾ ಹೊಸದು. ಆದರೂ ರಸವತ್ತಾಗಿ ಮನ ಸೆಳೆಯುವಂತೆ ರಚಿಸಿದ್ದಾರೆ ನಮ್ಮ ಸಾಹಿತಿ ಕುವೆಂಪು ಅವರು. ಈ ಕಾದಂಬರಿಯ ಕಥಾಭಾಗದ ಬಗ್ಗೆ ಒಂದಿಷ್ಟು ಕಣ್ಣಾಡಿಸೋದಾದರೆ, ಚಂದ್ರಯ್ಯ ಗೌಡರು ಕಾನೂರು ಮನೆತನದ ಯಜಮಾನರು. ಅಣ್ಣ ಸುಬ್ಬಯ್ಯ ಗೌಡರ ಮರಣಾನಂತರ ಅವರೇ ಮನೆ ಯಜಮಾನರಾಗ್ತಾರೆ. ಸುಬ್ಬಯ್ಯ ಗೌಡರು ಸಾಯುವಾಗ ಇವರಿಗೂ ಮತ್ತು ಚಂದ್ರಯ್ಯ ಗೌಡರಿಗೂ ಮನಸ್ತಾಪವಿರುತ್ತೆ. ಹಾಗಾಗಿ ಚಂದ್ರೇಗೌಡರಿಗೆ ಅಣ್ಣನ ಹೆಂಡತಿ ನಾಗಮ್ಮ ಮತ್ತು ಅವರ ಮಗ ಹೂವಯ್ಯನ ಮೇಲೆ ತೀರಾ ಬೇಜಾರಿರುತ್ತೆ. ಚಂದ್ರಯ್ಯ ಗೌಡರು ತಮ್ಮ ಇಬ್ಬರು ಹೆಂಡತಿಯರು ತೀರಿ ಹೋದ ಮೇಲೆ ನೆಲ್ಲುಹಳ್ಳಿಯ ಸುಬ್ಬಮ್ಮನನ್ನ ಹೆಂಡತಿಯಾಗಿ ತರ್ತಾರೆ. ಪಾಪ ಸುಬ್ಬಮ್ಮ ವರ ಹೂವಯ್ಯನೇ ಇರಬೇಕು ಎಂದು ತಪ್ಪು ತಿಳಿದಿರ್ತಾಳೆ. ಅವಳಿಗೆ ತನ್ನ ಗಂಡ ವಯಸ್ಸಾದ ಚಂದ್ರೇಗೌಡರು ಎಂದು ತಿಳಿದಾಗ ತುಂಬಾ ನಿರಾಸೆ ಆಗುತ್ತೆ. ಕಾದಂಬರಿಯ ಆಶಯವನ್ನ ಕೊನೆಯಲ್ಲಿ ಕವಿ ತಿಳಿಸಿದ್ದಾರೆ. ಕವಿಯ ಆಶಯ ಸರಿ ಎನಿಸಿದ್ರೂ ಕಾದಂಬರಿಯಲ್ಲಿ ಬರುವ ಕೆಲವು ಜೋಡಿಗಳು ದೂರ ಆದ್ರು ಅನ್ನೋದು ಒಂದು ವಿಪರ್ಯಾಸವೇ ಅಂತ ಹೇಳ್ಬೋದು. ಕೇಳುಗರೆ, ಮಾಹಿತಿಯನ್ನ ಮುಂದುವರಿಸ್ತೇನೆ. ಮತ್ತೊಂದು ಗೀತೆಯನ್ನ ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಆಡಿದ ಈ ಒಂದು ಕುವೆಂಪು ಅವರ ರಚಿತ ಗೀತೆಯನ್ನ ಕೇಳೋಣ. ಕೇಳಿ ಮಾರ್ಗದರ್ಶಿ ಚಿತ್ರದ ಈ ಗೀತೆಯನ್ನ.

ಕೇಳುಗರೆ, ಕಾನೂರು ಹೆಗ್ಗಡತಿ ಕಾದಂಬರಿಯ ಕುರಿತು ಮಾಹಿತಿ ಮತ್ತು ಕುವೆಂಪು ಅವರ ರಚನೆಯಲ್ಲಿ ಮೂಡಿಬಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ ಮಾಹಿತಿ ಕಣಜ ಮಾಲಿಕೆಯಲ್ಲಿ. ಇನ್ನು ಕಾದಂಬರಿಯ ಬಗ್ಗೆ ಮಾಹಿತಿಯನ್ನ ಮುಂದುವರೆಸ್ತಾ, ಈ ಕಾದಂಬರಿಯಲ್ಲಿ ಬರುವ ಪ್ರಮುಖ ಪಾತ್ರಗಳ ಬಗ್ಗೆ ನೋಡೋದಾದ್ರೆ ಸುಬ್ಬಮ್ಮ, ಈಕೆಯೇ ಈ ಕಾದಂಬರಿಯ ನಾಯಕಿ, ಕಾನೂರು ಮನೆಯ ಹೆಗ್ಗಡತಿ. ಈಕೆ ದಿಟ್ಟತನ ಮತ್ತು ಸ್ವಾಭಿಮಾನದ ಪ್ರತೀಕವಾದರೂ ವ್ಯವಸ್ಥೆಯ ಬಲಿಪಶುವಾಗುವ ಪಾತ್ರ. ಇನ್ನು ಹೂವಯ್ಯ, ಇದು ಆಧುನಿಕತೆಯ ಪ್ರತೀಕವಾಗಿ ಕಾಣಿಸುತ್ತೆ ಈ ಒಂದು ಪಾತ್ರ. ಪ್ರೀತಿ ಮತ್ತು ಮಾನವೀಯತೆಯ ಸಂಕೇತವಾಗಿ ನಿಲ್ಲುವ ಪ್ರಗತಿಪರ ಚಿಂತನೆಯ ಯುವಕ ಈ ಹೂವಯ್ಯ. ಹಾಗೆ ಅಣ್ಣಯ್ಯ ಗೌಡರು ಗಂಗೆ, ಚಿನ್ನಯ್ಯ ಮತ್ತು ಸೀತೆ ಕಥೆಯನ್ನ ಮತ್ತಷ್ಟು ರೋಚಕಗೊಳಿಸುವ ಮತ್ತು ಮಲೆನಾಡಿನ ಜೀವನ ಶೈಲಿಯನ್ನ ಪ್ರತಿನಿಧಿಸುವ ಇತರ ಮುಖ್ಯ ಪಾತ್ರಗಳಾಗಿವೆ. ಆ ಕಥೆಯನ್ನ ಒಂದು ಪಾತ್ರವಾಗಿ ಓದಿದರೆ ಆ ಪಾತ್ರಗಳು ಆಪ್ತರಾಗ್ತಾರೆ. ಹೂವಯ್ಯ, ರಾಮಯ್ಯ, ಸೀತೆ, ಪುಟ್ಟಮ್ಮ, ಲಕ್ಷ್ಮಿ, ವಾಸು, ಚೆನ್ನಯ್ಯ ಎಲ್ಲರೂ ನಮ್ಮವರೇ ಎಂಬ ಭಾವನೆ ಉಂಟಾಗತ್ತೆ. ಕಾನೂರು, ಕೆಳಕಾನೂರು, ಮುತ್ತಳ್ಳಿ, ಸೀತೆಮನೆ, ನೆಲ್ಲುಹಳ್ಳಿ ನಮ್ಮ ಸುತ್ತಮುತ್ತಲಿನ ಚಿರಪರಿಚಿತ ಊರು ಅಂತಾನೇ ಅನ್ಸ್ಬಿಡುತ್ತೆ. ಒಂದೊಂದು ದೃಶ್ಯವನ್ನ, ಘಟನೆಯನ್ನ ವಿವರವಾಗಿ ಬರೆದ ರೀತಿಯಿಂದ ಕಣ್ಣ ಮುಂದೆಯೇ ನಡೆಯುತ್ತಿರುವಂತೆ ಭಾಸವಾಗುತ್ತೆ. ಒಂದೇ ಗುಕ್ಕಿನಲ್ಲಿ ಓದದೆ ಸ್ವಲ್ಪ ಸ್ವಲ್ಪವಾಗಿ ಓದಿದರೆ ಕಾದಂಬರಿಯನ್ನ ಓದಿದ್ದು ಸಾರ್ಥಕ ಭಾವ ಎನಿಸ್ಕೊಳ್ಳುತ್ತೆ. ಇನ್ನು ಕಾದಂಬರಿಯ ವೈಶಿಷ್ಟ್ಯತೆ ಬಗ್ಗೆ ನೋಡ್ತಾ ಹೋಗೋಣ ಈ ಒಂದು ಗೀತೆಯ ನಂತರ. ಈ ಹಾಡಿಗೆ ಧನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್, ಸಂಗೀತ ಜಿ ಕೆ ವೆಂಕಟೇಶ್ ಅವರು. ಕೇಳಿ ಮಧುಮಾಲತಿ ಚಿತ್ರದ ಈ ಗೀತೆಯನ್ನು.

ಈ ಕಾದಂಬರಿಯ ವೈಶಿಷ್ಟ್ಯತೆಗಳು ಪ್ರಕೃತಿ ವರ್ಣನೆ ಸಾಮಾಜಿಕ ಕನ್ನಡಿಗೆ ಕೈ ಹಿಡಿದಂತಹ ಕೈಗನ್ನಡಿಯನೇ ಆಗಿದೆ. ಇದರಲ್ಲಿ ಬಳಸಿರುವ ಭಾಷಾ ಶೈಲಿ ಸ್ಥಳೀಯ ಮಲೆನಾಡು ಭಾಷೆಯ ಸೊಗಡು ಮತ್ತು ಕುವೆಂಪು ಅವರ ಸಾಹಿತ್ಯಿಕ ಭಾಷಾ ಶೈಲಿಗೆ ವಿಶೇಷ ಮೆರುಗನ್ನು ತಂದುಕೊಟ್ಟಿದೆ. ಈ ಕಾದಂಬರಿಯನ್ನು ಆಧರಿಸಿ ಖ್ಯಾತ ಪ್ರತಿಭಾವಂತ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರು 1999 ಕಾನೂರು ಹೆಗ್ಗಡತಿ ಎಂಬ ಹೆಸರಿನಲ್ಲಿ ಚಲನಚಿತ್ರವನ್ನು ಕೂಡ ನಿರ್ದೇಶಿಸುತ್ತಾರೆ. ಆದರೆ ಕಾನೂರು ಹೆಗ್ಗಡತಿ ಚಲನಚಿತ್ರವಾಗಿ ಕೂಡ ಮೂಡಿ ಬಂದಿರೋದನ್ನು ಒಂದು ತಾಸಿನಲ್ಲಿ ನೋಡೋದಾದರೆ ಸಿನಿಮಾ ಟ್ರೇಲರ್ ಥರ ಕಾಣಿಸುತ್ತೆ. ಇನ್ನು ಸಂಪೂರ್ಣ ಸಿನಿಮಾಕ್ಕಾಗಿ ನೀವು ಪುಸ್ತಕವನ್ನು ಓದಲೇಬೇಕು. 1937 ಮೊದಲ ಮುದ್ರಣ ಕಂಡ ಕಾನೂರು ಹೆಗ್ಗಡತಿ ಈವರೆಗೆ 18 ಮುದ್ರಣಗಳನ್ನು ಕಂಡಿದೆ. ಈ ಕಾದಂಬರಿಯನ್ನು ಇಂಗ್ಲಿಷ್ ಭಾಷೆಗೆ ದಿ ಹೌಸ್ ಆಫ್ ಕಾನೂರು ಎಂಬ ಹೆಸರಿನಲ್ಲಿ ಖ್ಯಾತ ಸಾಹಿತಿಗಳಾದ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಪದ್ಮರಾಮ ಶರ್ಮಾ ಅವರು ಅನುವಾದಿಸಿದ್ದಾರೆ. ಈ ಕಾದಂಬರಿಯು ಕೇವಲ ಒಂದು ಕಥೆಯಾಗಿರದೆ ಮಲೆನಾಡಿನ ಸಾಂಸ್ಕೃತಿಕ ಇತಿಹಾಸವಾಗಿದೆ. ಕೇಳುಗರೆ, ಇಂದಿನ ಪುಸ್ತಕ ಪರಿಚಯದಲ್ಲಿ ಕಾನೂರು ಹೆಗ್ಗಡತಿ ಈ ಕಾದಂಬರಿಯ ಕುರಿತು ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ.

ನಮ್ಮ ಮಾಹಿತಿ ಕಣಜದಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹಾವುಗಳು ಪೊರೆ ಬಿಡುವ ವಿಷಯ ಸಾಮಾನ್ಯವಾಗಿದೆ, ಆದರೆ ಪೆಂಗ್ವಿನ್ ಪಕ್ಷಿಗಳು ವರ್ಷಕ್ಕೊಮ್ಮೆ ತಮ್ಮ ಹಳೆಯ ಗರಿಗಳನ್ನು ಏಕಕಾಲಕ್ಕೆ ಉದುರಿಸಿ ಹೊಸ ಗರಿಗಳನ್ನು ಪಡೆದುಕೊಳ್ತಾವಂತೆ. ಇದಕ್ಕಾಗಿ 2-3 ವಾರಗಳನ್ನು ಸಮಯ ತೆಗೆದುಕೊಳ್ಳುತ್ತಂತೆ. ಈ ಸಮಯದಲ್ಲಿ ಸಂಪೂರ್ಣವಾಗಿ ಭೂಪ್ರದೇಶದಲ್ಲಿ ಊಟವಿಲ್ಲದೆ ಉಪವಾಸವಿದ್ದು ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲಿರುತ್ತವಂತೆ ನಮ್ಮ ಪೆಂಗ್ವಿನ್ ಪಕ್ಷಿಗಳು. ಕೇಳಿದರೆ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಮಾಲಿಕೆಯಲ್ಲಿ. ನೀವೊಂದು ಕಾನೂರು ಹೆಗ್ಗಡತಿ ಚಿತ್ರದ ಕುರಿತಾಗಿ, ಕಾನೂರು ಹೆಗ್ಗಡತಿ ಕಾದಂಬರಿಯ ಕುರಿತಾಗಿ ಕಿರು ಮಾಹಿತಿ ಹಾಗೂ ಒಂದು ವಿಶೇಷ ಪುಟ್ಟದಾದ ಮಾಹಿತಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆಯನ್ನು.

ಕೇಳುಗರೆ, ನಮ್ಮ ಶ್ರೋತೃಗಳು ಕಾರ್ಯಕ್ರಮವನ್ನ ಕೇಳ್ತಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನ ನೋಡ್ಬಿಡೋಣ. ಚಿತ್ರದುರ್ಗದಿಂದ ಪಂಡರಳ್ಳಿ ರವಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ತಮಗೂ ಕೂಡ ನಮಸ್ಕಾರವನ್ನ ತಿಳಿಸ್ತಾ, ಇವತ್ತಿನ ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ನಮ್ಮ ನಾಡಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ಅದ್ಭುತ ಕಾದಂಬರಿ ಕಾನೂರು ಹೆಗ್ಗಡತಿ, ರಾಷ್ಟ್ರಕವಿ ಕುವೆಂಪು ಅವರ ಲೇಖನದಿಂದ ಮೂಡಿಬಂದಂತಹ ಕನ್ನಡ ಸಾಹಿತ್ಯ ಲೋಕದ ಅದ್ವಿತೀಯ ಕಾದಂಬರಿ. ಈ ಕಾದಂಬರಿಯನ್ನ ಗಿರೀಶ್ ಕಾರ್ನಾಡ್ ಅವರು ಸಿನಿಮಾದಲ್ಲಿ ಕಾದಂಬರಿಯ ಮೂಲಕ ನಿರ್ದೇಶಿಸಿ ಇರುವ ಸಿನಿಮಾವನ್ನ ನಾವು ಸಹ ನೋಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ನಮಗೆ ತಿಳಿಸುತ್ತಾ, ಹಾಗೂ ಕುವೆಂಪು ಅವರ ರಚನೆಯ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಎಂಬ ಸುಮಧುರ ಗೀತೆಯ ಮೂಲಕ ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ತಮಗೂ ಕೂಡ ಶುಭ ದಿನ. ಮತ್ತೊಂದು ಸಂದೇಶ ಬಂದಿದೆ ಶಾಂತಾಚಾರ ಬಡಿಗೇರಿ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ನಮಸ್ತೆ. ಎಫ್ಎಂ ಚಿತ್ರದುರ್ಗದಲ್ಲಿ ಪ್ರಸಾರವಾಗುತ್ತಿರುವ ಜಾನಪದ ಗೀತೆಗಳು ಹಾಗೂ ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಿಸಿ ನಡೆಸಿಕೊಂಡು ಚೈತ್ರ ಕೆ ವಿಜಯ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕನ್ನಡದ ಮಹಾನ್ ಸಾಹಿತಿ ದಿಗ್ಗಜರಾದ ಕುವೆಂಪು ಅವರ ಜೀವನ, ಸಾಹಿತ್ಯ ಸೇವೆ, ಕೃತಿಗಳು ಹಾಗೂ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಅಪಾರ ಕೊಡುಗೆಗಳ ಕುರಿತು ಬಹಳ ಸುಂದರವಾಗಿ ಮತ್ತು ಮಾಹಿತಿ ಪೂರ್ಣವಾಗಿ ವಿವರಿಸಲಾಯಿತು. ಈ ಕಾರ್ಯಕ್ರಮದ ಮೂಲಕ ಕುವೆಂಪು

ಅವರ ಸಾಹಿತ್ಯ ಲೋಕದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತಾ ಅವಕಾಶ ದೊರೆಯಿತು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಸಾರವಾದ ಇಂಪಾದ ಜಾನಪದ ಗೀತೆಗಳು ಮತ್ತು ಮನರಂಜನಾ ಹಾಡುಗಳು ಕಾರ್ಯಕ್ರಮದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿದೆ. ಮಾಹಿತಿ ಮತ್ತು ಮನರಂಜನೆಯ ಸಮನ್ವಯದೊಂದಿಗೆ ಮೂಡಿ ಬಂದ ಈ ಕಾರ್ಯಕ್ರಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿತು, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಶ್ರೋತೃಗಳೇ, ಈ ಕಾರ್ಯಕ್ರಮಕ್ಕೆ ಒಂದು ಮೆಚ್ಚುಗೆಯ ಸಂದೇಶ ಕಳಿಸ್ತಿರಲ್ಲ, ಅದೊಂದು ನಿಜಕ್ಕೂ ಒಂದು ಸಾರ್ಥಕತೆ ಅಂತಾನು ಅನ್ಸುತ್ತೆ. ಓಕೆ, ಯಾರೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ ಹಾಗೂ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಧನ್ಯವಾದಗಳನ್ನು ತಿಳಿಸ್ತಾ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನೇನು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರವನ್ನು ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭೇಟಿ ಬಚಾವೋ ಭೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015 ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಭೇಟಿ ಬಚಾವ್ ಭೇಟಿ ಪಡಾವ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂಥ 2015 ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನ ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನ ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹೆಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015 ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೀಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು

0: ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟ್ರವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ಧತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
2: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು, ಆದ್ರೆ ಅವಳು ವಾಪಸ್ ಬರೋದಿಲ್ಲ ಕಣು. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯಾ? ಮಗನ ಪ್ರಶ್ನೆಗೆ ಒಂದುಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೇ ಹೋಗಿರ್ಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರು ಅವಳ ಪರವಾಗಿ ಮಾತನಾಡೋದನ್ನ ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗು ಒಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ.

ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ ಒಂದ್ ತಿಂಗ್ಳು ಮೇಲಾಯ್ತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನು ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನ್ ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದು ಬಿಡು ಅಮೃತ, ಇಲ್ಲ ಅಂದ್ರೆ ಇವನು ಇವನ ಹೆಂಡತಿ ಜಪ ಮಾಡ್ಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನ್ ಇಲ್ಲಿಗೆ ಬಂದ್ರೆ ಅವನ್ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದ್ರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದ್ಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರು ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ, ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರ. ಆದ್ರೆ ಅವಳ ಗಂಡನ ಮಾತನ್ನ, ಅವನ ಮನಸ್ಥಿತಿಯನ್ನ ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದ್ಯಾ? ಒಂದು ಸಂಸಾರ ಒಡೆದು ಹೋಯ್ತು ಅಂದ್ರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯ್ತು ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನ ಮಾತ್ರ ಕೇಳ್ಕೊಂಡು ಅವಳನ್ನ ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ ಮಾತು ಜಾಸ್ತಿ ಆಯ್ತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್. ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ, ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ, ನೋವಿನಿಂದ ನುಡಿದ ಸ್ವರೂಪ್. ಏಯ್ ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಿನ್ನ ಸಂಸಾರಕ್ಕೆ ನಾನ್ ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ವನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆ ಆಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನ್ ಎಷ್ಟೇ ಬೈದ್ರು ಬಯಸ್ಕೊಳ್ತಿದ್ಲೆ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರ್ಲಿಲ್ಲ. ಆದ್ರೆ ನೀನೇ ಅವಳನ್ನ ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನ ತಿನ್ಕೊಂಡವಳು, ನತದೃಷ್ಟಿ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೆ ಇದ್ದವಳು ಈ ತರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ವನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡ್ಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ, ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಹಾಳಾಗೋದನ್ನ ನನ್ ಕೈಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಮದುವೆ ಆಗಿ 6 ವರ್ಷ ಆದ್ರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನ ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನ್ ಮಾತನಾಡ್ತಾ ಇದೀಯ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದ್ರೆ ನಿನ್ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯ್ತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಎಲ್ಲಾ ಸತ್ಯ ಹೊರಗೆ ಬಂದ್ರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೆ ನಡುಗಿ ಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೀಯಾ? ಹೌದಮ್ಮ, ತಾಯಿ ಅಂದ್ರೆ ದೇವತೆ ಅಂತಾನೆ ನಾನು ಇಷ್ಟು ದಿನ ನಂಬಿಕೊಂಡಿದ್ದೆ. ಆದ್ರೆ ಸತ್ಯದ ದರ್ಶನ ಆದ್ಮೇಲೆ ನೀನ್ ನನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ ಮೇಲೇನೆ ಸಿಟ್ಟು ಬರ್ತಾ ಇದೀಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೀಯಾ ಅನ್ಕೊಂಡಿದ್ದೆ. ಆದ್ರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೀಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ

0: ಕ್ರೋವು ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯೋಯ್ಯೋ, ಏನು ಅನ್ಯಾಯ ಸ್ವರೂಪ ಇದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ನ ಮೇಲೆ ಹಾಕಿದ್ರೆ ನಾನೇನ್ ಮಾಡ್ಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ, ನಿನ್ನ ಮಗಳು ಅಂದ್ರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನ ನನಗೆ ಹೇಳಿದ್ರು ಕೂಡ ನಾನು ನಂಬಲಿಲ್ಲ. ನೀನಂಥವಳ ಅಲ್ಲ ಅಂತಾನೆ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನ ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನ ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇನೆ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದ್ರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನ್ ಕಾಪಾಡಿಕೊ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದ್ರೆ ಅಮ್ಮನ ಜೊತೆ ನೀನು ಕೂಡ ಜೈಲ್ ಸೇರ್ಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗ್ಲಿಲ್ಲ, ನನಗೂ ಮೋಸ ಮಾಡ್ಲಿಲ್ಲ. ಹಾಗೆ ಇನ್ನೊಂದ್ ಮಾತಮ್ಮ, ಅಮೃತನ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತಿದ್ದೀಯಲ್ಲ, ನಾನೆಲ್ಲಾದ್ರೂ ಅಮೃತನ ಮದ್ವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನ ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆ ಆಗಿದ್ದ ನನ್ನ ಗೆಳತಿ ಸವಿತಳನ್ನ ಮದುವೆ ಆಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನ್ ಮದುವೆ ಆಗ್ಬೇಕು ಅಂತ ನೀನ್ ಕನ್ಸು ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದ್ರೆ ನಿನಗೂ ಆಗ್ಬೇಕು, ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದ್ರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೋ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದ್ರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ದಿನನು ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾಳೆ, ಆದ್ರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದ್ರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಈ ಪರಿಸರದಿಂದನೇ ದೂರ ಹೋಗ್ಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ, ಆದ್ರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ. ಅದನ್ನ ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗ್ಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ರು ರೈಟರ್ ಅನ್ನ ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರ್ತಾರೆ. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ಅವರನ್ನ ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ, ಯಾಕಂದ್ರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ.

0: ಸಣ್ಣ ಕಥೆ ಕೇಳಿದಿರಿ, ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
1: ಭಾವಗೀತೆ ಸುಬ್ರಾಯ ಚೊಕ್ಕಾಡಿ ಅವರ ರಚನೆ.

ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರವನ್ನ 102.6 ಕಂಪನಾಂಕಗಳಲ್ಲಿ. ಇದೀಗ ಕೆಲವು ಪ್ರಕಟಣೆಗಳು. ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳ ಪಟ್ಟಿ ಈ ರೀತಿ ಇದೆ. ತಿರುಗುಬಾಣ ಚಿತ್ರದಿಂದ ಈ ಗೀತೆ

0: ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಮೆಚ್ಚುಗೆ ಸಂದೇಶವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9448640273ಕ್ಕೆ ಸಂದೇಶವನ್ನ ಕಳಿಸಬಹುದು.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943436.
0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳು.

0: ಇದಕ್ಕೆ ಕೇಳುಗರ ವಾಟ್ಸ್ಆಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳಿದರೆ ಒಂದು ವಿಶೇಷ ಮಾಹಿತಿ ಏನು ಅಂತಂದರೆ, ಹಿಟ್ಲರ್ ಕೀಟ ಅಂದರೆ ಹಿಟ್ಲರ್ ಬಗ್ ಅಂತ ಒಂದು ಪ್ರಮುಖ ಕೀಟವಿದೆಯಂತೆ. ಅದರ ವೈಜ್ಞಾನಿಕ ಹೆಸರು ಕಿಟಾಕ್ಯಾಂಥಸ್ ಇನ್ಕಾರ್ಟೇನಸ್ ಅಂತೇಳಿ. ಇದು ಇದರ ವಿನ್ಯಾಸದ ಬಗ್ಗೆ ನೋಡೋದಾದರೆ, ಇದರ ಬೆನ್ನಿನ ಚಿಪ್ಪಿನ ಮೇಲೆ ಹಳದಿ ಮತ್ತು ಕಪ್ಪು ಬಣ್ಣದ ವಿನ್ಯಾಸವಿದ್ದು, ಇದು ನಿಖರವಾಗಿ ಹಿಟ್ಲರ್ನ ಮುಖ ಮತ್ತು ಮೀಸೆಯನ್ನು ಹೋಲುತ್ತಂತೆ. ಅಂದರೆ ಒಂದು ಮಾನವನ ಮುಖವನ್ನು ಹೋಲುತ್ತಂತೆ. ಈ ಒಂದು ಹಿಟ್ಲರ್ ಬಗ್ ಎಂದೇ ಖ್ಯಾತವಾಗಿರುವ ಈ ಒಂದು ಕೀಟ ನಮ್ಮ ಕರ್ನಾಟಕದ ಗದಗ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪತ್ತೆಯಾಗಿದೆಯಂತೆ. ಈ ಮಾನವನ ಮುಖವನ್ನು ಹೋಲುವ ವಿನ್ಯಾಸವನ್ನು ಇದು ಜಗತ್ತಿನಾದ್ಯಂತ ವಿಶೇಷ ಗಮನವನ್ನು ಸೆಳೆದಿದೆಯಂತೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳುವಿರಿ. ನಂತರ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಮೂಡಿಬರಲಿದೆ.
2: ಆಕಾಶವಾಣಿ ಇದೀಗ ಕೇಳಿ,
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ
2: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್.
3: ನೋಡಿ ಪ್ರಿಯ ಕೇಳುವರಿ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು ಉಸಿರಿಗೆ ಭರವಸೆಯನ್ನು ಕೊಡುವ, ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
4: ನಮಸ್ಕಾರ ಮೇಡಮ್. ಎಲ್ಲಾ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
3: ಡಾಕ್ಟರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ.
4: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ GNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಂನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
3: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
4: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
3: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
4: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಅಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಅಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯ್ತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟ್ ಅಲ್ಲಿ ನೋಡುವಾಗಲಿ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತೆ ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್. ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ ಮತ್ತೆ ನ್ಯೂಮೋನಿಯಾ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ತರ ಆಗೋದ್ರಿಂದ ಅಲ್ಲಿನೂ 60-80% ಪೇಷಂಟ್ಸ್ ರೆಸ್ಪಿರೇಟರಿ ಡಿಸೀಸ್ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡ್ ಅನ್ನು ಚಾಯ್ಸ್ ಮಾಡ್ಕೊಂಡೆ. ಬಿಕಾಸ್ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತೆ ಈ ತರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಬೇಕಾಗಿದ್ದ ಒಂದು ಬ್ರಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದೇ ಒಂದ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
3: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸ?
4: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು, ಮತ್ತು ಕಫದಲ್ಲಿ ರಕ್ತ ಬರೋದು, ಈ ಥರ

0: ಸಮಸ್ಯೆಗಳಿಂದ ಈ ತರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವ್ ಅಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ, ಮೈಕೋಬ್ಯಾಕ್ಟೀರಿಯಲ್ ಅಲ್ಲಿ ಟಿ ಬಿ ಇರುತ್ತೆ, ಮತ್ತೆ ನಾನ್ ಇನ್ಫೆಕ್ಟಿವ್ ಅಲ್ಲಿ ಅಸ್ತಮಾ, ಸಿ ಒ ಪಿ ಡಿ, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸ್ ಈ ತರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
1: ಕೊಡ್ತೀರಾ
2: ಡಾಕ್ಟರ್?
1: ಇಲ್ಲಿ ಅಸ್ತಮಾ ಮತ್ತು ಸಿ ಒ ಪಿ ಡಿ ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ.
0: ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು ದಮ್ಮು ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಎಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂದರೆ ಆವಾಗಾವಾಗ ಕಾಣಿಸ್ಕೊ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು, ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ, ಮತ್ತು ಅಡಲ್ಟ್ ಅಸ್ತಮಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಸಿ ಒ ಪಿ ಡಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು, ಕಫ, ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬರಳುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬರಳುತ್ತಿರ್ತಾನೆ. ಸೊ ಇದು ಫೋರ್ತ್ ಆರ್ ಫಿಫ್ತ್ ಡೆಕೆಡ್ ಡಿಸೀಸ್ ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಆ್ಯಂಡ್ ಅದರ್ ರೀಸನ್ ಇರುತ್ತೆ.
1: ಡಾಕ್ಟ್ರೇ, ಈಗ ಕ್ಷಯ ರೋಗ ಟಿ ಬಿ ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
0: ಟಿ ಬಿ ಒಂದು ಏಜ್ ಓಲ್ಡ್ ಡಿಸೀಸ್, ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ ಟಿ ಬಿ. ಮೊದಲಿನಕ್ಕಿಂತ ಈಗ ಟಿ ಬಿಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಈವ್ನಿಂಗ್ ರೈಸ್ ಆಫ್ ಟೆಂಪರೇಚರ್, ಮತ್ತು ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೇಟ್ ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ ಎಫ್ ಬಿ ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ, ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಇಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ ಟಿ ಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ, ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟು 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್ಗೆ.
2: ಡಾಕ್ಟರ್
1: ನೋಡಿ, ಇದು ಟಿ ಬಿ ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
0: ಟಿ ಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಇದೀಗ ನಾವು ಟಿ ಬಿ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಕಮಿಟ್ಮೆಂಟು, ಎನ್ ಜಿ ಓಸ್ ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟಿಂದ ಇದು ನಾವು ಸಾಧ್ಯ ಆಗುತ್ತೆ, ಅವಾಗೆ ನಾವು ಟಿ ಬಿ ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ ನಾವು ಇದನ್ನು ಪ್ರೀ ಪ್ರೋಗ್ರಾಮಿಕ್ ಎರ ಆ್ಯಂಡ್ ಪ್ರೋಗ್ರಾಮಿಕ್ ಎರ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906 ಇಂಡಿಯಾನಲ್ಲಿ ಫಸ್ಟ್ ಟೈಮಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿ ಬಿ ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ಥರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ನೋಡಿದ್ದು 1906 ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ನು ಪ್ರೋಗ್ರಾಮಿಕ್ ಎರ ಅಂತ ಬಂದರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದಮೇಲೆ 1961 ಫಸ್ಟ್ ಟೈಮು ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್, ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ನು 1996 ಅದೇ ಪ್ರೋಗ್ರಾಮ್ ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನು ಗೇನ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಏನು ಅಡ್ವಾಂಟೇಜಸ್ ಇತ್ತು, ಏನು ಅಪ್ಡೇಷನ್ ಬೇಕು, ಏನು ಫಾರ್ವರ್ಡ್ ಆಗಿ ಮಾಡಬೇಕಿತ್ತು ಅಂತ ಮಾಡಿ 1997 ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗಿ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲ್ ಅಲ್ಲೇ ಮಲ್ಟಿಪಲ್ ಡ್ರಗ್ಸ್ ನಿಂದ ಇಂಟೆನ್ಸಿವ್ ಫೇಸ್ ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೇ

0: ಮತ್ತೆ ಇವ್ಯಾಲ್ಯುವೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆರ್ ಎಂಡಿಆರ್ ಟಿಬಿ ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2006 ಅಲ್ಲಿ ಡಾಟ್ಸ್ ಪ್ಲಸ್ ಅಂತ ಸಪರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ಇಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮ್ ಅನ್ನು ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯುವೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀ ಆಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀ ಆಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸ್ ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100% ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಈವನ್ WHO ಅಂಡ್ ಅದರ್ ಕಾರ್ಪೊರೇಟ್ ಕಂಪನೀಸ್ ಆರ್ ಇನ್ವಾಲ್ವ್ಡ್ ಇನ್ TB ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
1: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
0: ಹೋಗ್ತಾ ಇದೀವಿ. ಸೊ ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
1: ಡಾಕ್ಟ್ರೆ, ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
0: ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಕಂಪೇರ್ ಟು ಟಿಬಿ ಅಲ್ಲಿ TBಯಲ್ಲಿ ತಿಂಗಳಾನುಗಟ್ಲೆ ಅಥವಾ ವಾರಾನುಗಟ್ಲೆ ರೋಗಿ ಬಳತಿರ್ತಾನೆ. ನಿಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದ್ರೆ ಒಂದು 2 ದಿನ 3 ದಿನ ಅಥವಾ ಒಂದು ವಾರದೊಳಗೇನೆ ಜ್ವರ, ಕೆಮ್ಮು, ಕಫ, ಉಸಿರಾಟಕ ತೊಂದರೆ, ಎದೆ ನೋವು, ಈ ತರ ಸಮಸ್ಯೆಗಳಲ್ಲಿ ಬಳತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗುತ್ತೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ? ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದ್ರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಲೇನು ಇನ್ ಇಂಡಿಯಾ ಸೆಟಪ್ ಅಲ್ಲೇ ಪ್ರಿವಿಲೆನ್ಸ್ ರೇಟು 14-16% ಇದೆ ಹೂ ಆರ್ ಅಬೋವ್ ಏಜ್ 40. ಮತ್ತೆ ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ತರ ಕ್ಯಾನ್ಸರ್ಸ್ ಆಗ್ತದೆ. ಸೊ ಆನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60-70,000 ಕೇಸಸ್ ಆರ್ ಆನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟ್ರೆ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ICUಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ ಒಂದು ಪೇಷಂಟ್ನ OPD ಬೇಸಸ್ ಆಗಿ ಇವ್ಯಾಲ್ಯುವೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 categories ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡ್ ಅಲ್ಲ ಅಂದ್ರೆ ಜಸ್ಟ್ ಹ್ಯಾವಿ ಆಂಟಿಬಯೋಟಿಕ್ಸ್, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದ್ರೆ ಅಲ್ಲಿ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ IV ಆಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ICU ಅಂತ ಬಂದಾಗ, ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
0: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದ್ರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶ್ವಲಿ ಪೇಷಂಟ್ಗೆ ಉಸಿರಾಡಕ್ಕೆ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷಿನ್ ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷಿನ್ ಕನೆಕ್ಟ್ ಮಾಡೋದ ಅವಾಗ ಪೇಷಂಟ್ ಕೃತಕವಾಗಿ ಉಸಿರಾಡುತ್ತೆ. ಆ ಮಷಿನ್ ಅಲ್ಲಿ ಸೆಟ್ ರೇಟ್ ಪ್ರಕಾರ

0: ಉಸಿರಾಟ ಪೇಷಂಟ್ ಹೋಗುತ್ತೆ, ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷೀನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್ ಆರ್ ಹೀ ಈಸ್ ಬ್ರೀದಿಂಗ್ ಈಸ್ ಓನ್ ಮಷೀನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನು ಓ ಟು ಇನ್ಹೇಲೇಷನ್ ಆಕ್ಸಿಜನ್ ಸಪ್ಲಿಮೆಂಟರಿ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
1: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
0: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಏನ್ ಇನ್ಫೆಕ್ಷನ್ ಇದ್ದಾಗ ಅದು ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ ಡಬ್ಲ್ಯೂ ಪಿ ಸಿ ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000 ಪ್ಲಸ್, ಪೇಷಂಟ್ ಈಸ್ ಹ್ಯಾವಿಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಅಂಡ್ ದೆನ್ ಟೆಕಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದ್ರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
1: ಹೀಗಾಗಿ ಅದು ತುಂಬಾ ಅಪಾಯಕಾರಿಯಾಗಿ
0: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸು, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸು, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸು, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸು, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
1: ಡಾಕ್ಟ್ರೇ, ಈಗ ಐಸಿಯುನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
0: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲೇ ಫಸ್ಟ್ ಐ ಸಿ ಯು ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ಐ ಸಿ ಯು ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, his condition, his progress, his improvement. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳದಂಗೆ ಅಟೆಂಡರ್ಸ್, ಬೈಸ್ಟ್ಯಾಂಡರ್ಸ್ ಅವರು ಕಾನ್ಶಿಯಸ್, ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲೂ ಮೇಮ್ ಕೇಳೋ ಕ್ವಶನ್ಸ್ ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ದು ಕಂಡೀಷನ್ನು, ರೋಗ ಪ್ರೊಗ್ರೆಷನ್ನು, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೊಗ್ರೆಷನ್, ಈವ್ನಿಂಗ್ ಪ್ರೊಗ್ರೆಷನ್, ಓವರ್ ನೈಟ್ ಪ್ರೊಗ್ರೆಷನ್ ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್, ಆರ್ ಡೇ ಬೇಸಿಸ್, ಆರ್ ನೈಟ್ ನೈಟ್ ಅಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
1: ಹೌದು.
0: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈಸ್ಟ್ಯಾಂಡರ್ಸ್ ಅಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಐ ಸಿ ಯು ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮ್ಗೆ ಇಂಪಾರ್ಟೆಂಟು ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟ್, ಚಿಕಿತ್ಸೆ. ಆ ಚಿಕಿತ್ಸೆಗೆ ಪೇಷಂಟು ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಬಹಳ ಆಂಗ್ಸೈಟಿ ಇರುತ್ತೆ, ಮತ್ತು ಗಾಬರಿ ಇರುತ್ತೆ. ಅದನ್ನು ನಾವು ಅವರಿಗೆ ಇರೋ ಸಿಚುವೇಶನ್ನು, ನೈಜ ಸಿಚುವೇಶನ್ನನ್ನು ಆ ಟೈಮಿಗೆ ಕಾಲಕ್ಕೆ ತಕ್ಕಂಗೆ ಇವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತಗೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು, ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್.
1: ಡಾಕ್ಟ್ರೇ, ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನ?
0: ಯೂಶ್ವಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸ್ ಗಳು ಬಹಳ ಕಾಮನ್. ಕೆಮ್ಮು, ಶೀತ, ನೆಗಡಿ, ಇದು ಇಬಿಆರ್ಗೂ ಸಣ್ಣ ಮಗುನಿಂದ ಹಿಡ್ಕೊಂಡು ವಯಸ್ಸಾದವರ್ಗು ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರೊಂಕಿಯಾಕ್ಟೈಸಿಸ್ ಈ ತರ ಇರೋ ಪೇಷಂಟ್ಸ್ ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಚಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬಾ ಖಾರ ತಗೋದು, ತುಂಬಾ ಫ್ರೈಡ್ ಐಟಮ್ಸ್ ತಿನ್ನೋದು ಆ ತರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟ್ರೆ, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು

0: ಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ.
1: ಸೊ ಇದ್ರ ಸಂಬಂಧ ಇವೇ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಎಲ್ಲರೂ ಟ್ರೀಟ್ ಮಾಡಬೇಕು, ಇದೇನು ಒಬ್ರು ನಾವು ಉಸಿರಾಟ ತೊಂದರೆ ಆದ್ರೆ ಸ್ಪೆಷಲಿಸ್ಟ್ ಗೆ ಹೋಗ್ಬೇಕಂತ,
0: ಅದಕ್ಕೆ
1: ಉಸಿರಾಟ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ಲಕ್ಷಣಗಳು. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸರ್ನ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದ್ರೆ ಫಿಸಿಷಿಯನ್ಸ್ಗೆ ಹೋಗ್ಬಹುದು. ಸೊ ಫಿಸಿಷಿಯನ್ಸ್ ಎಮ್ ಡಿ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು, ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನ್ಯೂಮೋನಿಯಾ, ಟಿಬೋಕ್ಲೋಸಸ್, ಅಸ್ಮ ಈ ತರ ಬಂದ್ಬೋದು. ಸೊ
0: ರೋಗ ವಿಪರೀತಗೊಂಡಾಗ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟ್ರೆ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಅಂತ,
1: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲಿ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮ್ಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂದ್ರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
0: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು?
1: ಹೌದು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು ಸಿಒಪಿಡಿ ಅಂತೀವಿ, ಸಿಒಪಿಡಿ ಅಲ್ಲಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ ಸಿಒಪಿಡಿ, ಆಸ್ತಮಾ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಗೆ ವಾಯು ಮಾಲಿನ್ಯ ಅಂದ್ರೆ ಫ್ರೀಕ್ವೆಂಟ್ ಆಗಿ ಎಕ್ಸಾಜರ್ಬೇಷನ್ಸ್ ಆಗುತ್ತವೆ, ಅಂದ್ರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ತರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡ್ಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಅಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
0: ಪ್ರಿಕಾಷನ್ಸ್ ಅನ್ನ ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ ಡಾಕ್ಟರ್. ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
1: ಮನಸ್ಸಿಗೆ ಹತ್ತಿರವಾಗಿದೆ ಅಂದ್ರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸ್ ಅಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದ್ರು, ನೀ ಬೇರೆ ಕಡೆ ಬೇರೆ ಜನ ಸಿಗ್ಬಹುದು, ಈ ಪ್ಲೇಸ್ ಅಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸ್ ಅಲ್ಲಿ ನೀನ್ ಓದಿರೋದ್ರಿಂದ, ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡುವ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಅವಾಗಿನ ಡಿಸಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು ವೈ ಎಸ್ ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ BLD ಮೆಡಿಕಲ್ ಕಾಲೇಜ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗೆ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟ್ರಿಕ್ಟ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ ಅಮಾಂಗ್ ಕರ್ನಾಟಕ ಅಂಡ್ ಇವನ್ ಬೆಸ್ಟ್ ಡಿಸ್ಟ್ರಿಕ್ಟ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟ್ರಿಕ್ಟ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ DC ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮಲ್ಲಿ.
0: ಕೋವಿಡ್ ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
1: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಅಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ತರ ಧೂಮಪಾನದಿಂದ ದೂರ ಇರಬೇಕು, ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಂ ನಿಂದನೂ ದೂರ ಇರಬೇಕು. ಯಾಕಂದ್ರೆ ಆಲ್ಕೋಹಾಲಿಸಂ ನಿಂದ ವಿಪರೀತ ಅಲ್ಲ ಅವರಿಗೆ.

0: ಇಮ್ಯುನೋ ಸಪ್ರೆಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
1: ಸರಿ ವೈದ್ಯರೇ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
0: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
1: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರೇ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
2: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
1: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 million hectare ಪ್ರದೇಶದಲ್ಲಿ 65 million hectare ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ. ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ, ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿ

ಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರುವುದರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು. ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸೋದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 96,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿತ್ತು. ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನೂ ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 25, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವ

0: ಜಿಲ್ಲೆಯಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವುದು, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕೆಶ್ಮ್ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76 ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು ಅವರ

ಶಿಕ್ಷಣ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಶ್ರೋತೃಗಳೆಲ್ಲರಿಗೂ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 1:20:39. ಇದೀಗ ಕಾರ್ಯಕ್ರಮ ಉಲ್ಲಾಸ. ಕೇಳುಗರೆ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುರಾಜ್ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಬಳಕೆ, ನಂತರ ಆರೋಗ್ಯ ಬಿಂದು ಹಾಗೂ ಕೆಲವು ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಉದ್ಯಮಗಳ ಅಭಿವೃದ್ಧಿ, ವ್ಯಾಪಾರದ ಅವಕಾಶಗಳು, ಬ್ರಾಂಡಿಂಗ್ ಆಗಿ ಒಂದೇ ವೇದಿಕೆ, ಒಂದು ದಿನದ ಸಮಾವೇಶ. ಬ್ರ್ಯಾಂಡ್ ಚಿತ್ರದುರ್ಗ, ಹಿಂದೂ ಎಕನಾಮಿಕ್ ಫೋರಂ ಚಿತ್ರದುರ್ಗ ಚಾಪ್ಟರ್, ವಿಡಿ ಸಾವರ್ಕರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬನಶಂಕರಿ ವಾಣಿಜ್ಯ ಸಹಕಾರ ಸಂಘದ ನೇತೃತ್ವದಲ್ಲಿ ಜೂನ್ 13 ಶನಿವಾರದಂದು ಬೆಳಗ್ಗೆ 8 ಸಂಜೆ 6 ಮಹರ್ಷಿ ವಾಲ್ಮೀಕಿ ಭವನ ಚಿತ್ರದುರ್ಗ ಇಲ್ಲಿ ಏರ್ಪಾಡಾಗಿದೆ. ಮೊಬೈಲ್ ಸಂಖ್ಯೆ 8861.
2: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25 ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರುತ್ತಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
0: ಕೆಳಗರೆ ನೀವು ಕೇಳ್ತಾ ಇದ್ರಿ ಉಲ್ಲಾಸ ಕಾರ್ಯಕ್ರಮವನ್ನ. ಮೊದಲಿಗೆ ಗಮನಿಸಿ, ಇಂದು ಸಂಜೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ತಿರುಗುಬಾಣ ಚಿತ್ರದಿಂದ ಈ ಗೀತೆ.

ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಮೆಚ್ಚುಗೆಯ ಸಂದೇಶವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಈ ಹಾಡುಗಳು ಯಾಕೆ ಇಷ್ಟ ಅನ್ನೋ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640273ಕ್ಕೆ ತಮ್ಮ ಸಂದೇಶವನ್ನ ಕಳಿಸಬಹುದು ಸಂಜೆಯ 4 ಗಂಟೆಯ ನಂತರ. ಹಾಗಾದ್ರೆ ಉಲ್ಲಾಸ ಕಾರ್ಯಕ್ರಮ ಅಂತಂದ್ರೆ

ಪ್ರಶ್ನೆ ಇರಬೇಕು ಅಲ್ಲ. ಇಂದಿನ ಪ್ರಶ್ನೆ ಯಾವುದು ಅಂತಂದ್ರೆ, ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯವನ್ನ ಕಟ್ಟಿದ ಚಕ್ರವರ್ತಿ ಯಾರು? ಇಂದಿನ ಪ್ರಶ್ನೆ ಏನು ಅಂತಂದ್ರೆ, ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯವನ್ನ ಕಟ್ಟಿದ ಚಕ್ರವರ್ತಿ ಯಾರು ಅನ್ನೋದು ಇಂದಿನ ಉಲ್ಲಾಸ ಕಾರ್ಯಕ್ರಮದ ಪ್ರಶ್ನೆ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ನಮ್ಮ ನೆಲದ ವಾಟ್ಸಪ್ ಸಂಖ್ಯೆಗೆ ಕಳಿಸುವುದರ ಮೂಲಕ ತಿಳಿಸಬಹುದು. ನಮ್ಮ ನೆಲದ ವಾಟ್ಸಪ್ ಸಂಖ್ಯೆಗಳು 9444864273.

ಹೋಗ್ತೇನೆ. ಈಗೊಂದು ಭಾವಗೀತೆಯನ್ನ ಕೇಳೋಣ. ರಚನೆ ಜಗದೀಶ್ ಅವರು, ಹಾಡಿದ್ದಾರೆ ಎಚ್ ಆರ್ ಲೀಲಾವತಿ ಮತ್ತು ರಘುರಾಮ್ ಅವರು.

0: ಸರ್ಕಾರಿ ಕೆಲಸದಲ್ಲಿದ್ದಾಗ ಮಾತ್ರ ಸರ್ಕಾರಿ ಕಾರನ್ನು ಉಪಯೋಗಿಸೋದು, ಸ್ವಂತ ಕೆಲಸಕ್ಕೆ ತಪ್ಪಿ ಕೂಡ ಸರ್ಕಾರದ ವಸ್ತುಗಳನ್ನು ಬಳಸೋರಲ್ಲ. ತಾವೆಲ್ಲ ಕೇಳಿರ್ಬೇಕು, ದಂತಕತೆ ಆಗಿದ್ದವರು ಮೇಣಬತ್ತಿ ಇಟ್ಟು ಉಪಯೋಗಿಸುವಾಗ ಸರ್ಕಾರಿ ಕೆಲಸವಾಗ ಒಂದು ಮೇಣಬತ್ತಿ, ಅದು ಮುಗಿದ ಮೇಲೆ ತಮ್ಮ ವೈಯಕ್ತಿಕ ಪತ್ರ ಬರೆಯೋ ಇನ್ನೊಂದು ಬೇರೆ ಮೇಣಬತ್ತಿ, ತಮ್ಮ ಖರ್ಚಿನ ತಂದದ್ದು ಈ ತರ ಇದ್ರು ಅಂತೆಲ್ಲ ಕೇಳಿದ್ದು ನಾವು. ಒಂದ್ಸಲ 1917 ರಜೆ ತಗೊಂಡು ಜಪಾನ್ ಮತ್ತು ಇದರ ದೇಶಕ್ಕೆ ಪ್ರಯಾಣಕ್ಕೆ ಹೋದರು. ಸ್ಟೇಷನ್ಗೆ ಸ್ವಂತ ಕಾರಲ್ಲಿ ಬಂದರು. ಕಾರ್ ಎಂದಿಳಿದು ತಮ್ಮ ಸೂಟ್ ಕೇಸ್ ಅಂತ ತಾವೇ ಹೊತ್ತು ಪ್ಲಾಟ್ಫಾರ್ಮಿಗೆ ಬಂದರು. ಅವ್ರ ಕಾರ್ಯದರ್ಶಿ ಮತ್ತು ಅವ್ರ ಸೇವಕ ವಿಶ್ವೇಶ್ವರಯ್ಯನವರ ಕೈಲಿದ್ದಂಥ ಪೆಟ್ಟಿಗೆ ತಗೋಬೇಕು ಅಂತ ಮುಂದಾದರು. ಅವ್ರು ಹೇಳಿದ್ದೇನು ಗೊತ್ತಾ, ಅವಾಗ ಈ ಪೆಟ್ಟಿಗೆ ನನ್ನ ಸ್ವಂತದ್ದು, ನಾನು ಈ ಕ್ಷಣದಲ್ಲಿ ದಿವಾನ ಅಲ್ಲ, ರಜೆಯಲ್ಲಿರುವಂಥ ಖಾಸಗಿ ಮನುಷ್ಯ, ನನ್ನ ಪೆಟ್ಟಿಗೆನ ನಾನೇ ಹೊರಬೇಕಾದದ್ದು ಸರಿ ಅಂತ ಹೊರಟೆ ಬಿಟ್ರು. ಇದು ನೆನೆಸ್ಕೋಬೇಕು ಸ್ವಾಮಿ, ದಿವಾನರಾಗಿದ್ದಂಥ ಮನುಷ್ಯ ರಜೆಯಲ್ಲಿ ತಾನು ಖಾಸಗಿ ಮನುಷ್ಯ ಅಂತ ಕೆಲಸ ಮಾಡಿದಂಥದ್ದು. ಅವರು ದಿವಾನರಾಗಿದ್ದಾಗ ಇಲ್ಲಿ ಬಾಲಬ್ರೂಯಿ ಬಂಗ್ಲೆ ಇದೆಯಲ್ಲ ಅಲ್ಲಿದ್ದರು. ನಿವೃತ್ತರಾದ ಮೇಲೆ ಈ ಗಾಲ್ಫ್ ಮೈದಾನ ಪಕ್ಕ ಇದ್ದಂಥ ಅಪಲೆಂಡ್ ಬಂಗ್ಲೆ ಅಂತ, ಅಪಲೆಂಡ್ಸ್ ಬಂಗ್ಲೆ ಅಂತ ಅಲ್ಲಿರ್ತಿದ್ರು. ಆ ಮನೆ ವಾಯಿದೆ ಮುಗಿದ ತಕ್ಷಣ ಬೇರೆ ಮನೆ ನೋಡ್ಕೋಬೇಕಲ್ಲ. ಆಗ ಸರ್ಕಾರದ ಹಿರಿಯ ಅಧಿಕಾರಿಗಳು ಅವ್ರ ಕಡೆ ಬಂದು, ಸರ್ ನೀವು ಬದಲಾಯಿಸಲೇಬೇಕಾಗಿದ್ರೆ ಮತ್ತೆ ಬಾಲಬ್ರೂಯಿ ಬಂಗ್ಲೆಗೆ ಬಂದ್ಬಿಡಿ, ತಾವು ಹೇಗಿದ್ರು ಅಲ್ಲಿ ವಾಸ ಆಗಿರೋದ್ರಿಂದ ನಿಮ್ಗೆ ಹೊಂದ್ಕೊಳ್ಳೋ ತೊಂದರೆ ಇಲ್ಲ. ಅದಲ್ಲದೆ ತಾವು ದಿವಾನರಾಗಿದ್ದಾಗ ತಮ್ಮ ಅನುಕೂಲಗಳನ್ನು ನೋಡಿಕೊಂಡೇ ಬದಲಾವಣೆ ಮಾಡಿರೋದ್ರಿಂದ ನಿಮಗೆ ತುಂಬ ಸರಿ ಆಗ್ತದೆ ಅಂದರು. ಮತ್ತೊಬ್ಬರಾಗಿದ್ದರೆ ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ವಿಶ್ವೇಶ್ವರಯ್ಯನವರು ಹಾಗಲ್ಲ, ಅದಕ್ಕೆ ಅವ್ರು ದೊಡ್ಡವರಾದದ್ದು. ಅದಕ್ಕೆ ಪ್ರತಿಯಾಗಿ ಹೇಳಿದ್ರಂತೆ, ಹೌದಪ್ಪ ಸರಿ, ನಿಮ್ಮ ಸಲಹೆ ಕೃತಜ್ಞತೆಗಳಂದು. ಆದ ಬಾಲಬ್ರೂಯಿ ತುಂಬ ವಿಶಾಲವಾದಂಥ ಬಂಗ್ಲೆ, ನನ್ನ ಶಕ್ತಿ ಇರೋದು 150 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಬಾಡಿಗೆ ಕೊಡೋಕೆ ಶಕ್ತ ಅಲ್ಲ ನಾನು ಅಂದರು. ಅದು ಸರ್ಕಾರದ ಅಧಿಕಾರಿ, ಸರ್ ಈಗ ಬಾಲಬ್ರೂಯಿ ಬಂಗ್ಲೆ ಖಾಲಿ ಇದೆ, ಸರ್ಕಾರಕ್ಕೆ ಯಾವ ಬಾಡಿಗೆನೂ ಬರ್ತಾ ಇಲ್ಲ, ತಾವು ಅಲ್ಲೇ ಇದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿ ತೋಟದ ಕಟ್ಟಡ ಖರ್ಚಾದರೂ ಬಂದಂತಾಗಿ ಸರ್ಕಾರಕ್ಕೆ ಸ್ವಲ್ಪ ಪುಟ್ಟುವಳಿ ಆಗ್ತದಲ್ಲ, ಇಲ್ಲದ್ರೆ ಹೇಗೂ ಖಾಲಿ ಇರೋದ್ರಿಂದ ಅಷ್ಟು ಆದಾಯನೂ ತಪ್ಪಿ ಹೋಗ್ತದೆ, ತಾವು ಮನಸ್ಸು ಮಾಡಬೇಕು ಅಂತ ಕೇಳ್ಕೊಂಡ್ರು. ಆ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಲ್ಲಪ್ಪ, ಈ ಬಂಗ್ಲೆಗೆ ಹೆಚ್ಚು ಬಾಡಿಗೆ ಬರಬೇಕಾದದ್ದೇ, 150 ಬಹಳ ಕಮ್ಮಿ, ಅದಕ್ಕೆ ನಾನು ಕಡಿಮೆ ಬಾಡಿಗೆ ಕೊಟ್ಟರೆ ಸರ್ಕಾರಕ್ಕೆ ಅನ್ಯಾಯ ಮಾಡದಂತಾಗ್ತದೆ. ಈಗೇನೋ ಬಂಗ್ಲೆ ಖಾಲಿ ಇರ್ಬೋದು, ನಾಳೆ ಈ ಬಂಗ್ಲೆಗೆ ಮತ್ತೊಬ್ರು ದಿವಾನರು ಮತ್ತೊಬ್ಬ ಅಧಿಕಾರಿಯನ್ನು ಬಂದಾಗ ಹೆಚ್ಚಿನ ಬಾಡಿಗೆ ಬರೋದಿಲ್ವೇ? ನಾನು ಅಲ್ಲಿ ಆಗಲೇ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನೀವು ನಾನು ಬಿಡಿಸೋಕ್ಕೂ ಆಗೋದಿಲ್ಲ, ಹೆಚ್ಚಿನ ಆದಾಯವೂ ಬರೋಲ್ಲ, ಸರ್ಕಾರ ಮುಜುಗರಕ್ಕಾಗತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ನನ್ನಿಂದ ಸರ್ಕಾರಕ್ಕೆ ಯಾವ ಮುಜುಗರೂ ಆಗಬಾರ್ದು, ಯಾವ ಆದಾಯ ಗಳಿಕೆ ಕಮ್ಮಿನೂ ಆಗಬಾರ್ದು, ಆದ್ದರಿಂದ ನನ್ನಿಂದಾಗಿ ಕಮ್ಮಿ ಬಾಡಿಗೆ ಬರೋದು ಬೇಡ ಅಂತ ವಿನಯವಾಗಿ ಬಾಲಬ್ರೂಯಿ ಬಂಗ್ಲೆಗೆ ಹೋಗೋದನ್ನು ನಿರಾಕರಣೆ ಮಾಡಿ ಸಣ್ಣ ಮನೆಗೆ ಹೋದರು. ಇದು ವಿಶ್ವೇಶ್ವರಯ್ಯ ಬದುಕಿದಂಥ ರೀತಿ ಸ್ವಾಮಿ, ನಾವು ಗಮನಿಸಬೇಕು. ಸಣ್ಣ ಸಣ್ಣ ಅಧಿಕಾರದಲ್ಲಿರ್ತೇವೆ, ಸರ್ಕಾರದ ಎಲ್ಲ ಸವಲತ್ತುಗಳು ಬರಲಿ ಅಂತೇವೆ. ಸರ್ಕಾರದ ಸವಲತ್ತುಗಳು ಅಧಿಕಾರದಲ್ಲಿದ್ದಾಗಲ್ಲ, ರಜೆಯಲ್ಲಿದ್ದಾಗಲೂ ಬರಲಿ, ಯಾವಾಗಲೂ ಬರಲಿ, ಎಷ್ಟೋ ಸಲ ನಮ್ಮ ವೈಯಕ್ತಿಕ ಕೆಲಸಗಳೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ಕೊಂಡ್ಬಿಡ್ತೀವಲ್ಲ. ಈ ಸಾಮಾಜಿಕ ಬದ್ಧತೆಯ ಒಂದು ಅಂಶವಾದರೂ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಬಂದದ್ದಾದರೆ ಬಹುಶಃ ನಮ್ಮ ದೇಶ ಕಲಾಂ ಕಂಡಂಥ ಕನಸಿದೆಯಲ್ಲ, ಪ್ರಬುದ್ಧ ರಾಷ್ಟ್ರ ಆಗ್ತದೆ ಅಂತ ಆಗಬಹುದು ಅಂತ ಅನಿಸುತ್ತೆ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಮಾಡಬೇಕಾಗುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ನೀವು ಕೇಳ್ತಾ ಇದ್ರಿ ಉಲ್ಲಾಸ ಕಾರ್ಯಕ್ರಮವನ್ನ.
3: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
2: ಇನ್ನು ಮುಂದೆ ಕೇಳಿ ಆರೋಗ್ಯ ಬಿಂದು. ಆರೋಗ್ಯ ಬಿಂದುವಿನಲ್ಲಿ ಪಂಚವಿಧ ಕಷಾಯ ಕಲ್ಪಗಳಲ್ಲಿ ಹಿಮಕಲ್ಪನ, ಈ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ SL ಮೋಹನ್.
4: ಪಂಚವಿಧ ಕಷಾಯ ಕಲ್ಪನೆಗಳಲ್ಲಿ ಹಿಮಕಲ್ಪನ, ಇದನ್ನ ಆಂಗ್ಲ ಭಾಷೆಯಲ್ಲಿ ಕೋಲ್ಡ್ ಇನ್ಫ್ಯೂಷನ್ ಅಂತ ಸಹ ಕರೀತಾರೆ. ಇದರಲ್ಲಿ 1 ಭಾಗ ದ್ರವ್ಯಕ್ಕೆ 6 ಭಾಗ ನೀರು ಹಾಕ್ಬಿಟ್ಟು ಅದನ್ನ ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಸೋಸ್ಕೊಂಡು ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಈ ಕಲ್ಪನಾನ ನಾವೆಲ್ಲ ಉಪಯೋಗಿಸ್ತೀವಿ

0: ಕೇಳುವರೆ, ನೀವು ಕೇಳ್ತಾ ಇದ್ದೀರಿ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ. ಇದೀಗ ಕೇಳಿ
1: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಸರ್ ಎಂ ವಿಶ್ವೇಶ್ವರಯ್ಯನವರು ನಿಸ್ಪೃಹತೆಗೆ ಹೆಸರಾದವರು. ಯಾರಿಂದಲೂ ತಮಗಾಗಿ ಏನನ್ನೂ ಅಪೇಕ್ಷೆ ಮಾಡಿದವರಲ್ಲ.

ಸಿವಿ ಅಂದರೆ ಯಾವ ದ್ರವ್ಯದಲ್ಲಿ ಸುಗಂಧ ಪದಾರ್ಥ ಇರುತ್ತೆ, ಯಾವ ದ್ರವ್ಯದಲ್ಲಿ ಉಡನಶೀಲ ತೈಲ ಅಂದರೆ ವೋಲಟೈಲ್ ಆಯಿಲ್ ಅಂತ ಏನು ಹೇಳ್ತೀವಿ ಅದಿರುತ್ತೆ, ಆ ದ್ರವ್ಯಗಳನ್ನು ಈ ಹಿಮಕಲ್ಪನಕ್ಕೆ ಬಳಸ್ತೀವಿ. ಯಾಕೆ ಅಂದರೆ ಒಂದು ವೇಳೆ ಇದನ್ನು ನಾವೇನಾದ್ರು ಬಿಸಿ ಮಾಡಿದರೆ ಅಥವಾ ಕುದಿಸಿದರೆ ಅದರಲ್ಲಿ ಇರುವಂತಹ ಆ ಸುಗಂಧ ದ್ರವ್ಯ ಆಗಲಿ ಅಥವಾ ಉಡನಶೀಲ ತೈಲ ಆಗಲಿ ನಾಶ ಹೊಂದಿ ಅದು ಉಪಯೋಗಕ್ಕೆ ಬರೋದಿಲ್ಲ. ಇದನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ನಾವು ಈ ಹಿಮಕಲ್ಪನಾನ ಮಾಡ್ತೇವೆ. ಇದನ್ನು ಸಾಮಾನ್ಯವಾಗಿ ಪಿತ್ತಜ ರೋಗದಲ್ಲಿ ನಾವು ಉಪಯೋಗಿಸ್ತೀವಿ, ಯಾಕೆಂದರೆ ಇದು ಶೀತಕಲ್ಪನ ಆದ್ದರಿಂದ ಈ ಶೀತ ಕಷಾಯ ಅಥವಾ ಹಿಮಕಲ್ಪನವನ್ನು ನಾವು ಉಪಯೋಗಿಸ್ತೇವೆ. ಅಂದರೆ ಸುಮಾರು ಇದನ್ನು ಜ್ವರ, ದಾಹ ಅಥವಾ ಬಾಯಾರಿಕೆಯ ತೃಷ್ಣ ಅಂತ ಹೇಳ್ತೀವಲ್ಲ, ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸ್ಬೋದು. ಇದರ ಡೋಸು ಸಾಮಾನ್ಯವಾಗಿ ಒಂದು 100 ml ಅಷ್ಟು ಒಂದು ಟೈಮ್ಗೆ ಕೊಡ್ಬೋದು. ಉದಾಹರಣೆಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಂತಹ ಒಂದು ಹಿಮ ಏನಪ್ಪ ಅಂತಂದರೆ ಧಾನ್ಯಕಾದಿ ಹಿಮ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಧಾನ್ಯಕ ಅಂದರೆ ಕೊತ್ತಂಬರಿ ಬೀಜ, ಆಮಲಕಿ ಅಂದರೆ ನೆಲ್ಲಿಕಾಯಿ, ವಾಸ ಆಡಿಸೋಗೆ ದ್ರಾಕ್ಷಿ ಮತ್ತು ಪರ್ಪಾಷ್ಟಕ ಅಂತ ಒಂದು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ. ಇವನ್ನೆಲ್ಲ ತಗೊಂಡು ಒಂದು ಭಾಗ ಎಲ್ಲನೂ ಒಂದೊಂದು ಭಾಗ ಹಾಕ್ಕೋಬೇಕು. ಇದಕ್ಕೆ ನಾನು ಆವಾಗಲೇ ಹೇಳಿದಾಗೆ 6 ಭಾಗದಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ರಾತ್ರಿ ಎಲ್ಲ ನೆನೆಸಿಟ್ಬಿಟ್ಟು ಬೆಳಗ್ಗೆ ಇದನ್ನ ಕಿವುಚಿ ಸೋಸ್ಕೊಂಡು ತಗೊಂಡ್ರೆ ಇದು ನಾನು ಹೇಳಿರೋ ಹಾಗೆ ಜ್ವರ, ದಾಹ ಮತ್ತು ತೃಷ್ಣ ಇರುವಾಗ ಕಡಿಮೆ ಆಗುತ್ತದೆ. ಈ ಹಿಮಕಲ್ಪನಕ್ಕೆ ಒಂದೆರಡು ಉಪಕಲ್ಪನೂ ಇದೆ. ಅದರಲ್ಲಿ ಸ್ವಲ್ಪ ಮುಖ್ಯವಾದ್ದು ಅಂದರೆ ಪಾನಕಲ್ಪನ. ಪಾನಕ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಏನು ಅಂದರೆ ಇದನ್ನು ನೀರಿನ ಜೊತೆಗೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೊಂಡು ತಗೊಂಡ್ರೆ ಅದು ಪಾನಕಲ್ಪನ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಈ ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಈ ದ್ರವ್ಯನ ನೀರಿನ ಜೊತೆಗೆ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಹಿಸುಕಿ ಮತ್ತೆ ತಗೊಳ್ಳೋಂತಹ ಕಲ್ಪನಕ್ಕೆ ಹಿಮಕಲ್ಪನ ಅಂತಲೇ ಹೇಳಿದ್ದೀನಿ ಈಗಾಗಲೇ. ಇದರಲ್ಲಿ ಇನ್ನೊಂದು ಏನು ಅಂದರೆ ಈ ಪಾನಕ ಕಲ್ಪನ ಸದ್ಯ ಬಲಕರ ಮತ್ತು ಬಾಯಾರಿಕೆಗೆ ಉತ್ತಮ. ಸಾಮಾನ್ಯವಾಗಿ ಇದನ್ನು ತಯಾರಿಸೋದಕ್ಕೆ ನಾವು ಮಾವಿನಣ್ಣು, ಹುಣಸೆ ಹಣ್ಣುಗಳನ್ನ ಉಪಯೋಗಿಸ್ತೀವಿ. ನಮ್ಮಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಚಿಂಚಾ ಪಾನಕ ಅಂತ. ಚಿಂಚಾ ಅಂದರೆ ಹುಣಸೆ ಹಣ್ಣು. ಒಂದು ಭಾಗ ಪಕ್ವಾದ ಹುಣಸೆ ಹಣ್ಣು, 4 ಭಾಗ ನೀರು, 2 ಭಾಗ ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಂತೆ ಸೈಂಧವ ಲವಣ, ಜೀರಿಗೆ ಪುಡಿ ಹಾಗೂ ಮೆಣಸಿನ ಪುಡಿ ಬೆರೆಸಿ ನಾವು ಹೇಳೋ ಹಾಗೇ ನೀವು ತಯಾರಿಸ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಬೋದು. ಇದು ಹೇಗಪ್ಪ ಅಂತಂದರೆ 1 ಅಥವಾ 2 ಚಮಚ ಸ್ವಲ್ಪ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಇದನ್ನ ತಗೊಳ್ಬೇಕು. ಇದನ್ನು ನಾವು ಸಾಮಾನ್ಯವಾಗಿ ಅರುಚಿ, ಅಗ್ನಿಮಾಂದ್ಯ ಮತ್ತು ಉರಿ ಹಾಗೂ ಬಾಯಾರಿಕೆಗಳಲ್ಲಿ ಉಪಯೋಗಿಸ್ತಾ ಬರಬಹುದು.

ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಪಂಚವಿಧ ಕಷಾಯ ಕಲ್ಪಗಳಲ್ಲಿ ಹಿಮಕಲ್ಪನ, ಈ ಕುರಿತು ಡಾಕ್ಟರ್ ಎಸ್ ಎಲ್ ಮೋಹನ್ ಅವರು ಮಾಹಿತಿ ನೀಡಿದರು.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಏನು ಅಂತಂದ್ರೆ, ಬೃಹದೇಶ್ವರ ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯವನ್ನ ಕಟ್ಟಿದ ಚಕ್ರವರ್ತಿ ಯಾರು ಅನ್ನೋದು ಇಂದಿನ ಉಲ್ಲಾಸ ಕಾರ್ಯಕ್ರಮದ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಉತ್ತರ, ಚೋಳಮನೆತನದ ಚಕ್ರವರ್ತಿ 1ನೇ ರಾಜರಾಜ ಚೋಳ. ಈ ದೇವಾಲಯವು 11ನೇ ಶತಮಾನದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿಯಾಗಿದೆ. ಹಾಗೆಯೇ ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ. ಈ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ. ಹಾಗಾದರೆ ಯಾರೆಲ್ಲ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋ ಸಮಯ.

ಮಹಂತೇಶ್ ಕೆ ಎನ್ ಹಳ್ಳಿ ಅವರು ಕಾನೂರು ಹೆಗ್ಗಡತಿ ಚಿತ್ರವನ್ನ ಮೂರು ಬಾರಿ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಮಾಹಿತಿ ಕಣಜದಲ್ಲಿ ಪ್ರಸ್ತುತಪಡಿಸಿದ ಕಾನೂರು ಹೆಗ್ಗಡತಿ ಕಾದಂಬರಿ ಬಗ್ಗೆ ಸಂದೇಶವನ್ನ ಕಳಿಸಿದರೆ ಅದರಲ್ಲಿ ನಿಮ್ಮ ವರ್ಣನೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ಬಂದಿದೆ. ನೇತ್ರ ನಟರಾಜ್ ಚಿತ್ರದುರ್ಗ ಅವರು ಕಳಿಸ್ಕೊಟ್ಟಿದ್ದಾರೆ, ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮಧ್ಯಾಹ್ನ. ಮುಂದಿನ ಸಂದೇಶ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ನಾಗೇಂದ್ರಮ್ಮ ಗುಂಡಮ್ಮ ದೊಡ್ಡ ಹುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ. ಅಂಜಿನಪ್ಪ ಗಂಗಮ್ಮ ಸುಟ್ಟ ಕರ್ನಾರಹಟ್ಟಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ವಾಣಿ ಸತೀಶ್ ಚಿತ್ರದುರ್ಗದಿಂದ. ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ ಬಂದಿದೆ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮುಂದಿನ ಸಂದೇಶ ಬಂದಿದೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಬಂದಿದೆ. ಗಂಗಣ್ಣ ಹನಿಜೇನು ಎಚ್ ಡಿ ಪುರ ಅವರು ಕಳಿಸ್ಕೊಟ್ಟಿದ್ದಾರೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಸಂದೇಶವನ್ನು ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊರಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ ಬಂದಿದೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಮೇಡಮ್ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಮುಂದಿನ ಸಂದೇಶ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ ಅಪ್ಪಾಜಿ ಎ ಮುಸ್ಟೂರ್ ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರ್ ಜಗಳೂರಿನಿಂದ ದಾವಣಗೆರೆ ತಾಲೂಕು ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಬೋಧನಾ ಹೊಸಹಳ್ಳಿಯಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಡ್ತಾರೆ. ಎನ್ ಮಾರಣ್ಣ ಶಿಕ್ಷಕರು ತಳಕು ಶಿಲ್ಪಾ ವಿದ್ಯಾನಗರದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿಎಲ್ ಮತ್ತೊಂದು ಸಂದೇಶ ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರು ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕು. ಲತಾ ಸುಹಾಸ್ ಹೊಸಕೋಟೆಯಿಂದ ಬಂದಿದೆ. ವಸಂತ ಲಕ್ಷ್ಮಿ ಅನಂತ ಕೃಷ್ಣ ಜೋಯಿಶ್ ಶಂಕರ ನಾರಾಯಣ ಜೋಯಿಸ್ ಅವರು ತಮಟ್ಕಲ್ ರಸ್ತೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಎಂಎಚ್ ರವಿಕುಮಾರ್ ಮೇಟಿ ಕುರ್ಕೆಯಿಂದ ಬಂದಿದೆ. ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ. ಮಂಜುನಾಥ್ ಶೆಟ್ಟಿ ಗುಮಾಸ್ತರ ಕಾಲೋನಿಯಿಂದ. ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ. ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಭವ್ಯವಾದ ಶಿವನ ದೇವಾಲಯ ನಿರ್ಮಾಣವು ಕ್ರಿಸ್ತಶಕ 1003 1004 ನಡುವೆ ಆರಂಭವಾಗಿ 1010 ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ಬಂದಿದೆ ಉಮಾದೇವಿ ಅವರು ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದ್ದಾರೆ. ರಮಾಮಣಿ ಅಗ್ನಾವರ ಸುಳ್ಯ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ಹಾಗೂ ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನ ಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಟೈಲರ್ ಹನುಮಂತಪ್ಪ ದೇವರಕೊಟ್ಟ ಇಂದ ಕಳಿಸ್ಕೊಟ್ಟಿದ್ದಾರೆ. ರಾಯಬಾಗ್ ತಾಲೂಕಿನ ಮುಗುಳಖೋಡದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕ್ ಹಿರೇಮಠ್ ಅವರು ಕಳಿಸ್ಕೊಟ್ಟಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದೆ. ಮತ್ತೊಂದು ಸಂದೇಶ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗ. ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರು ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಎಬಿ ಶಂಭುಲಿಂಗನ ಗೌಡರ್ ಹರಪ್ಪನಹಳ್ಳಿ ತಾಲೂಕು. ಪೂಕನಕೆರೆ ವಿಜಯೇಂದ್ರ ಮೈಸೂರಿನಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್, ಶುಭ ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಶುಭ ಮಧ್ಯಾಹ್ನ. ತಮಿಳುನಾಡಿನ ತಂಜಾವೂರಿನಲ್ಲಿರುವ ಐತಿಹಾಸಿಕ ಬೃಹದೇಶ್ವರ ದೇವಸ್ಥಾನವನ್ನು ಚೋಳ ಸಾಮ್ರಾಜ್ಯದ ಚಕ್ರವರ್ತಿ ರಾಜರಾಜ ಚೋಳ ಅವರು ನಿರ್ಮಿಸಿದ್ರು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಮಲ್ಲಿಕಾರ್ಜುನ ಮಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಬಂದಿದೆ. ವಿಭಾದೀಪಕ್

ಬೆಂಗಳೂರು ಇಂದ ತಮ್ಮ ಸಂದೇಶ ಬಂದಿದೆ. ಒನಕೆ ಒಬವ್ವ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ರು ಕಳಿಸ್ತಾ ಇದಾರೆ, ಹೇಳ್ತಾ ಇದಾರೆ ಶುಭ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು. ತಮಗೂ ಕೂಡ ಶುಭ ಮಧ್ಯಾಹ್ನ. ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳಸಿದ್ದೇಶ್ವರ ಚಿತ್ರದುರ್ಗ ಬಡಾವಣೆಯಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆಯಿಂದ, ಸುಜಾತ ಶಂಕರ್ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಇಂದ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ವಿಜಯಪುರ ಸಂಗಮೇಶ್ವರ ಕಾಲೋನಿ ಯಾವುದು ಗ್ಯಾಂಗಬೌಡಿ ಪ್ರದೇಶದಿಂದ ಅಂತೆ. ಓಕೆ, ಇವರು ಕಾವೇರಿ, ಪ್ರವೀಣ್, ಸಮರ್ಥ, ಕುಲಕರ್ಣಿ ಅಂತ ಹೇಳ್ಬಿಟ್ಟು ಅವರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮುಂದಿನ ಸಂದೇಶ, ಎಂ ಬಸವರಾಜ್, ಸಾವಿತ್ರಮ್ಮ, ಯಶೋದಮ್ಮ, ತಿಪ್ಪಮ್ಮ, ಎಂ ಬಿ ಸಿದ್ದೇಶ್ ಕಾನಹೊಸಳ್ಳಿ ಗ್ರಾಮದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಮೇಡಮ್ ನಮಸ್ತೆ, ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆ ಕೇಳುಗರೆ, ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕಳಿಸಿಕೊಟ್ಟಂತಹ ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋ ಸಮಯ. ಇದೀಗ ಕೇಳೋಣ ಒಂದು ಭಾವಗೀತೆಯನ್ನು. ರಚನೆ ಕುವೆಂಪು, ಹಾಡಿದ್ದಾರೆ ಅಶ್ವಥ್ ಸಿ, ಕ್ಷಮಿಸಿ, ಸಂಗೀತ ಅಶ್ವಥ್ ಸಿ, ಹಾಡಿದ್ದಾರೆ ರಾಜು ಅನಂತಸ್ವಾಮಿಯವರು. ಕೇಳಿ ಈ ಒಂದು ಕುವೆಂಪು ಅವರ ರಚನೆಯಲ್ಲಿ ಮೂಡಿಬಂದ ಭಾವಗೀತೆಯನ್ನು.

ಕೇಳುಗರೇ ಗಮನಿಸಿ, ಇಂದು ಸಂಜೆ ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮಾನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳ ಪಟ್ಟಿ ಈ ರೀತಿ ಇವೆ. ತಿರುಗುಬಾಣ ಚಿತ್ರದಿಂದ ಈ ಗೀತೆ

0: ಮತ್ತೊಂದು ಗೀತೆ ತಾಯಿಗೊಬ್ಬ ಕರ್ಣ ಚಿತ್ರದಿಂದ.
1: ಅಂದ ಚಂದ ತಂದ ಕಲ್ಪನಾ, ಹೇಳು ನೀನು ಯಾವ ಶಿಲ್ಪಿ ಕಲ್ಪನಾ.
0: ಮತ್ತೊಂದು ಗೀತೆ ಪಕ್ಕದ ಮನೆ ಹುಡುಗಿ ಚಿತ್ರದಿಂದ.

0: ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448640273.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆಯನ್ನ ಕೇಳುವ ಸಮಯ. ಪೂತಿ ನರಸಿಂಹಾಚಾರ್ ಅವರ ರಚನೆಗೆ ಧನಿಯಾಗಿದ್ದಾರೆ ಸಿ ಅಶ್ವಥ್ ಅವರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದರಾ ಬೇಂದ್ರೆ ಅವರ ಒಂದು ಭಾವಗೀತೆಯನ್ನ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಈ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಸಂಗೀತ ಕಟ್ಟಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ

0: ಕರ್ನಾಟಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031 ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ಸೂಚನೆ ನೀಡಿದ್ದಾರೆ.

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮ, ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಅಂತ ನೀವು ಕಾತರದಿಂದ ಕಾಯ್ತಾ ಇರ್ಬೋದು. ಓಕೆ, ಇಂದಿನ ವಿಷಯ ಯಾವುದು ಅಂತಂದರೆ ಮೌನ ಮಾತಾದಾಗ. ಹೌದು ಕೇಳುಗರೆ, ಮೌನಕ್ಕೆ ಹೆಚ್ಚಿನ ಮಹತ್ವವಿದೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದು ನಮ್ಮ ಹಿರಿಯರ ಅನುಭವದ ಪ್ರಸಿದ್ಧ ಗಾದೆ ಮಾತು. ಮಾತನಾಡುವುದು ಒಂದು ಕಲೆ, ಹಾಗೆ ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿರಬೇಕು ಎಂಬುದು ಸಹ ಒಂದು ಕಲೆಯಾಗಿದೆ. ಮಾತಿನ ಮೌಲ್ಯ ಹಾಗೂ ಮೌನದ ಶಕ್ತಿ ನಿಜಕ್ಕೂ ಅಪಾರ. ಬೇಡದೇ ಇರೋ ಮಾತುಗಳನ್ನು ನಿಯಂತ್ರಿಸಿ ಮೌನವಾಗಿರುವುದು ಬಂಗಾರಕ್ಕಿಂತಲೂ ಮಿಗಿಲಾದ ಶ್ರೇಷ್ಠ ಗುಣ. ಹಾಗೆ ಮೌನವೇ ಸದ್ಗುಣದ ಭೂಷಣ. ಮೌನವು ಒಂದು ಭಾಷೆ. ಈ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ರೀತಿಯ ಕಲೆ ಇರಬೇಕು ನೋಡಿ. ನಮ್ಮ ಸಾಧು ಸಂತರು ಯೋಗ ಧ್ಯಾನವನ್ನು ಅರಿತವರು ಸಾಧ್ಯ ಆದಷ್ಟು ಹೆಚ್ಚು ಮಾತನಾಡದೆ ಮೌನಿಗಳಾಗಿ ಇರ್ತಾರೆ. ಅದರಿಂದ ಅವರ ಮಾನಸಿಕ ಸ್ಥಿತಿಯೂ ಸಹ ಸ್ಥಿರತೆಯಲ್ಲಿರುತ್ತೆ. ಮೌನಿಗಳಾಗಿರೋದು ಅಪರೂಪದ ಗುಣ, ಅದೊಂದು ಶಕ್ತಿ ಅಂತಲೇ ಹೇಳ್ಬೋದು. ಇದು ಸಾಧಕರಿಗೆ ಮಾತ್ರ ಸಾಧ್ಯ ಅಂತಲೂ ಸಹ ಹೇಳ್ಬೋದು. ಮೌನದ ಮಹತ್ವ ಹೆಚ್ಚು ಅಂತಲೇ ಹೇಳ್ಬೋದು. ಕೇಳುಗರೆ, ಮೌನದ ಬಗ್ಗೆ ಮಾತಾಡ್ತೇನೆ ಈ ಒಂದು ಗೀತೆಯ ನಂತರ. ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಆರ್.ಎನ್.ಜೈ ಗೋಪಾಲ್ ಅವರು, ಸಂಗೀತ ವಿಜಯ್ ಭಾಸ್ಕರ್, ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ.ಬಿ. ಶ್ರೀನಿವಾಸ್. ಕೇಳಿ ತೂಗುದೀಪ ಚಿತ್ರದ ಈ ಹಾಡನ್ನ.
1: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.

ಕೇಳಿದ್ರೆ ಮೌನದ ಬಗ್ಗೆ ಮಾತಾಡ್ತಾ ಇದ್ದ. ಮೌನ ನಿಜಕ್ಕೂ ಒಂದು ಸುಂದರ ಒಂದು ಭಾಷೆ ಅಂತಲೇ ಹೇಳ್ಬೋದು. ಈಗಂತೂ ಚಿನ್ನ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ. ಮೌನವು ಸಹ ಒಂದು ರೀತಿಯಲ್ಲಿ ದುಬಾರಿ ಅಂತಲೇ ಹೇಳ್ಬೋದು. ಚಿನ್ನಕ್ಕಿಂತನೂ ದುಬಾರಿ ಅಂತನೂ ಸಹ ಕೆಲವೊಂದ್ಸಾರಿ ಅನ್ಸ್ಬಿಡುತ್ತೆ. ಯಾಕೆ ಅಂತೀರಾ? ಹೇಳ್ತೀನಿ ಕೇಳಿ. ಬಂಗಾರದ ಶ್ರೇಷ್ಠತೆಯಂತೆ ಮೌನಕ್ಕೂ ಉತ್ತಮ ಸ್ಥಾನವಿದೆ. ಕೋಪ ಜಗಳ ಮನಸ್ತಾಪದಂತಹ ಸಂದರ್ಭದಲ್ಲಿ ಈ ಮೌನವು ತನ್ನದೇ ಆದ ವಿಶೇಷ ಸ್ಥಾನ ಪಡೆಯುತ್ತೆ. ಅನಗತ್ಯವಾದ ಚರ್ಚೆಗಳಿಂದ ಪ್ರಯೋಜನವಿಲ್ಲದ ಸಮಯದಲ್ಲಿ ಮೌನವು ಉತ್ತಮ ಆಯ್ಕೆ. ಇದರಿಂದ ಮನಸ್ಸಿಗೂ ಸಹ ಶಾಂತಿ ದೊರಕುತ್ತೆ. ಮಾತನ್ನ ಮುಂದುವರಿಸ್ತೇನೆ ಮತ್ತೊಂದು ಗೀತೆಯ ನಂತರ.

0: ಕೇಳುಗರೆ, ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೌನ ಮಾತಾದಾಗ ಈ ವಿಷಯದ ಕುರಿತು ಮಾತಾಡ್ತಾ ಇದ್ದೆ. ನಮ್ಮ ಪರಿಸರದ ಸಾಹಿತಿಯೊಬ್ರು ಮೌನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಕೇಳಿ.
1: ನಾವು ಮೌನದ ಭಾಷೆಯನ್ನು ಅರ್ಥ ಮಾಡ್ಕೊಂಡು ಕಲಿದೇ ಇದ್ರೆ ಅರ್ಥ ಮಾಡ್ಕೊಂಡು ಸೆನ್ಸಿಬಿಲಿಟಿ ವೆರಿ ಇಂಪಾರ್ಟೆಂಟ್. ಮಾತಾಡೋಷ್ಟು ಮಾತಾಡದೇ ಇರೋದು ಅಗತ್ಯ. ನಿಮ್ ಮಾತಿಗೆ ಅರ್ಥ ಬರ್ಬೇಕಾದ್ರೆ ಮಾತಾಡದೇ ಇರೋದು ಅಗತ್ಯ. ಯು ಹ್ಯಾವ್ ಟು.
0: ಓಕೆ, ಯಾರು ಅಂತ ಗೊತ್ತಾಯ್ತಾ? ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರು ಕಣ್ರಿ. ಇವ್ರು ಹೇಳ್ತಾರೆ ಮೌನವು ಒಂದು ಭಾಷೆ ಅಂತ ಹೇಳ್ತಾರೆ. ಅದನ್ನ ಅರ್ಥ ಮಾಡಿಕೊಳ್ಳದೇ ಇದ್ರೆ ಮಾತನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸೆನ್ಸಿಬಿಲಿಟಿ ಅನ್ನೋದನ್ನ ಕಳ್ಕೊಂಡ್ಬಿಡ್ತೀವಂತೆ. ಮಾತನಾಡೋದು ಎಷ್ಟು ಮುಖ್ಯನೋ ಹಾಗೆ ಮೌನವಾಗಿ ಇರೋದು ಅಷ್ಟೇ ಮುಖ್ಯ ಅಂತೇಳಿ ಕೆಲವು ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತಾರೆ, ಹೌದಲ್ವಾ? ಮೌನ ಮಾತಾದಾಗ ಮೌನದಲ್ಲಿ ನಮ್ಮೆಲ್ಲ ಮನಸ್ಸಿನ ಭಾವನೆಗಳು ಅಡಗಿರುತ್ತೆ. ಕೆಲವೊಮ್ಮೆ ಮಾತಿಗಿಂತ ಮೌನವು ಅರ್ಥಗರ್ಭಿತವಾಗಿರುತ್ತೆ. ಮೌನ ಮಾತಾದಾಗ ಎಂಬ ಶೀರ್ಷಿಕೆಯಡಿಯಲ್ಲಿ ಅನೇಕ ಲೇಖಕರು ಪುಸ್ತಕವನ್ನು ಸಹ ಬರೆದಿದ್ದಾರೆ. ಹಲವು ಸಂದರ್ಭದಲ್ಲಿ ಈ ಮೌನವು ಮಾತಾಗಿ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತೆ ಮಾಡುತ್ತೆ. ಮೌನವು ಕೇವಲ ಮಾತಿಲ್ಲದ ಸ್ಥಿತಿಯಲ್ಲ, ಬದಲಿಗೆ ಆಂತರಿಕ ಶಾಂತಿ, ನೆಮ್ಮದಿ, ಏಕಾಗ್ರತೆ ಮತ್ತು ಆತ್ಮಾವಲೋಕನಕ್ಕೆ ಅತ್ಯಗತ್ಯವಾಗಿ ಬೇಕಾದ ಒಂದು ಸಾಧನವಾಗಿದೆ. ಅದಕ್ಕೆ ಹೇಳಿದ್ದು ಬಂಗಾರಕ್ಕಿಂತಲೂ ಹೆಚ್ಚು ಈ ಮೌನ ಅಂತೇಳಿ. ಯಾಕಂತಂದರೆ ಎಲ್ಲದಕ್ಕೂ ಬೇಕಾಗಿರೋದು ನಾವು ಉಡ್ಕೊಂಡು ಹೋಗೋದೇ ನೆಮ್ಮದಿಗಾಗಿ ಅಲ್ವಾ? ಇನ್ನು ಮೌನದಿಂದ ನಾವು ಉತ್ತಮ ಕೇಳುಗರಾಗಿರ್ತೀವಿ, ಹಾಗೆ ಮಾನಸಿಕ ನೆಮ್ಮದಿಯನ್ನು ಸಹ ಪಡ್ಕೊಳ್ತೀವಿ. ಇದೊಂದು ಶಕ್ತಿಯ ಸಂರಕ್ಷಣೆಯೂ ಸಹ. ಅವಶ್ಯಕತೆ ಇಲ್ಲದ ಕಡೆ ಮಾತಾಡಿ ನಮ್ಮ ಶಕ್ತಿಯನ್ನು ಕಳೆದುಕೊಳ್ಳದೆ ಮೌನಕ್ಕೆ ಶರಣಾಗುವುದು ಉತ್ತಮ. ನನ್ನದೇ ಸರಿ ಅನ್ನುವರ ಜೊತೆ ಅಂತೂ ವಾದ ಬೇಡವೇ ಬೇಡ. ಮತ್ತು ಮೌನದಿಂದ ಹೆಚ್ಚು ಏಕಾಗ್ರತೆ ಸಹ ಬರುತ್ತೆ. ಮತ್ತು ಮೌನವನ್ನು ಅರಿತವರು ಉತ್ತಮ ಭಾವನಾತ್ಮಕ ನಿಯಂತ್ರಕರು ಸಹ ಆಗಿರ್ತಾರೆ. ಇನ್ನು ಸಾಮಾನ್ಯವಾಗಿ ಕೆಲವು ಜನರು ಇಂಟ್ರೋವರ್ಟ್ ಅಂದರೆ ಅಂತರ್ಮುಖಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರು ಮೌನದ ಮಹತ್ವವನ್ನು ಬಲ್ಲವರಾಗಿದ್ದು ನಾಯಕತ್ವದ ಗುಣವನ್ನು ಸಹ ಹೊಂದಿರ್ತಾರೆ. ಯಾಕಂತೀರ, ಕೆಲಸದ ಆಗುವಿಕೆಗೆ ಸೂಕ್ತ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸ್ತಾ ಇರ್ತಾರೆ. ಮೌನದ ಮಹತ್ವ ತಿಳಿದ ಜನರು ಕಡಿಮೆ ಮಾತಾಡ್ತಾರೆ, ಆದರೆ ನಿಜಕ್ಕೂ ಉತ್ತಮ ಮಾತುಗಾರರಾಗಿರ್ತಾರೆ ಅನ್ನೋದು ಅಷ್ಟೇ ಸತ್ಯ. ಇವರ ಮಾತುಗಳು ಉತ್ತಮ ಉದ್ದೇಶ ಮತ್ತು ಸ್ಪಷ್ಟತೆಯನ್ನು ಹೊಂದಿದ್ದು ಹೆಚ್ಚಿನ ಅರ್ಥ ಮತ್ತು ತೂಕವನ್ನು ಹೊಂದಿರುತ್ತೆ. ಕೇಳುಗರೆ, ವಿಷಯಾಧಾರಿತದಲ್ಲಿ ಮೌನ ಮಾತಾದಾಗ ವಿಷಯದ ಕುರಿತು ಕಿರು ಮಾಹಿತಿಯನ್ನು ಕೇಳ್ತಾ ವಿಷಯಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನು. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ ಅವರದು. ಕೇಳಿ 5D ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೌನ ಮಾತಾದಾಗ ಈ ವಿಷಯದ ಕುರಿತು ಕಿರು ಮಾಹಿತಿಯೊಂದಿಗೆ ಇದಕ್ಕೆ ಸಂಬಂಧಪಟ್ಟ ಹಾಡುಗಳನ್ನ ಕೇಳ್ತಾ ಇದ್ರಿ. ಇನ್ನು ಮುಂದೆ ಕೇಳಿ ಇದು ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇಲ್ಲಿಗೆ ನಮ್ಮ ನಿಲಯದ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳು ಮುಕ್ತಾಯಗೊಂಡವು. ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮದೊಂದಿಗೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ಚೈತ್ರಾ ಕೆ ವಿಜಯ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 5 ಗಂಟೆ. ಇದೀಗ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಾಪ್ ಸಂದೇಶಗಳ ಕಾರ್ಯಕ್ರಮ. ಬಾನುಲಿ ಪ್ರಿಯರೇ ನಮಸ್ಕಾರ. ನಿಮ್ಮ ಸಂಜೆಯ ಪ್ರಸಾರದಲ್ಲಿ ನಿಮ್ಮೊಂದಿಗಿರುವ ರೇಡಿಯೋ ಮಿತ್ರ ಎಸ್ ಬಸವರಾಜ್ ವಸೂರ್. ಯಾರೆಲ್ಲ ಸಂದೇಶಗಳನ್ನು ಕಳಿಸಿ ನಮ್ಮ ಹಾಡುಗಳಿಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀರಿ, ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋ ಸಮಯ ಇದು. ಕಾರ್ಯಕ್ರಮದ ಆರಂಭದ ಸಂದೇಶ ಕೆ ಶಿವನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಬಂದಿದೆ. ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು.

ವಂದನೆಗಳು. ಇಂದು ನೀವು ಆರಿಸಿಕೊಂಡ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ತಿರುಗುಬಾಣ, ತಾಯಿಗೊಬ್ಬ ಕರ್ಣ, ಪಕ್ಕದ ಮನೆ ಹುಡುಗಿ, ಮೂರು ಚಲನಚಿತ್ರದ ಗೀತೆಗಳು ಕೂಡ ಇಷ್ಟ. ನಿರ್ದೇಶನ, ಚಿತ್ರೀಕರಣ, ಚಿತ್ರಕಥೆ ತುಂಬ ಚೆನ್ನಾಗಿವೆ ಈ ಚಿತ್ರಗಳಲ್ಲಿ. ನಟಿಸಿರುವ ನಟನಟಿಯರಂತೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಿನ್ನೆಲೆ, ಗಾಯನ, ಹಾಡುಗಳು ತುಂಬ, ಸಾಹಿತ್ಯ, ಸಂಗೀತ ಎಲ್ಲ ಕೂಡ ಚೆನ್ನಾಗಿದೆ. ಆಕಾಶವಾಣಿ ಕೇಂದ್ರಕ್ಕೆ ನಿರೂಪಣೆ ಮಾಡ್ತಾ ಇರುವ ನಿಮಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ ನಮ್ಮ ನ್ಯಾಮತಿಯ ಇಂದಿರಾ ಕಾಲೋನಿಯ ಶ್ರೋತೃಗಳು. ಇನ್ನು ನಮ್ಮ ಮುಂದಿನ ಸಂದೇಶವನ್ನು ನೋಡೋದಾದರೆ, ನಮ್ಮ ಚಿತ್ರದುರ್ಗ ನಗರದ ಪಂಡ್ರಳ್ಳಿ ರವಿಯವರು ಹೊಳಲ್ಕೆರೆ ರಸ್ತೆಯಲ್ಲಿದ್ದಾರೆ, ಕಾರ್ಯಕ್ರಮನ ಕೇಳ್ತಾ ಇದ್ದಾರೆ. ಇದೀಗ ಅವರ ಸಂದೇಶವನ್ನು ನೋಡ್ತಾ ಇದ್ದೇನೆ. ಇವರು ಸಂದೇಶದಲ್ಲಿ, ನಿರೂಪಕರಿಗೆ ಗುರುವಾರದ ಸಂಜೆಯ ಶುಭಾಶಯಗಳು, ಹಾಗೂ ಇವತ್ತಿನ ಸಿನಿಮಾ ಪಕ್ಕದ ಮನೆ ಹುಡುಗಿ, ಇದರಲ್ಲಿ ಅಂದ ಚಂದದ ಮನೆಯ ಕಿಟಕಿಯಲ್ಲಿ ಒಂದು ಸುಂದರ ಕಾಂತಿಯು ನಲಿಯುತ್ತಿದೆ. ಶಾಂತಿ ಮತ್ತು ನೆಮ್ಮದಿ ಹೊರಗಿನ ಜಗತ್ತು ಎಷ್ಟೇ ವಿಶಾಲವಾಗಿದ್ದರೂ ತನ್ನದೇ ಆದ ಅಂದ ಚಂದದ ಪುಟ್ಟ ಮನೆಯ ಕಿಟಕಿಯ ಮೂಲಕ ಅದನ್ನು ಸವಿಯುವಾಗ ಸಿಗುವ ನೆಮ್ಮದಿಯೇ ವಿಶಿಷ್ಟವಾದದ್ದು. ನಿರೀಕ್ಷೆ ಮತ್ತು ಕನಸುಗಳು ಕಿಟಕಿಯ ಹತ್ತಿರ ಕುಳಿತು ಯಾರನ್ನೂ ಕಾಯುವುದು ಅಥವಾ ಪ್ರೀತಿ ಪಾತ್ರರ ತಾಯಿ, ಗೆಳೆಯರು ಅಥವಾ ಪ್ರಕೃತಿಯ ದೇವತೆ ಬರುವಿಕೆಯಲ್ಲಿ ಹಂಬಲಿಸುವ ಮುಗ್ಧ ಭಾವನೆಗಳೊಂದಿಗೆ ಇವತ್ತಿನ ಸಂಸಾರದ ಜಂಜಾಟದಲ್ಲಿ ಇವೆಲ್ಲವೂ ಸಹ ಮನುಷ್ಯನಿಗೆ ಅತ್ಯವಶ್ಯಕವಾಗಿರುತ್ತದೆ. ಆದುದರಿಂದ ಈ ಹಾಡಿನಲ್ಲಿ ಸುಮಧುರ ಸಂಗೀತ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ. ಆದ್ದರಿಂದ ಕೇಳಲು ಬಯಸುವೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಶುಭ ಗುರುವಾರ ಅಂತ ನಮ್ಮ ಕೇಳುಗರು ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಸುದೀರ್ಘ ಸಂದೇಶ, ಹಾಗೆ ಮಧುರವಾಗಿ ಮಾಹಿತಿಯನ್ನು ಸಂದೇಶವನ್ನು ಕಳಿಸಿದ್ದೀರಿ. ಇನ್ನು ಶಾಂತಾಚಾರ್ ಬಡಿಗೇರ್ ಹರಿಹರ ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ನಮಸ್ತೆ. ಆಕಾಶವಾಣಿ ಚಿತ್ರದುರ್ಗ ನಿರೂಪಕರಿಗೆ ಸಂಜೆಯ ಮಧುರ ವಂದನೆಗಳ ಸಾಲುಗಳು, ಮಾಹಿತಿ ಜೊತೆ ಮನರಂಜನೆ ಹೊತ್ತು ತಂದು ನಮ್ಮ ಮನಸ್ಸಿಗೆ ಶಾಂತಿಯ ರಾಗ ನೀಡುತ್ತಿರುವ ನಿಮ್ಮ ಧ್ವನಿಗೆ ಸದಾ ನಮ್ಮ ಹೃದಯದ ನಮನಗಳು ಅಂತ ಹೇಳ್ತಿದ್ದಾರೆ. ನಮ್ಮ ಮೆಚ್ಚಿನ ಚಿತ್ರ ಇವತ್ತು ತಿರುಗುಬಾಣ ಚಿತ್ರದ ಹಾಡು ಅಂದ ಚಂದದ ಮುದ್ದಿನ ಗಿಣಿಯ. ಈ ಹಾಡು ಕೇಳಲಿಕ್ಕೆ ಇಷ್ಟ ಆಗುತ್ತೆ, ಜನಪ್ರಿಯ ಗೀತೆ ಇದು. ಈ ಹಾಡಿನ ಸಾರಾಂಶವು ಪ್ರಮುಖವಾಗಿ ಪ್ರೀತಿ, ವಾತ್ಸಲ್ಯ ಮತ್ತು ಹಕ್ಕಿಯೊಂದಿಗಿನ ಮಾತುಕತೆಯ ಮುದ್ದಾದ ಕಲ್ಪನೆಯನ್ನು ಆಧರಿಸಿದೆ. ಹಾಡಿನಲ್ಲಿ ನಾಯಕ ನಾಯಕಿ ಗಿಳಿಯನ್ನು ಒಂದು ಮುದ್ದಾದ ಪ್ರಾಣಿಯನ್ನಾಗಿ ಮಾತ್ರವಲ್ಲದೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಸಂಗಾತಿಯಂತೆ ಕಾಣುತ್ತಾರೆ. ಗಿಣಿಯ ಆಕರ್ಷಕವಾದ ರೂಪ, ಅದರ ಹಸಿರು ಬಣ್ಣ ಮತ್ತು ಸುಂದರವಾದ ಮಾತುಗಳನ್ನು ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ. ಪ್ರೀತಿಯ ತುಡಿತ, ಕಲ್ಪನಾ ಲೋಕದ ವಿಹಾರ, ಜೀವನದ ಸೌಂದರ್ಯವನ್ನು ಹಾಡು ಎತ್ತಿ ತೋರಿಸುತ್ತದೆ. ಇದು ಕೇಳುಗರಿಗೆ ಒಂದು ಹಿತವಾದ ಅನುಭವವನ್ನು ನೀಡುವ ಸುಮಧುರ ಭಾವಗೀತೆ ರೀತಿಯಲ್ಲಿ ಇದೆ. ಖ್ಯಾತ ಸಾಹಿತಿ ಆರ್ ಎನ್ ಜಯಗೋಪಾಲ್ ಬರೆದಿದ್ದು, ಸತ್ಯಮೋಹರ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಿನ್ನೆಲೆ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸುಶೀಲ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಪ್ರಕೃತಿಯಲ್ಲಿ ಹಸಿರು ಸೊಬಗಿನಲ್ಲಿ ಮಾಯಾವಿಯಾಗಿ ಇರುವ ಪಕ್ಷಿಯು ತನ್ನ ಕಿಲಕಿಲ ಧ್ವನಿಯಿಂದ ತನ್ನ ಚಹರಿಯನ್ನು ಬಿಂಬಿಸುವ ಮುದ್ದಿನ ಹರಗಿಣಿಯ ಧ್ವನಿಯ ಆಲಿಸಿದರೆ ಮೈಮನ ಪುಳಕಗೊಳ್ಳುತ್ತವೆ. ಈ ಗಿಳಿಯ ಸೃಷ್ಟಿ ಕರ್ತನಿಗೆ ಸಾವಿರ ನಮನಗಳು. ಒಂದು ಕುಟುಂಬದಲ್ಲಿ ಮುದ್ದಿನ ಕಂದನ ಹುಟ್ಟುಹಬ್ಬದ ಸಡಗರದಿಂದ ತಂದೆ ತಾಯಿಗಳು ಹಾಡಿ ನಲಿಯುವ ಸುಂದರ ಸನ್ನಿವೇಶವಿರುವಂಥ ರೆಬೆಲ್ ಸ್ಟಾರ್ ಅಂಬರೀಷ್ ಆರತಿ ಅಭಿನಯದ ತರಾಸು ಕಾದಂಬರಿ ಆಧಾರಿತ ಚಿತ್ರ ತಿರುಗುಬಾಣ ಚಿತ್ರದ ಅಂದದ ಚಂದದ ಗಿಣಿಯ ಹಾಡನ್ನು ಎಲ್ಲ ನಮ್ಮ ಪೋಷಕ ಮಿತ್ರರಿಗೆ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೋಧನ ವಸಹಳ್ಳಿಯ ಲಕ್ಷ್ಮೀ ವೆಂಕಟೇಶ್, ಭೋಪ ವೆಂಕಟೇಶ್ ಕೇಳುಗರು ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಅಂದರೆ KSR ದಾಸ್ ಅವರ ನಿರ್ದೇಶನದಲ್ಲಿ 1985 ಬಿಡುಗಡೆಯಾಗಿ ತೆರೆ ಕಂಡ ತಿರುಗುಬಾಣ ಚಿತ್ರದ ಅಂದದ ಚಂದದ ಗಿಣಿಯೇ ಈ ಗೀತೆ ಕಾರಣ. ಈ ಗೀತೆಯು ಖ್ಯಾತ ನಟರುಗಳಾದ ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೂ ಆರತಿ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಮತ್ತು ಸತ್ಯಂ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರುಗಳ ಮಧುರ ಕಂಠಗಳಲ್ಲಿ ಬಹಳ ಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಂ ಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು. ಕಾರ್ಯಕ್ರಮದ ಆರಂಭದ ಹಾಡನ್ನಾಗಿ ಇದೀಗ ಕೇಳೋಣ.

ತೆಲುಗು ಬಾಣ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರೆ ಇನ್ನು ಎರಡು ಚಿತ್ರದ ಗೀತೆಗಳು. ತಾಯಿಗೊಬ್ಬ ಕರ್ಣ ಚಿತ್ರದಿಂದ ಆಯ್ದ ಅಂಧ ಚಂದ ತಂದ ಕಲ್ಪನಾ, ನೀನು ಹೇಳು ಯಾವ ಊರಿನ ಶಿಲ್ಪಿ ಕಲ್ಪನಾ ಹಾಡು ಪ್ರಸಾರ ಆಗುತ್ತೆ. ಹಾಗೆ ಪಕ್ಕದ ಮನೆ ಹುಡುಗಿ ಚಿತ್ರದಿಂದ ಅಂಧ ಚಂದದ ಮನೆಯು ಈ ಹಾಡನ್ನು ಪ್ರಸಾರ ಮಾಡ್ತೇನೆ. ಇನ್ನೂ ಎರಡು ಗೀತೆಗಳು ಪ್ರಸಾರ ಆಗುತ್ತವೆ. ಯಾರೆಲ್ಲ ತಡವಾಗಿ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಇದ್ದೀರಿ ಅಥವಾ ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ಕೇಳ್ತಾ ಇದ್ದೀರಿ, ಸಂದೇಶಗಳನ್ನು ಕಳಿಸ್ಬೋದು. ಯಾಕಾಗಿ ತಾಯಿಗೊಬ್ಬ ಕರ್ಣ ಅಥವಾ ಪಕ್ಕದ ಮನೆ ಚಿತ್ರದ ಹುಡುಗಿ ಇಷ್ಟ ಆಗುತ್ತೆ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444860423. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿ, 9448640273 ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ. ಈ ಗೀತೆ ಕುರಿತಾಗಿ ತಾಯಿಗೊಬ್ಬ ಕರ್ಣ ಅಥವಾ ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆಯನ್ನು ಯಾಕಾಗಿ ಇಷ್ಟಪಡ್ತೀರಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರಿ. ನಮ್ಮ ಸಂದೇಶಗಳನ್ನು ನೋಡೋದಾದರೆ ಕೆಲವರಿಗೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9144970272, ಮತ್ತೊಂದು ಮೊಬೈಲ್ ಸಂಖ್ಯೆ 9448640273. ನೀವು ಕೇಳ್ತಾ ಇದ್ದೀರಾ 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ.

ಎಫ್ಎಂ ಸಮಯ 5:11. ಇನ್ನು ನಮ್ಮ ಮುಂದಿನ ಸಂದೇಶ, ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ಪಕ್ಕದ ಮನೆ ಹುಡುಗಿ ಚಿತ್ರದಿಂದ ಅಂದ ಚಂದದ ಮನೆಯ ಕಿಟಕಿಯಲ್ಲಿ ಹಾಡನ್ನು ಪ್ರಸಾರಿಸಿ ಈ ನಮ್ಮ ಈ ಹಾಡು ತುಂಬ ಮಧುರವಾದ ಬಾಂಧವ್ಯಗಳ ಪ್ರೇಮಗೀತೆ. ಪ್ರೇಮಮಯ ಉಯ್ಯಾಲಿಯಲ್ಲಿ ತೇಲಾಡುವ ಯುವ ಪ್ರೇಮಿಗಳ ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದದ ಚಂದದ ಗೀತೆ ಇದು. ಎಂದಿಗೂ ಕೂಡ ಈ ಹಾಡನ್ನು ಕೇಳ್ತಾ ಮೈಮರಿಬೋದು. ಈ ಶುಭ ಗುರುವಾರದ ಸಂಜೆಯಲ್ಲಿ ನೀವು ಎಲ್ಲ ಹಾಡುಗಳನ್ನು ಬಹಳಷ್ಟು ಜನಪ್ರಿಯ ಆಗಿರುವಂಥ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ಹಾಡುಗಳ ಗೀತ ರಚನೆ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಸಂದೇಶವನ್ನು ಕಳಿಸಿದ್ದಾರೆ. ಚಳ್ಳಕೆರೆಯಿಂದ ಕೆ ವಿ ರಘುನಂದನ್ ದಳಪತಿ, ಬಿ ಕೆ ಪದ್ಮನಾಥ್ ಹಾಗೂ ಬಿ ಕೆ ನಾಗರಾಜ್ ತಮ್ಮ ಸಂದೇಶದಲ್ಲಿ ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ, ನಳಿನಿ ಸತೀಶ್ ಚಿತ್ರದುರ್ಗ ಸಂಗಮೇಶ್ವರ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿವೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಸಂದೇಶಕ್ಕೆ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಜಗಳೂರು ತಾಲೂಕು ಕಮಂಡಲಗುಂದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಗೀತೆಗಳಲ್ಲಿ ಕೂಡ ತಾಯಿಗೊಬ್ಬ ಕರ್ಣ, ಪಕ್ಕದ ಮನೆ ಹುಡುಗಿ, ಹಾಗೆ ತಿರುಗುಬಾಣ ಚಿತ್ರದ ಎಲ್ಲ ಹಾಡುಗಳು ಕೂಡ ಇಷ್ಟ ಆಗುತ್ತೆ, ಹಾಗಾಗಿ ಪ್ರಸಾರಿಸಿ ಹಾಡನ್ನು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನೈಜ ನಿರೂಪಕರಿಗೆ ನನ್ನ ನಮನಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಮೂರು ಗೀತೆಗಳು ಅಂದ ಚಂದದ ಗೀತೆಗಳು, ಒಂದಕ್ಕೊಂದಕ್ಕಿಂತ ಒಂದು ಚಂದವಾಗಿದ್ದಾವೆ. ಹಾಗೆ ಕೇಳುಗರು ಮನೆ ಗೆಲ್ಲುತ್ತಿವೆ, ಕಾರಣ ಪ್ರತಿಯೊಂದು ಗೀತೆಗಳು ಸಾಹಿತ್ಯ ಮತ್ತು ಸುಮಧುರ ಸಂಗೀತದ ಜೊತೆಗೆ ಗಾಯಕರ ಮಧುರತೆ ಕೇಳುಗರ ಮನದಲ್ಲಿ ಮಂದಹಾಸ ಮೂಡಿಸುತ್ತದೆ. ಇಂದು ನನಗೆ ತಾಯಿಗೊಬ್ಬ ಕರ್ಣ ಚಿತ್ರದ ಅಂದ ಚಂದ ತಂದ ಕಲ್ಪನಾ ಎಂಬ ನಮ್ಮ ಕರ್ನಾಟಕದ ಇಂದಿನ ಅಪ್ರತಿಮ ಮೇರು ನಟಿ ಕಲ್ಪನಾ ಅವರ ಹೆಸರಿನ ಮೂಲಕ ಪ್ರಾರಂಭವಾಗುತ್ತದೆ ಈ ಸುಮಧುರ ಗೀತೆ. ಅಂಬರೀಷ್ ಮತ್ತು ಸುಮಲತಾ ಅವರು ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಅಭಿನಯಿಸುತ್ತಿರುವ ಅವರ ನಿಜ ಜೀವನದಲ್ಲಿ ಒಬ್ಬರಿಗೊಬ್ಬರು ಪ್ರೇಮದ ಬಲೆಯಲ್ಲಿ ಸಿಕ್ಕಿ ನಿಜ ಜೀವನದ ಬಾಳಲ್ಲಿ ಒಂದಾಗಿದ್ದಕ್ಕೆ ಈ ಒಂದು ಹಾಡನ್ನು ಸಾಕ್ಷಿ. ಜೊತೆಗೆ ಈ ಹಾಡು ನಿರೀಕ್ಷೆಗಿಂತ ತುಂಬ ಅಂದ ಚಂದವಾಗಿ ಚಿತ್ರದ ಬೆಳ್ಳಿ ಪರದೆಯಲ್ಲಿ ಮೂಡಿಬರುವುದರ ಜೊತೆಗೆ ಹಾಡಿನ ರೂಪದಲ್ಲಿ ಕೇಳುಗರ ಮನ ಮತ್ತು ಹೃದಯ ಸ್ಪಂದಿಸುವ ಗೀತೆಯಾಗಿದೆ ಅಂತ ಹೇಳಿ ಸಂದೇಶವನ್ನು ದಾವಣಗೆರೆಯಲ್ಲಿ ರೇಡಿಯೋ ಕೇಳ್ತಾ ಇರುವ ನಮ್ಮ ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಮೂರು ಚಿತ್ರದ ಗೀತೆಗಳು ಹಾಡುಗಳು ಕೂಡ ಸುಮಧುರವಾಗಿವೆ, ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ತುಂಬ ಮಧುರವಾಗಿವೆ, ಪಾತ್ರಗಳು ಕೂಡ ನೋಡಲಿಕ್ಕೆ ಇಷ್ಟ, ಈ ಹಾಡುಗಳನ್ನು ಕೇಳ್ತಾ ಇರ್ತೇನೆ ಅಂತೇಳಿ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ನಗರದಿಂದ ಸಂದೇಶವನ್ನು ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಮೈರಾ ನಾಡಿಗ್ ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿ ಆಕಾಶವಾಣಿ ಕೇಳುಗರಿಗೆ ಹಾಗೂ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಈ ದಿನ ಪ್ರಸಾರವಾಗುತ್ತಿರುವ ಮೂರು ಹಾಡುಗಳು ಸುಮಧುರವಾಗಿವೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಎಲ್ಲವೂ ಸೊಗಸಾಗಿವೆ. ಅದರಲ್ಲೂ ನನಗೆ ತುಂಬ ಇಷ್ಟವಾದ ಗೀತೆ ಅಂದರೆ ತಾಯಿಗೊಬ್ಬ ಕರ್ಣ ಚಿತ್ರದ ಅಂಬರೀಷ್ ಅವರ ಅಂದ ಚಂದ ತಂದ ಕಲ್ಪನಾ. ಈ ಗೀತೆಯು ಹೆಣ್ಣಿನ ಅಂದ ಚಂದದ ಸೌಂದರ್ಯ ವರ್ಣಿಸುವಾಗ ನೀನೊಂದು ಶಿಲ್ಪ ಕಲಾಕೃತಿ, ನಿನ್ನಿಂದ ನನ್ನ ಜೀವನ ವರ್ಣರಂಜಿತ ಎಂದು ಆಶಿಸುವ ಹಾಗೂ ಪರಸ್ಪರ ಒಬ್ಬರಿಗೊಬ್ಬರು ಅರ್ಥೈಸಿಕೊಳ್ಳುವ ಸಾಹಿತ್ಯವಾಗಿದೆ ಈ ಗೀತೆಯ ಆಯ್ಕೆಗೆ. ಧನ್ಯವಾದಗಳು. ಸಾಹಿತ್ಯ ತುಂಬ ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ತಿಪ್ಪೇಸ್ವಾಮಿ ಹರಿಹರ ರಾಮತೀರ್ಥದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮೂರು ಚಿತ್ರದ ಗೀತೆಗಳು ಕೂಡ ಇಷ್ಟ, ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಿರಣ್ ಚಿರಂತನ ಕಾರುಣ್ಯ ಗೌರಮ್ಮ ಗಿರಿಜಮ್ಮ ಇವರು ಕೊಟ್ಟೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಿದ್ದಾರೆ. ಶುಭ ಸಂಜೆಯಲ್ಲಿ ನೀವು ಆಯ್ದುಕೊಂಡ ಮೂರು ಚಿತ್ರದ ಗೀತೆಗಳು ಕೂಡ ಇಷ್ಟ, ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಬರ್ತಾ ಇವೆ, ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಆಯ್ಕೆ ಮಾಡಿದ ಮೂರು ಚಿತ್ರದ ಹಾಡುಗಳು ಕೂಡ ಸೂಪರ್. ಅದರಲ್ಲಿ ನನ್ನ ಹಾಡು ಅಂದ ಚಂದ ತಂದ ಕಲ್ಪನಾ, ತಾಯಿಗೊಬ್ಬ ಕರ್ಣ ಚಿತ್ರದ ಗೀತೆ ಇಷ್ಟ ಆಗುತ್ತೆ. ರೆಬಲ್ ಸ್ಟಾರ್ ಅಂಬರೀಷ್ ಸುಮಲತಾ ನಿಜ ಜೀವನದಲ್ಲೂ ಕೂಡ ಸತಿಪತಿಗಳಾದಂಥವರು. ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಚಿತ್ರದಲ್ಲೂ ಕೂಡ ತೆರೆ ಮೇಲೆ ಕೂಡ ಸತಿಪತಿಗಳಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇದೀಗ ತಾಯಿಗೊಬ್ಬ ಕರ್ಣ ಚಿತ್ರದ ಗೀತೆಯನ್ನು ಕೇಳೋಣ.

ತಾಯಿಗೊಬ್ಬಕರ್ಣ ಚಿತ್ರದಿಂದ ಮಧುರವಾದ ಗೀತೆಯನ್ನು ಅಂಧ ಚಂದ ತಂದ ಕಲ್ಪನಾ ಗೀತೆಯನ್ನು ಕೇಳಿದ್ರೆ ಮುಂದೆ ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಹಾಗೆ ಸಂದೇಶಗಳನ್ನ ನೋಡೋದಾದ್ರೆ, ನಮಸ್ತೆ ಸಂಜೆ, ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಾಯಿಗೆ ತಕ್ಕ ತಾಯಿಗೊಬ್ಬ ಕರ್ಣ ಚಿತ್ರದ ಹಾಡು ಇಷ್ಟ ಆಯ್ತು, ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶುಭ ಸಂಜೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ ಕಾಮನ್ಬಾವಿ ಬಡಾವಣೆ ಚಿತ್ರದುರ್ಗದಿಂದ. ಇಂದಿನ ನಿಮ್ಮ ಆಯ್ಕೆ ಎಲ್ಲ ಹಾಡುಗಳು ಸೊಗಸಾಗಿವೆ. ನನಗೆ ತಿರುಗುಬಾಣ ಚಿತ್ರದ ಹಾಡು ಇಷ್ಟ ಆಯಿತು, ಪ್ರಸಾರ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಈಗಾಗಲೇ ಪ್ರಸಾರ ಆಗಿದೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಮತ್ತೊಂದು ಸಂದೇಶದಲ್ಲೂ ಕೂಡ ತಿರುಗುಬಾಣ ಚಿತ್ರದ ಗೀತೆ ಹಾಗೆ ತಾಯಿಗೊಬ್ಬ ಕರ್ಣ ಚಿತ್ರದ ಎರಡು ಗೀತೆಗಳು ತುಂಬ

ಇಷ್ಟ ನನಗೆ ಕೇಳಲಿಕ್ಕೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದೀರ, ಪ್ರಸಾರ ಮಾಡಿ ಅಂತೇಳಿ ರಾಮಚಂದ್ರಪ್ಪ ಸಂಡೂರಿಂದ ಸಂದೇಶವನ್ನು ಕಳಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ರತ್ನ ಬಸವರಾಜ್, ರಾಕೇಶ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆ ಇಷ್ಟ ಆಗುತ್ತೆ ಅಂತೇಳಿ. ಚಂದದ ಮನೆಯ ಕಿಟಕಿಯಲ್ಲಿ ಅದು ಹಾಡು ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ. ಶುಭ ಸಂಜೆ ಎಲ್ಲ ಕೇಳುಗರಿಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇವೆ, ಮೂಡಿ ಬಂದು ಅಂತ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ನಮಸ್ಕಾರ ಸರ್ ಅಂತ ಹೇಳ್ತಿದ್ದಾರೆ, ಸುಂದರವಾದ ಕಾರ್ಯಕ್ರಮ ಸರ್, ಎಲ್ಲ ಹಾಡುಗಳು ಕೂಡ ಚೆನ್ನಾಗಿವೆ ಅಂತ ಹೇಳ್ತಿದ್ದಾರೆ. ಮಣಕವಾಡದ ಕೇಳುಗರಾದ ಮಂಜುನಾಥ್ ಕೊಡಿಕೊಪ್ಪ ಇವರು ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಿರುಗುಬಾಣ ಸಿನಿಮಾದ ಹಾಡು ನನಗಿಷ್ಟ ರೀ, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲಿಕ್ಕೆ ತುಂಬ ಇಂಪಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಈಗಾಗಲೇ ಪ್ರಸಾರ ಆಗಿದೆ, ಕೇಳಿದ್ದೀರಿ ಅಂದ್ಕೊಳ್ತೇನೆ. ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಚೆನ್ನಾಗಿದ್ದೇವೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ, ನಾನು ಕೆಲಸದ ಒತ್ತಡದಿಂದ ಹಾಡುಗಳ ಅನಿಸಿಕೆ ಕಳಿಸದೆ ಆಗದಿದ್ದರೂ ಕೂಡ ನೀವು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳನ್ನು ಪ್ರತಿದಿನ ತಪ್ಪದೇ ಕೇಳ್ತಾ ಇರ್ತೇನೆ ಸರ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಆಯ್ಕೆಯ ಮೂರು ಹಾಡುಗಳು ಕೂಡ ಇಷ್ಟ ಸುಮಧುರವಾಗಿವೆ, ಪ್ರಸಾರಕ್ಕಾಗಿ ಕಾಯ್ತಾ ಇದ್ದೇನೆ, ದಯವಿಟ್ಟು ಬೇಗ ಪ್ರಸಾರ ಮಾಡ್ತೀರಲ್ವಾ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ. ಧನ್ಯವಾದಗಳು, ಈಗಾಗಲೇ ಪ್ರಸಾರ ಆಗಿದೆ ಎರಡು ಗೀತೆಗಳು ಸಂಪೂರ್ಣವಾಗಿ. ಇನ್ನು ಒಂದು ಗೀತೆ, ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆ ಕೇಳೋದೊಂದು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ. ಇನ್ನು ಉಮಾದೇವಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಂಥ ಮೂರು ಹಾಡುಗಳಲ್ಲಿ ತಿರುಗುಬಾಣ ಚಿತ್ರದ ಹಾಡು ಇಷ್ಟವಾಗುತ್ತೆ, ಧನ್ಯವಾದಗಳು ಅಂತ. ಇನ್ನು ರಾಯಬಾಗ್ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಅಭಿಷೇಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಮೂರು ಹಾಡುಗಳು ಕೂಡ ಚೆನ್ನಾಗಿವೆ, ರಾಗ ತಾಳ ಲಯ ಉತ್ತಮ ಸಾಹಿತ್ಯ ಹಾಗೂ ಸಂಗೀತದಿಂದ ಕೂಡಿರ್ತಕ್ಕಂಥ ಇವು ಗೀತೆಗಳು ಕೇಳಲಿಕ್ಕೆ ಇಷ್ಟ ಸರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಗುಡ್ ಈವ್ನಿಂಗ್ ಸರ್ ಅಂತ ಹೇಳ್ತಿದ್ದಾರೆ ಸಲ್ಮಾ ಅವರು, ಟೀಚರ್ಸ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ತರೀಕೆರೆಯಿಂದ ಸೂಪರ್ ಸಾಂಗ್ ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸಲ್ಮಾ ಅವರೇ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಇವತ್ತಿನ ಮೂರು ಚಿತ್ರದ ಹಾಡುಗಳು ಅಂದ ಚಂದದಿಂದ ತುಂಬ ಸೊಗಸಾಗಿವೆ, ಸಂಗೀತ ಸಾಹಿತ್ಯ ಗಾಯನ ಕೇಳಲಿಕ್ಕೆ ಇಷ್ಟ, ಕೇಳಬೇಕನ್ನಿಸ್ತಾ ಇರುತ್ತೆ ಮತ್ತೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ. ಒನ್ನೂರಲ್ಲಿ ಜಗಳೂರು ತಾಲೂಕು ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿ ಹೇಳಿದ್ದಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶುಭ ಸಂಜು ಇವರು ಸಂದೇಶವನ್ನು ಕಳಿಸಿದರೆ, ನೀವು ಪ್ರಸಾರ ಮಾಡುವ ಚಿತ್ರದ ಗೀತೆಗಳು ತುಂಬ ಚೆನ್ನಾಗಿವೆ, ಮೂಡಿ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಸುಧಾ ತಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕೆ ಶಿವನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯಾಮತಿ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ನಮ್ಮ ಸಂದೇಶವನ್ನು ಕಳಿಸಿರೋದು. ನಂಬರ್ ಎಂಡಿಂಗ್ ಸಂದೇಶವನ್ನು 173 ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಅಂಬಿಕಾ ಅವರಕ್ಕೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಎಮ್ ಎಚ್ ರಾಜೇಶ್ ಶ್ರೀಮತಿ ಇವರು ಕೂಡ, ಓಬಮ್ಮ, ಹಾಗೆ ಮನೋಜ್ ಆರ್ ಆರ್ ಧ್ರುವ ಜಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ, ಜೆ ಸಿ ಆರ್ ಬಡಾವಣೆಯಿಂದ ಸಂದೇಶವನ್ನು. ಎಲ್ಲ ಹಾಡುಗಳು ಮೂರು ಗೀತೆ ಚಿತ್ರದ ಕೂಡ ಹಾಡುಗಳು ಕೂಡ ತುಂಬ ಇಷ್ಟ, ತಾಯಿಗೋಪಕರ್ಣ ಚಿತ್ರದ ಗೀತೆ ಇಷ್ಟ ಆಯಿತು ಅಂಥೇಳಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹಾಗೆ ನಮಗೆ ಸಂದೇಶವನ್ನು ಗೋಪ್ನಹಳ್ಳಿ ಪೂಜಾ ಅವರು ಸಂದೇಶವನ್ನು ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾರೆ. ಶುಭ ಸಂಜೆ ಸರ್ ಅಂತ ಹೇಳ್ತಿದ್ದಾರೆ. ನನಗೆ ಕಾರ್ಯಕ್ರಮ ತುಂಬ ಇಷ್ಟ, ಯಾಕೆಂದರೆ ಕನ್ನಡದಲ್ಲಿ ಎಷ್ಟು ಹಳೆ ಹಾಡುಗಳು ನಮಗೆ ಗೊತ್ತಿರದ ಹಾಡುಗಳು ಕೂಡ ಪ್ರಸಾರ ಮಾಡ್ತೀರಾ, ಅವುಗಳನ್ನು ಕೇಳಿ ಕಿವಿಗೆ ಇಷ್ಟ ಆಗುತ್ತೆ, ಎಷ್ಟು ಇಂಪಾಗಿವೆ ಅಲ್ವೇ ಈ ಹಾಡುಗಳು, ಎಷ್ಟು ಇಂಪಾಗಿವೆ ಅನಿಸುತ್ತೆ. ಹಾಗಾಗಿ ನನಗೆ ಪ್ರತಿದಿನ ಈ ಕಾರ್ಯಕ್ರಮ ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟ ಸರ್ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅವರು ಗೋಪನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಕೊನೆಯ ಸಂದೇಶವನ್ನು ನೋಡ್ತಾ ಇದ್ದೇನೆ. ಹಾಡುಗಳನ್ನು ಕೇಳಿ ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅನಿತಾ ಡಿ ಸಿ ಅವರು ಚನ್ನಗಿರಿಯಿಂದ ಸಂದೇಶವನ್ನು ಕಳಿಸಿ ಚಿತ್ರದುರ್ಗ ಆಕಾಶವಾಣಿ ಕೇಳ್ತಾ ಇದ್ದೇನೆ. ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದ್ದಾವೆ, ಈ ಹಾಡುಗಳು ಕೂಡ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಾಡು

ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆ ಇದು. ಈ ಗೀತೆಯ ಸಾಹಿತ್ಯ ತೌಡೂರು ಕೃಷ್ಣ ಕೇಶವ್, ಸಂಗೀತ ಸಂಯೋಜಕರು ರಾಜೇಶ್ ರಾಮನಾಥ್.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಸಮಯ 5:30. ಇದೀಗ ಕೇಳಿ
1: ಕೇಳಿ ಕ್ವಶನ್ ಬಾಕ್ಸ್, ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ.

ಕೆಳಗ್ರೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್ ನಾನಿದ್ದೇನೆ ಸಂಜೆಯ ಪ್ರಸಾರದಲ್ಲಿ. ನೀವು ಈ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಅಂದರೆ 30 ನಿಮಿಷದ ಅವಧಿಯಲ್ಲಿ ಒಂದಿಷ್ಟು ಸಾಕಷ್ಟು ಮಾಹಿತಿಗಳು ಅಂದರೆ ಪ್ರಶ್ನೆಗೆ ಉತ್ತರಗಳನ್ನು ಭಾಗವಹಿಸುವುದರ ಮೂಲಕ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸಿ ಪರೀಕ್ಷೆಯನ್ನು ಗೆಲ್ಲುವ ನಿರೀಕ್ಷೆಯಲ್ಲಿ ತಯಾರು ಮಾಡಿಕೊಂಡಿದ್ದೀರಿ, ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಅನೇಕ ಒಂದು ನೇಮಕಾತಿ ಪರೀಕ್ಷೆಗೆ ಅಥವಾ ಸಿ ಇ ಟಿ ಪರೀಕ್ಷೆಗೆ ಅನುಕೂಲಕರವಾಗುವಂಥ ಪ್ರಶ್ನೆಗಳನ್ನು ನಾನು ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರ್ತೇನೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಪ್ರಶ್ನೆಗಳನ್ನು ಕೇಳಿದ ಪ್ರಶ್ನೆಗೆ 10 ಸೆಕೆಂಡ್ಗಳ ಒಳಗಾಗಿ ಉತ್ತರಗಳನ್ನು ಉತ್ತರಿಸ್ತಾ ಇರಿ. ಹಾಗೆ ಒಬ್ಬ ಕೇಳುಗರು ಒಮ್ಮೆ ಮಾತ್ರ ಪ್ರಯತ್ನಿಸಿ ತಾವು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದರೆ ಉತ್ತಮ ಅಂತ ಹೇಳ್ತೇನೆ. ಯಾಕೆಂದರೆ ಹಲವಾರು ಜನ ತಮ್ಮ ರೇಡಿಯೋದಲ್ಲಿ ತಮ್ಮ ಧ್ವನಿ ಹೋಗಬೇಕು, ನಾನು ಕೂಡ ಭಾಗವಹಿಸಬೇಕು, ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಉತ್ತರಿಸಬೇಕು ಅನ್ನೋ ಆಸೆಯನ್ನು ಸಾಕಷ್ಟು ಜನ ಪಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಕೂಡ ಒಮ್ಮೆ ಮಾತ್ರ ಪ್ರಯತ್ನಿಸಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 944

6402733 ಮೊಬೈಲ್ ಸಂಖ್ಯೆ ಮತ್ತೊಂದು 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 9448640273 ಮತ್ತು 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೇನೆ.

0: ಕೇಳಿದ್ರೆ ಕರೆ ಮಾಡ್ತಾ ಇದ್ದಾರೆ. ನಮ್ಮ ಮೊದಲ ಕರೆಯನ್ನ ಸ್ವೀಕರಿಸೋಣ. ಹಲೋ ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ಕಾರ, ತಾವ್ ಯಾರು ಮಾತಾಡ್ತೀರೋದು ಹೇಳಿ ಸರ್.
1: ಸರ್, ಬೀದರ್ ಇಂದ ಮೋಹನ್ ಅಂತ ಹೆಸರು.
0: ಬೀದರ್ ಇಂದ ಮೋಹನ್, ಏನ್ ಮಾಡ್ಕೊಂಡಿದ್ದೀರಿ ಮೋಹನ್?
1: ಸರ್, ಪೊಲೀಸ್ ಕಾನ್ಸ್ಟೇಬಲ್.
0: ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಿ. ಆ ಪ್ರಶ್ನೆಯನ್ನ ಕೇಳ್ಬೋದಾ ಸರ್ ತಮ್ಗೆ? ಈಗ ನೋಡಿ ಪ್ರಶ್ನೆ ನಿಮ್ಗೆ. ಮೊದಲ ಪ್ರಶ್ನೆ, ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಯಾರಾಗಿರ್ತಾರೆ ಸರ್? ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು
1: ರಾಜ್ಯದ ಅಲ್ಲ ಸರ್, ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ ಸರ್, ಅಂದ್ರೆ ಪ್ರತಿಯೊಂದು ರಾಜ್ಯದ ಸರ್.
0: ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಈಗ ನಮ್ಮ ರಾಜ್ಯಕ್ಕೆ
1: ರಾಜ್ಯಪಾಲರು ಇರ್ತಾರೆ ಸರ್.
0: ಹೌದು, ನಿಮ್ಮ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಹಾಗೆ ನಮ್ಮ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಸರ್. ನೊಬೆಲ್ ಶಾಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಥಮ ಮಹಿಳೆ ಯಾರು ಅಂತ ಗೊತ್ತಾ ಸರ್?
1: ಹಲೋ ಸರ್,
0: ನೊಬೆಲ್ ಶಾಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಥಮ ಮಹಿಳೆ? ಹೌದು, ವಿಶ್ವದ್ದೇ ಪ್ರಪಂಚದ ಹೌದು ಹೌದು. ಹೇಳಿ ಯಾರು ಇರ್ಬೋದು ಅಂತ
1: ಗೆಸ್
0: ಗೆಸ್ ಮಾಡ್ತೀರಿ? ಹತ್ತು ಸೆಕೆಂಡ್ಗಳ ಅವಧಿಯಲ್ಲಿ ಗೆಸ್ ಮಾಡಿ ಸಾಧ್ಯವಾದ್ರೆ ನೋಡಿ.
1: ಬರ್ತವಾನ್ ಸಟ್ನರ್ ಅಂತ ಆಸ್ಟ್ರಿಯಾ ದೇಶದವರು.
0: ಬರ್ತವನ್ ಸುಟ್ನರ್ ಅಂತಲ್ವಾ? ಪ್ರಯತ್ನ ಪಟ್ಟು ಸರಿಯಾದ ಉತ್ತರವನ್ನ ನೀಡಿದ್ದೀರಿ, ಧನ್ಯವಾದಗಳು. ಹಾಗೆ ಮೋಹನ್ ಅವರೇ, ನಿಮಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಸರ್? ಪರಿಸರ ಸಂರಕ್ಷಣಾ ಕಾಯ್ದೆ ಹೌದು ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಮೋಹನ್ ಅವರು. ಮೂರು ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಿ, ಧನ್ಯವಾದಗಳು. ಹಾಗೆ ನಮ್ಮ ಮುಂದಿನ ಕರೆಯವ್ರನ್ನ ಪ್ರಶ್ನೆ ಕೇಳ್ತಾ ಅವರು ಕೂಡ ಭಾಗವಹಿಸಲಿ ಅಂತ ಹೇಳ್ತೇನೆ. ಈಗ ಕಾರ್ಯಕ್ರಮನ ಕೇಳ್ತೀರಿ ಸರ್, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಉತ್ತರಿಸಿದ್ದಕ್ಕಾಗಿ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಅಮ್ಮ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಹಲೋ ನಮಸ್ತೆ, ಕರೆಯಲ್ಲಿ ತುಂಡಾಗಿದೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಆಕಾಶವಾಣಿ. ಹಲೋ ಹಲೋ ನಮಸ್ತೆ ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ. ನಮಸ್ತೆ.

0: ನಮಸ್ತೆ ಸರ್.
1: ನಮಸ್ತೆ, ಯಾರು ಸರ್ ಮಾತಾಡ್ತಿರೋದು?
0: ಶ್ರೀಕಾಂತ್ ಅಂತ.
1: ಶ್ರೀಕಾಂತ್ ಕೊಟ್ಟವರಿಂದ ಏನ್ ಮಾಡ್ಕೊಂಡಿದ್ರಿ ಶ್ರೀಕಾಂತ್?
0: ಸರ್, ನಾವು ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಆಫೀಸ್ ವರ್ಕ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್.
1: ಪ್ರೈವೇಟ್ ಸ್ಕೂಲ್ ಅಲ್ಲಿ ಆಫೀಸ್ ವರ್ಕ್ ಮಾಡ್ತಾ ಇದ್ರಿ. ನಿಮಗೆ ಪ್ರಶ್ನೆಯನ್ನ ಕೇಳಬಹುದಾ? ರೆಡಿ ಇದ್ದೀರಿ? ವಾಯು ಮಾಲಿನ್ಯ ನಿವಾರಣಾ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವುದು ಅಂತ ಗೊತ್ತಾ ಸರ್? ವಾಯು ಮಾಲಿನ್ಯ ನಿವಾರಣಾ ಕಾಯ್ದೆ ಜಾರಿಗೆ ಬಂದ ವರ್ಷ
0: 1986.
1: ಉತ್ತರ ತಪ್ಪಾಗಿದೆ. ನಾವು ಮುಂದಿನ ಕೇಳುಗರನ್ನ ಮಾತಾಡಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗೆ ಪ್ರಯತ್ನಿಸಿದ್ದೀರಿ, ಧನ್ಯವಾದಗಳು ತಮ್ಮ ಕರೆಗೆ. ಹಲೋ, ನಮಸ್ತೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು ಹೇಳಿ? ಕಾರ್ಕಳದ ಅಮ್ಮಣಿಯವರು. ಪ್ರಶ್ನೆಯನ್ನ ರಿಪೀಟ್ ನಿಮಗೆ ಕೇಳ್ತಾ ಇದ್ದೀನಿ, ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಈಗಾಗಲೇ ಒಬ್ಬರು ಕೇಳಿದ್ದೆ, ವಾಯು ಮಾಲಿನ್ಯ ನಿವಾರಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಎಷ್ಟನೇ ಇಸ್ವಿಯಲ್ಲಿ ವಾಯು ಮಾಲಿನ್ಯ ನಿವಾರಣಾ ಕಾಯ್ದೆ ಜಾರಿಗೆ ಬಂತು ಅಂತ ಪ್ರಶ್ನೆ ಹೇಳ್ತೀರಿ?
2: ಹೌದು,
1: 1981. ಸರಿಯಾದ ಉತ್ತರ ಅಮ್ಮ. ನಾವು ಮುಂದಿನ ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾ ಇದ್ದೇನೆ, ರೆಡಿ ಇದ್ದೀರಿ? ಬೇರೆ ಬೇರೆ ಕಾಯಿಲೆಯು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಬೇರೆ ಬೇರೆ, ಹೌದು
2: ಬೇರೆ ಬೇರೆ ಕಾಯಿಲೆ ಅಂದ್ರೆ ಸರ್, ಅದ್ರದ್ದು ಒಂಚೂರು ಕ್ಲೂ ಕೊಡ್ಬೋದಾ? ಬೇರೆ ಬೇರೆ ಅಂದ್ರೆ
1: ಕನ್ನಡದಲ್ಲಿ ಹಾಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ನಾವು ಕ್ಲೂ ಕೊಡೋದಕ್ಕಿಂತ, ಯಾಕೆಂದ್ರೆ ನಿಮ್ಗೊಂದಿಷ್ಟು ಈಗ ನಾವು ಒಂದು 10 ಸೆಕೆಂಡ್ಗಳ ಅವಧಿಯನ್ನ ಕೊಟ್ಟಿರ್ತೇವೆ, ನಮ್ಮ ಮುಂದಿನವರು ಕೂಡ ಉತ್ತರಿಸ್ಲಿ, ಅನೇಕ ಪ್ರಶ್ನೆಗಳ ಉತ್ತರ ಕೊಡ್ತಾ ಇರ್ತೀರಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ನೋಡಿ, ಹಾ, ವಿಟಮಿನ್ ಬಿ ಅಂತ ಸರಿಯಾದ ಉತ್ತರವನ್ನ ಹೇಳಿದ್ರಿ ಅಮ್ಮಣಿಯವರೇ. ಈಗ ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಈ ವ್ಯಾಕರಣದಲ್ಲಿ ಕನ್ನಡದಲ್ಲಿ ಪರಿಮಾಣ ವಾಚಕ ಅಂತ ಬರ್ತವೆ, ಕನ್ನಡ ವ್ಯಾಕರಣದಲ್ಲಿ. ಹೌದು, ಪರಿಮಾಣ ವಾಚಕ ಅಂತ ಹೇಳಿ ವ್ಯಾಕರಣದಲ್ಲಿ ಬರುತ್ತೆ. ಏನು ಇವು ಪರಿಮಾಣ ವಾಚಕ ಅಂದ್ರೆ? ಪರಿಮಾಣ ವಾಚಕ ಅಂತ ಹೇಳಿ ಕನ್ನಡದಲ್ಲಿ ವ್ಯಾಕರಣದಲ್ಲಿ ಕೇಳ್ತಾ ಇರ್ತಾರೆ. ಈಗ ನಾವ್ ಹೆಂಗೆ ಪ್ರಶ್ನಾರ್ಥಕ ವಾಕ್ಯ ಅಂದ್ರೆ ಗೊತ್ತು ಅಲ್ವಾ, ಹಾಗೆ ಪರಿಮಾಣ ವಾಚಕ ಅಂತ ಶಬ್ದಗಳು ಅಂತ ಹೇಳಿ ಇರ್ತವೆ.
2: ಪ್ರಮಾಣವನ್ನು ಸೂಚಿಸುವ ಪದಗಳು ಅಂತ ಹೇಳ್ಬೋದು, ಉದಾಹರಣೆಗೆ ಹೆಚ್ಚು, ಕೆಲವು, ತುಂಬಾ.
1: ಹೌದು, ವಸ್ತುಗಳ ಪರಿಮಾಣ ಅಥವಾ ಗಾತ್ರ ಅಳತೆಗಳನ್ನ ನಾವೇನ್ ಹೇಳ್ತೇವೆ, ಅಷ್ಟು ಇಷ್ಟು ಅಂತ, ಗುಡ್ಡಷ್ಟು, ಆನೆ ಎಷ್ಟು ಅಂತ ಏನ್ ಹೇಳ್ತೀವಲ್ಲ, ಇವಕ್ಕೆ ಪರಿಮಾಣ ವಾಚಕ ಅಂತ ಹೇಳಿ ಕರೀತಾರೆ. ಮೂರು ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನ ನೀಡ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡ್ತಾ ಇದ್ದೀರಿ, ಹಾಗೆ ನಮ್ಮ ಕೇಳುಗರು ಕೂಡ ಭಾಗವಹಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಕಾರ್ಕಳದಿಂದ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ. ನಮ್ಮ ಮುಂದಿನ ಕೇಳುಗರು ಕೂಡ ಧನ್ಯವಾದಗಳು.
2: ನಮಸ್ತೆ.
1: ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗ್ತೇವೆ. FM ಸಮಯ 5:40. ನೀವು ಕರೆ ಮಾಡಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ, ಪ್ರಯತ್ನಿಸಿ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಿ ಉತ್ತರಿಸಿ ಅಂತ ಹೇಳ್ತಾ ಇದ್ದೀನಿ. 9448640273 ಮತ್ತು 9141970272. 9448640273 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಹಲೋ, ನಮಸ್ತೆ.
3: ಹಲೋ,
1: ನಮಸ್ತೆ.
3: ಗಂಗಮ್ನಳ್ಳಿಯಿಂದ
1: ನಾಗರಾಜ್. ಏನ್ ಮಾಡ್ಕೊಂಡಿದ್ದೀರಿ ನಾಗರಾಜ್?
3: ರೈತರು.
1: ಓದ್ಕೊಂಡಿರೋದು ಎಲ್ಲಿವರ ನಿಮ್ಮ ಶಿಕ್ಷಣ? ದೂರ ಶಿಕ್ಷಣದಲ್ಲಿ ಡಿಗ್ರಿ ಮುಗಿಸಿದಿರಿ. ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದಾ? 1980 ಅರಣ್ಯ ಸಂರಕ್ಷಣಾ ಕಾಯ್ದೆ ದೇಶದ ಒಂದು ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ, ಅಪ್ಲೈ ಆಗೋದಿಲ್ಲ ಒಂದು ಸ್ಟೇಟ್ಗೆ. ಯಾವುದು? 1980 ಅರಣ್ಯ ಸಂರಕ್ಷಣಾ ಕಾಯ್ದೆ ಯಾವ ರಾಜ್ಯಕ್ಕೆ ಅಂತ ಗೊತ್ತಾ?
3: ಜಮ್ಮು ಕಾಶ್ಮೀರ ಅಂತ.
1: ಹೌದು, ಸರಿಯಾದ ಉತ್ತರವನ್ನ ನೀಡಿದಿರಿ. ಗಂಗಮ್ಮನಹಳ್ಳಿಯಿಂದ ಕರೆ ಮಾಡ್ತಾ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ, ಖುಷಿ ಆಗ್ತಿದೆ. ಮೊದಲ ಪ್ರಶ್ನೆಗೆ ಉತ್ತರವನ್ನ ನೀಡಿದಿರಿ, ಹಾಗೆ ಮುಂದಿನ ಪ್ರಶ್ನೆಯನ್ನ, ದೇಹದ ಯಾವ ಭಾಗವು ವೈಫಲ್ಯಕ್ಕೊಳಗಾದಾಗ ಕಾಮಲೆ ರೋಗ ಬರುತ್ತದೆ? ಹೇಳಿ. ಕರುಳು, ಯಕೃತ್. ಹಾ, ಯಕೃತ್, ಕರುಳು. ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಎರಡನೇ ಪ್ರಶ್ನೆಗೂ ಕೂಡ. ಈಗ ನಮ್ಮ ಮುಂದಿನ

0: ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಪಂಪನಿಗೆ ಆಶ್ರಯ ಕೊಟ್ಟಿದ್ದವರು ಯಾರು? ಹರಿಕೇಸರಿ. ಸರಿಯಾದ ಉತ್ತರವನ್ನು ಮೂರು ಪ್ರಶ್ನೆಗಳು ಕೂಡ ನೀಡಿದ್ದೀರಿ. ಧನ್ಯವಾದಗಳು ಗಂಗಮ್ನಳ್ಳಿಯಿಂದ ಕರೆ ಮಾಡ್ತಾ ಇರುವ ನಾಗರಾಜ್ ಅವರೇ. ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನು, ಅವಾಗ ಐದು ಪ್ರಶ್ನೆಗಳನ್ನ ಕೇಳ್ತಿದ್ರು, ಇಂದಿನ ಕಾರ್ಯಕ್ರಮದಲ್ಲಿ ಬೇರೆಯವರು ಬರ್ತಾ ಇದ್ರು. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕೇಳುಗರು ಕೂಡ ಭಾಗವಹಿಸಲಿ, ಹಾಗೆ ಹೆಚ್ಚು ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸುಲಭವಾದ ಪ್ರಶ್ನೆಗಳನ್ನು ಆಯ್ದುಕೊಳ್ಳುವುದರ ಮೂಲಕ ಭಾಗವಹಿಸಲಿ ಅಂತ ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಯಾವುದೇ ಒಂದು ಇದು ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಲೋ ನಮಸ್ತೆ. ಹಲೋ ನಮಸ್ತೆ ರೀ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಶಿವಲಿಂಗ ಹಿರೇಮಠ ಅವರು. ಕಾರ್ಯಕ್ರಮ ಕೇಳ್ತಾ ಇದ್ರಿ, ಖುಷಿ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆನ ನಿಮಗಾಗಿ. ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನ ವಿವರಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಶಿವಲಿಂಗ ಹಿರೇಮಠ ಅವರೇ. ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನ ವಿವರಿಸಿದವರು ಯಾರು ಅಂತ? ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತಾ ಇದ್ದೀರಿ. ಉತ್ತರ ತಪ್ಪಾಗಿದೆ. ನಾವು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಕರೆ ಮಾಡಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಶಿವಲಿಂಗ ಹಿರೇಮಠ ಅವರೇ. ಹಲೋ ನಮಸ್ತೆ. ನಮಸ್ತೆ
1: ಸರ್. ನಮಸ್ಕಾರ ಸರ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಸುರೇಶ್ ಅಂತ.
0: ಅಳವಂಡಿ ಸುರೇಶ್ ಅವರು. ಈಗಾಗಲೇ ಪ್ರಶ್ನೆನ ಕೇಳಿದ್ದೆ. ಎಲ್ಲಿ ಹೇಗೆ ಕೇಳ್ತಾ ಇದ್ರಿ ಕಾರ್ಯಕ್ರಮನ? ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ ನಿಮಗಾಗಿ ಪ್ರಶ್ನೆ ಸುರೇಶ್ ಅವರೇ. ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನ ವಿವರಿಸಿದವರು ಯಾರು?
1: ಅಂಗಗಳ ಅಂದ್ರ ಇವರು ಸರ್, ಲೆಮಾರ್ಕ್ ಅಂತ ಬರ್ತಾರೆ. ಬಳಸಿದ ಅಂಗ ಬಲಿಷ್ಠ, ಬಳಸಲಾರ್ದಂಗ ಬಲಹೀನ ಅಂತ ಅಂದ್ರೆ ಸರ್.
0: ತುಂಬಾ ಸರಿಯಾದ ಉತ್ತರ. ಲಾಮಾರ್ಕ್ ಅಂತ ಹೇಳ್ತಾ ಇದ್ದೀರಿ. ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಹಾಗೆ ತಮಗೆ ಮುಂದಿನ ಪ್ರಶ್ನೆ. 12ನೇ ಸಾರ್ಕ್ ಸಮ್ಮೇಳನ ಎಲ್ಲಿ ಜರುಗಿತು? ಹೌದು, ಹೇಳ್ತೀರಿ? ಹತ್ತು ಸೆಕೆಂಡ್. ಹೇಳಿ.
1: ಕರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ಮ ಇಂಡಿಯಾದಾಗ ಸರ್.
0: ಎಲ್ಲಿ? ಉತ್ತರ ತಪ್ಪಾಗಿದೆ. ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತಾ ನಮ್ಮ ಮುಂದಿನ ಕೇಳುಗರು ಕೂಡ ಕರೆ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ.
2: ನಮಸ್ತೆ ಸರ್.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ?
2: ನನಗೆ
0: ಸ್ನೇಹ. ಏನ್ ಮಾಡ್ತಾ ಇದ್ರಿ? ಫಸ್ಟ್ ಪಿ ಯು ಸಿ ಪ್ರಥಮ ವರ್ಷದ, ಮೊದಲ ಪಿ ಯು ಸಿ ಪ್ರಥಮ ವರ್ಷದ ಪಿ ಯು ಸಿ ಅಂತ ಹೇಳ್ತಾ ಇದ್ದೀರಿ. ಸ್ನೇಹ, ಪ್ರಶ್ನೆ ನಿಮಗೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. 12ನೇ ಸಾರ್ಕ್ ಸಮ್ಮೇಳನ ಎಲ್ಲಿ ಜರುಗಿತು? 12ನೇ ಸಾರ್ಕ್ ಸಮ್ಮೇಳನ, ಸಾರ್ಕ್ ಸಮ್ಮೇಳನ ಅಂತ ಸಾರ್ಕ್ ಇದೆಯಲ್ಲ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಗೊತ್ತಲ್ಲ ಸಾರ್ಕ್, ಅದರ ಒಂದು ಸಮ್ಮೇಳನ ಎಲ್ಲಿ ನಡೆಯಿತು ಅಥವಾ ಎಲ್ಲಿ ಜರುಗಿತು ಅಂತ?
2: ನ್ಯೂಯಾರ್ಕ್
0: ಅಂತ ಹೇಳ್ತಾ ಇದ್ರಿ. ತಪ್ಪಾಗಿದೆ ಸ್ನೇಹ. ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾ ಇರಿ, ನಾವು ಮುಂದಿನ ಕೇಳುಗರ ಹತ್ರ ಉತ್ತರವನ್ನ ತೆಗೆದುಕೊಳ್ತೇನೆ. ಹಾಗೆ ಅವ್ರು ಹೇಳದೇ ಇದ್ರೆ ನಾವೇ ಉತ್ತರವನ್ನ ಹೇಳ್ತೇನೆ. ಧನ್ಯವಾದಗಳು. ಹಲೋ ನಮಸ್ತೆ. ನಮಸ್ತೆ ರೀ. ಯಾರು ಮಕ್ಕರೆ ಮಾಡ್ತಾ ಇದ್ರಿ ಹೇಳಿ? ಶಿವಲಿಂಗಯ್ಯ ಹಿರೇಮಠ. ಪ್ರಶ್ನೆ, 12ನೇ ಸಾರ್ಕ್ ಸಮ್ಮೇಳನ ಎಲ್ಲಿ ಜರುಗಿತು? 12ನೇ ಸಾರ್ಕ್ ಸಮ್ಮೇಳನ ಎಲ್ಲಿ ಜರುಗಿತು ಅಂತ?
1: ನವದೆಹಲಿ. ಹಲೋ ಸರ್.
0: ಹಲೋ.
1: ನವದೆಹಲಿ. ಹಲೋ ಸರ್,
0: ಮಾತಾಡಿ.
1: ನವದೆಹಲಿ.
0: ನವದೆಹಲಿ ಅಂತ ಹೇಳ್ತಾ ಇದ್ದೀರಿ. ಉತ್ತರ ತಪ್ಪಾಗಿದೆ. ಧನ್ಯವಾದಗಳು ತಮ್ಮ ಕರೆಗೆ.

0: ಹಲೋ
1: ಹಲೋ
0: ನಮಸ್ತೆ
1: ಸರ್, ಕಿಶೋರ್ ಸರ್,
0: ಬಳ್ಳಾರಿಯಿಂದ ಕಿಶೋರ್. ಕಿಶೋರ್, ಪ್ರಶ್ನೆಯನ್ನು ನಿಮಗೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಕೇಳ್ತಾ ಇದ್ರೆ ಗೊತ್ತಾಗಿರ್ಬೇಕು ಅಂದ್ಕೊಳ್ತೀನಿ. ಹೇಳ್ಬೇಕಾ ಮತ್ತೊಮ್ಮೆ ಪ್ರಶ್ನೆಗೆ ಉತ್ತರ? ಪ್ರಶ್ನೆಯನ್ನು ಕೇಳ್ಬೇಕಾ? ಹನ್ನೆರಡನೇ ಸಾರ್ಕ್ ಸಮ್ಮೇಳನ ಎಲ್ಲಿ ಜರುಗಿತು? ಸರಿಯಾದ ಉತ್ತರ. ಧನ್ಯವಾದಗಳು. ತಮ್ಮ ಮುಂದಿನ ಪ್ರಶ್ನೆನ ಕೇಳ್ತೇನೆ. ಕನ್ನಡದ ಹೆಸರಾಂತ ಸಾಹಿತಿ ಬೀಚಿ ಅವ್ರು ಗೊತ್ತಲ್ವಾ, ಇವರಿಗೆ ಮತ್ತೊಂದು ಬಿರುದಿದೆ, ಏನಂತ ಕರೀತಾರೆ ಬೀಚಿ ಅವ್ರನ್ನ? ಮತ್ತೊಂದು ಬಿರುದಿನಿಂದ ಏನ್ ಹೇಳಿ ಹೇಳಿದ್ರಿ? ಕೊನೆಗೆ ಹೇಳಿದ್ರೆ ಹಾಸ್ಯ ಬ್ರಹ್ಮ ಅಂತೇಳಿ ಕರೀತಾರೆ ಅವರಿಗೆ ಮತ್ತೊಂದು ಬಿರುದು ಅಂದ್ರೆ. ಹೌದು, ಹಾಸ್ಯ ಸಾಹಿತಿ ಹೌದು, ಹಾಸ್ಯ ಬ್ರಹ್ಮ ಅಂತ ಕರೀತಾರೆ. ಹೌದು ಹೌದು ಹೌದು ಹೌದು. ನಾನು ಮತ್ತೊಮ್ಮೆ ನಿಮಗೆ ಪ್ರಶ್ನೆಯನ್ನ ಕೇಳ್ತೀನಿ, ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಈಗ ಮುಂದಿನ ಪ್ರಶ್ನೆ, ಶೇಂಗಾ ಅಂದ್ರೆ ನೆಲಗಡಲೆ ಗೊತ್ತಲ್ಲ, ಈ ಶೇಂಗಾ ಉತ್ಪಾದನೆ ಅಲ್ಲಿ ಪ್ರಪಂಚದಲ್ಲಿ ಶೇಂಗಾ ಉತ್ಪಾದನೆಯಲ್ಲಿ ಯಾವ ರಾಷ್ಟ್ರ ಪ್ರಥಮವಾಗಿದೆ ಅಂತ ಗೊತ್ತಾ? ಯಾವ ರಾಷ್ಟ್ರ ಶೇಂಗಾ ಅಂದ್ರೆ ನೆಲಗಡಲೆ ಉತ್ಪಾದನೆಯಲ್ಲಿ ಫಸ್ಟ್ ಅಂದ್ರೆ ಹೆಚ್ಚು ಬೆಳೀತಾರೆ ಯಾವ ದೇಶದಲ್ಲಿ ಅಂತ ಗೊತ್ತಾ ಶೇಂಗಾವನ್ನ? ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ ಸರ್. ಒಂದು ಇನ್ನೊಬ್ರು ಕರೆ ಮಾಡಲಿ ಸರ್, ಏನು ಗೊತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಮಾಡಿದ್ರಿ, ಬೇರೆಯವ್ರು ಕರೆ ಮಾಡಲಿ ಅಂತ ನಾನು ಆಶಿಸ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ
1: ಹೇಳ್ತೀನಿ.
0: ಬದಲಾಗಿರುತ್ತೆ, ಈಗ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ನಮ್ಮ ಒಂದು ಉದ್ದೇಶ ಅಷ್ಟೇ. ಈ ಕಾರ್ಯಕ್ರಮದ ಸರಳ ಪ್ರಶ್ನೆಗಳು ಹೌದು ಹೌದು ಹೌದು ಎಲ್ರಿಗೂ ಇರುತ್ತೆ ಸಮಾನವಾಗಿ. ಅದಕ್ಕೆ ಅವರು ಕೇಳ್ಬೇಕಲ್ವ, ಅವ್ರಿಗೊಂದಿಷ್ಟು ಸಮಾನವಾಗಿ. ಮೂರನೇ ಸಲ ಕರೆ ಮಾಡಿ ಹೇಳಿ. ಅಲ್ಲ ಹೌದಾ, ಪ್ರಶ್ನೆನ ಕರೆ ಮಾಡಿದಿರಿ ಇವತ್ತು, ನೀವು ಕರೆ ಮಾಡಿದ್ದೀರಿ. ಈ ಶೇಂಗಾವನ್ನ ಬೆಳೆಯೋದ್ರಲ್ಲಿ ಯಾವ ದೇಶ ಫಸ್ಟ್ ಮೊದಲ ಸ್ಥಾನದಲ್ಲಿ ಇದೆ ಅಂತ ಗೊತ್ತಾ? ಹೇಳ್ರಿ ಮತ್ತೆ. ಹೌದ್ರಿ, ಸರಿಯಾದ ಉತ್ತರವನ್ನು ನೀಡಿದಿರಿ ಶಿವಲಿಂಗಯ್ಯ ಹಿರೇಮಠ ಅವರು. ಧನ್ಯವಾದಗಳು ಸರ್. ನಾವು ಮುಂದಿನ ಥ್ಯಾಂಕ್ಸ್ ರೀ. ಹಲೋ ನಮಸ್ತೆ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು ಹೇಳಿ? ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್. ನಿಮಗೆ ಪ್ರಶ್ನೆ, ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವಂತ ದೈವಿಕ ಪರಿಪೂರ್ಣತೆಯ ಅಭಿವ್ಯಕ್ತಿ ಅಂತ ಹೇಳಿದವರು ಯಾರು? ಪ್ರಶ್ನೆಗೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವಂತಹ ದೈವಿಕ ಪರಿಪೂರ್ಣತೆಯ ಅಭಿವ್ಯಕ್ತಿ ಅಂತ ಒಬ್ಬ ಭಾರತೀಯ ಶ್ರೇಷ್ಠ ವ್ಯಕ್ತಿ ಹೇಳಿದ್ದಾರೆ, ಯಾರು ಅಂತ ಗೊತ್ತಾ? ಕೇಳಿಸ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವಂತಹ ದೈವಿಕ ಪರಿಪೂರ್ಣತೆಯ ಅಭಿವ್ಯಕ್ತಿ ಅಂತೇಳಿ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ, ಅವ್ರು ಯಾರು ಅಂತ ಗೊತ್ತಾ? ಪ್ರಶ್ನೆ ಅರ್ಥ ಆಗಿಲ್ಲ ಅನ್ಸುತ್ತಲ್ಲ. ವಿಜ್ಞಾನಿ ಅಲ್ಲ, ತಪ್ಪಾಗಿದೆ. ಹೀಗೆ ಕರೆ ಮಾಡ್ತಾ ಇರಿ ಅಂತ ಮುಂದಿನ ವಾರ. ಅಲ್ಲ, ಈಗ ಏನಂತ ಹೇಳಿದ್ರಿ, ಈ ಕಾರ್ಯಕ್ರಮಕ್ಕೆ ನಾವು ಹಲವಾರು ಶ್ರೋತೃಗಳು ಬೇರೆ ಬೇರೆ ಕಡೆಯಿಂದ ಕರೆ ಮಾಡ್ತಾ ಇರ್ತಾರೆ. ಪ್ರಯತ್ನ ಪಡ್ಲಿ, ಒಬ್ಬರಿಗೆ ಒಮ್ಮೆ ಮಾತ್ರ ಅವಕಾಶ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಸಾಕಷ್ಟು ಸರಳ ಮತ್ತು ಸುಲಭ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ಮುಗಳಕೊಡದಿಂದ. ಯಾರ ಹೆಸರೇನಮ್ಮ? ಭಾಗ್ಯಶ್ರೀ. ಭಾಗ್ಯಶ್ರೀ, ನಿಮಗೆ ಪ್ರಶ್ನೆಯನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ, ಈಗಾಗಲೇ ಕೇಳಿದ್ದೆ. ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವ ದೈವಿಕ ಪರಿಪೂರ್ಣತೆಯ ಅಭಿವ್ಯಕ್ತಿ ಅಂತ ಹೇಳಿದವರು ಯಾರು?

0: ಭಾಗ್ಯಶ್ರೀ.
1: ನ್ಯೂಟನ್?
0: ನ್ಯೂಟನ್ ಅಲ್ಲಮ್ಮ, ಉತ್ತರ ತಪ್ಪಾಗಿದೆ. ನಾವು ಮುಂದಿನ ಕೇಳುಗರನ್ನ ಪ್ರಶ್ನೆ ಕೇಳ್ತಾ ಉತ್ತರವನ್ನ ಕಾರ್ಯಕ್ರಮ ಕೇಳ್ತಾ ಇರಿ. ಭಾಗ್ಯಶ್ರೀ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.

ಪ್ರೇಕ್ಷಕರಿಗೆ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿ ಹಳ್ಳಿಯ ಕೃಷಿಕ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳಬಹುದು. ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಳಲಾಗುವ ಪ್ರಶ್ನೆಗೆ ಉತ್ತರಿಸುವುದಾದರೆ ನೀವು ಕರೆ ಮಾಡಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9448640273. ಹಲೋ, ನಮಸ್ತೆ. ರೇಡಿಯೋ ಸೆಟ್ಟಿಂದ ದೂರ ಇದ್ದು ಮಾತಾಡಿ. ನಮಸ್ಕಾರ, ಯಾರು ಮಾತಾಡ್ತಿರೋದು ಹೇಳಿ? ನಾಗಣ್ಣ. ಎಲ್ಲಿಂದ? ಮದಕರಿಪುರದಿಂದ ನಾಗಣ್ಣ. ಈ ಪ್ರಶ್ನೆ ಏನು ಅಂದ್ರೆ, ನಿಮಗೆ ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವ ದೈವಿಕ ಪರಿಪೂರ್ಣತೆ ಅಭಿವ್ಯಕ್ತಿ ಅಂತ ಹೇಳಿದವರು ಯಾರು? ನೀವು ಉತ್ತರವನ್ನ ತಪ್ಪಾಗಿ ಹೇಳಿದ್ರು ಕೂಡ, ಯಾಕೆ ಅಂತ ಹೇಳಿದ್ರೆ ನಮ್ಮ ಶ್ರೇಷ್ಠ ವ್ಯಕ್ತಿ, ನಮ್ಮ ದೇಶದ ಸ್ವಾಮಿ ವಿವೇಕಾನಂದ ಅವರು ಈ ಮಾತನ್ನ ಹೇಳಿದ್ದಾರೆ. ಹತ್ತತ್ರ ಬಂದ್ರಿ, ಸ್ವಾಮಿ ವಿವೇಕಾನಂದರು, ಗಾಂಧೀಜಿಯವರು, ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಲವು ಹೇಳಿಕೆಗಳು ಇರ್ತಾವಲ್ಲ, ಅವುಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಕೆಲವು ಪರೀಕ್ಷೆಗಳಲ್ಲಿ ಸಾಕಷ್ಟು ಕೇಳುವಂತ ಅವಕಾಶ ಇರುತ್ತೆ. ಹಾಗಾಗಿ ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವಂತಹ ದೈವಿಕ ಪರಿಪೂರ್ಣತೆ ಅಭಿವ್ಯಕ್ತಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ಹಾಗಾಗಿ ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಗೊತ್ತಾ ಸರ್? 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು? ಬಸವರಾಜ್. ಉತ್ತರ ತಪ್ಪಾಗಿದೆ, ನೋಡೋಣ ನಮ್ಮ ಮುಂದಿನ ಶ್ರೋತೃಗಳು ಏನಾದರೂ ಉತ್ತರಿಸ್ತಾರೇನೋ ಅಂತ. ಧನ್ಯವಾದಗಳು ಕರೆ ಮಾಡಿ ಪ್ರಯತ್ನಿಸಿದ್ದಕ್ಕಾಗಿ.

ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನೆ ಕೇಳುಗರ ಮೆಚ್ಚಿನ ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮ, ನಿಮ್ಮ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ನೀವು ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬಹುದು. ನೀವು ಆಗ ವಾಟ್ಸಪ್ನಲ್ಲಿ ಸಂದೇಶ ಕಳಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444864273. ಹಲೋ, ನಮಸ್ತೆ. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ. ಹಲೋ, ಎಲ್ಲಿಂದ? ಜಗಳೂರು ತಾಲೂಕು ಸಾಗಲ್ಗಟ್ಟೆಯಿಂದ. ಪಾಲನಾಯಕನಕೋಟೆಯಿಂದ? ಪಾಲನಾಯಕನಕೋಟೆಯಿಂದ. ಹೆಸರು ಹೇಳಿ. ಒಳ್ಳೆಯಪ್ಪ ಅವರು. ಒಳ್ಳೆಯಪ್ಪ ಅವರ ಪ್ರಶ್ನೆಯನ್ನು ಕೇಳ್ಬೋದಾ ನಿಮ್ಗೆ? 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು? ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಒಳ್ಳೆಯಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಹಲೋ, ನಮಸ್ತೆ.

0: ಹಲೋ ಹಲೋ ನಮಸ್ತೆ
1: ಸರ್. ನಮಸ್ತೆ ರೀ, ಶಿವಲಿಂಗ
0: ಶಿವಲಿಂಗ ಹಿರೇಮಠ ಅವರೇ. ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು? ಹೌದ್ರಿ, ಉತ್ತರ ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹಲೋ ನಮಸ್ತೆ. ಹಲೋ
2: ಹಲೋ ನಮಸ್ತೆ ಸರ್.
0: ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು ಹೇಳಿ?
2: ಚಂದ್ರಿಕಾ ನೇರಲಗುಂಡಿ.
0: ಚಂದ್ರಿಕಾ ನೇರಲಗುಂಡಿ ದಾವಣಗೆರೆ ಹತ್ರ ಅಲ್ವಾ ನೇರಲಗುಂಡಿ ಅವರು? ನಿಮಗೆ ಪ್ರಶ್ನೆ.

0: ಕೇಳ್ತಾ ಇದ್ದೇನೆ ಈಗ ಇಬ್ಬರಿಗೆ ಅಂದ್ರೆ ಎರಡು ಜನಕ್ಕೆ ನಾನು ಪ್ರಶ್ನೆನ ಕೇಳಿದ್ದೆ. ಅದೇ ಪ್ರಶ್ನೆನ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು?
1: ಚಂದ್ರಶೇಖರ್ ಕಂಬಾರ.
0: ಸರಿಯಾದ ಉತ್ತರವನ್ನು ನೀಡಿದ್ದೀರಿ, ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ಹಾಗೆ ನಿಮಗೆ ಮುಂದಿನ ಪ್ರಶ್ನೆನ ಕೇಳ್ತೇನೆ. ಈ ನಮಗೆ ಕೆಲಸ ಏನಾದ್ರೂ ಮಾಡಿದಾಗ ಆಯಾಸ ಅಂತ ಪ್ರಶ್ನೆ ಕೇಳಿರ್ತೀವಲ್ವಾ, ಆಯಾಸ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆಯಾಸ ಆಯಾಸ ಅಂತ ಆಯಾಸ ಆಗಿದೆ ಅಂತ ಹೇಳ್ತಾರೆ. ಹೌದೌದು. ಈಗ ನೋಡಿ ಗೊತ್ತಾಯ್ತಲ್ಲ, ಯಾವ ಆಮ್ಲದ ಶೇಖರಣೆಯು ಆಯಾಸಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತಮ್ಮ?
1: ಆಯಾಸ ನಮ್ಗೆ ಬಾಡಿಲಿ ನೀರಿನ ಅಂಶ ಕಡಿಮೆ ಆದಾಗ.
0: ಅಂದ್ರೆ ಅದಕ್ಕೊಂದು ಆಮ್ಲ ಇರುತ್ತೆ ಅದಕ್ಕೆ, ಅಂದ್ರೆ ನೀರಿನ ಅಂಶ ಕಡಿಮೆ. ಇಲ್ಲ, ತಪ್ಪಾಗಿದೆ ಅಮ್ಮ, ಅದು ಕೂಡ ತಪ್ಪಾಗಿದೆ. ಅದಕ್ಕೊಂದು ಯಾವ ಆಮ್ಲದ ಶೇಖರಣೆಯು ಆಯಾಸಕ್ಕೆ ಕಾರಣವಾಗಿದೆ ಅಂತ ಹೇಳಿ. ಹೌದು ಹೌದು ಹೌದು, ಆಯಾಸಕ್ಕೂ ಕೂಡ ಒಂದು ಅದು ಹೆಚ್ಚಾದ್ರೆ ಅದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಹಾಗಾಗಿ ಅದಕ್ಕೊಂದು ಆಮ್ಲ ಇರುತ್ತೆ, ಅನೇಕ ಆಮ್ಲಗಳಿದ್ದಾವೆ. ಅದರಲ್ಲಿ ಪ್ರಯತ್ನ ಪಡ್ತೀರಾ? ಕೊನೆಯ ಕರೆ ನಿಮ್ಮದೇ, ಹಾಗಾಗಿ ಚಂದ್ರಿಕಾ ಅವರು ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಳ್ತೇನೆ. ಹೌದು ನೋಡಿ, ಸರಿಯಾದ ಉತ್ತರಮ್ಮ. ಲ್ಯಾಕ್ಟಿಕ್ ಆಮ್ಲ ಈ ಆಯಾಸಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ. ಹಾಗಾಗಿ ಒಂದು ಏನು ನಮಗೆ ಆಯಾಸ ಆಗಲಿಕ್ಕೆ ಲ್ಯಾಕ್ಟಿಕ್ ಆಮ್ಲನೇ ಕಾರಣ ಆಗುತ್ತೆ ಅಂತೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರವನ್ನು ಎರಡು ಪ್ರಶ್ನೆಗಳಿಗೆ ನೀಡಿದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರತಿಕ್ರಿಯೆ ನೀಡ್ತಾ ಭಾಗವಹಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಹೌದು, ಆದಷ್ಟು ಸರಳ ಮತ್ತು ಸುಲಭ ಹಾಗೆ ಪ್ರಶ್ನೆಗಳನ್ನ, ಏನು ನಮ್ಮ ಪರೀಕ್ಷೆಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಿರುವಂತಹ ಪ್ರಶ್ನೆಗಳನ್ನ ಆಯ್ದುಕೊಂಡು ನಾವು ಕೇಳ್ತಾ ಇದ್ದೇವೆ.
1: ಅದು
0: ಹಾಗಾಗಿ ಹಾಗಾಗಿ ಈಗ ತಾವು ಎಷ್ಟು ಹೇಳಿದಾಗೆ ಕೇಳಿದ ಕೆಲವು ಒಂದೊಂದ್ಸಲ ನಮಗೆ ಗೊತ್ತೋ ಗೊತ್ತಿಲ್ದಂಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳು ಒಳೆದಿರ್ತವೆ. ನಾನು ಎಲ್ಲೋ ಕೇಳಿದ್ದ ತಕ್ಷಣಕ್ಕೆ ಓದೋದ್ಕಿಂತ ಹೆಚ್ಚಾಗಿ ಅಲ್ವಾ? ಹಾಗಾಗಿ ಉತ್ತಮ ಪ್ರತಿಕ್ರಿಯೆ ನೀಡಿದ್ರಿ, ಧನ್ಯವಾದ. ಸಮಯಾವಕಾಶ ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ.
1: ಧನ್ಯವಾದ.

0: ಇದುವರೆಗೂ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ.
1: ಕಾರ್ಯಕ್ರಮ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಮಸೂರ್.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

0: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿ ಹಳ್ಳಿಯ ಕೃಷಿಕ ಕೆ ತಿಪ್ಪಸ್ವಾಮಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ. ಯೋಗ
5: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
6: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜ ಕುಮಾರ್. India strongly condemned the recent attack on a ship off the coast of Oman in which 3 Indian nationals lost their lives. Addressing an interministerial media briefing in New Delhi, External Affairs Ministry spokesperson Randhir Jaiswal said, in this regard, the government has lodged a strong protest by summoning the U.S. Charge d'Affaires. Mr. Jaiswal noted that the continuing attacks on shipping in the region are deeply worrisome.
7: We attach high importance to the welfare and well-being of our seafarers community. Yesterday, we condemned the attack on a ship off the coast of Oman, in which, unfortunately, we lost 3 Indian nationals. We had summoned the U.S. CDA here to register a strong protest. The continuing incidents of attacks on shipping in the region are deeply worrisome. These attacks must cease and end. And we also call for dialogue and diplomacy so that we can have an early return to peace and stability in the region.
6: Additional Secretary in the Ministry of Ports, Shipping and Waterways, Mukesh Mangal, expressed concern over the recent incidents involving merchant vessels in the Persian Gulf region and reaffirmed its commitment to the safety and welfare of Indian seafarers. He further informed that today the bitumen tanker MT Jalveer, a Guinea-Bissau flagged vessel, was involved in a maritime security incident near Shinas port in Oman. The vessel had 20 Indian crew members on board. All of them are reported to be safe, and evacuation operations

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮ. ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದ ರೇವಣ ಸಿದ್ದಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. 8:00 ಜನರಂಜನಿ ವ್ಯಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಮಿಕ್ಸ್ಡ್ ಕನ್ನಡ ಚಿತ್ರಗೀತೆಗಳು. 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಈ ಕಾರ್ಯಕ್ರಮ ರಾಷ್ಟೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ. ದಿವಾಕರ್ ಡೋಂಗ್ರೆ ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳುವಿರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ.

0: 6:50ಕ್ಕೆ ಆರೋಗ್ಯ ಬಿಂದು ಕುಷ್ಠರೋಗ ಅಥವಾ ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಈ ವಿಷಯವಾಗಿ ಡಾಕ್ಟರ್ ಎಚ್ ಎಸ್ ಪ್ರಸನ್ನ ಅವರಿಂದ ಮಾಹಿತಿ. 7:15ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ ಬಿ ರವಿಕುಮಾರ್, ನಡೆಸಿಕೊಡುತ್ತಾರೆ ಎಸ್ ನಿರ್ಮಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನಾಳೆ ಬೆಳಗ್ಗೆ 7:30ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 7:45ಕ್ಕೆ ಚಿತ್ರಗೀತೆಗಳು ಹಾಗೂ 8:30ಕ್ಕೆ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. 9:05ಕ್ಕೆ ನಲ್ನುಡಿ ಬಾಳಿಗೊಂದು ಹಿತನುಡಿ ಡಿ ಶ್ರೀನಿವಾಸ್ ಅವರಿಂದ. 9:10ಕ್ಕೆ ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್, ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್. ಬಳಿಕ ಭಾವಗೀತೆಯೊಂದನ್ನು ಕೇಳುವಿರಿ. 9:30ಕ್ಕೆ ಚಿತ್ರಗೀತೆಗಳು, 10:00ಕ್ಕೆ ಜನರಂಜನಿ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ, 11:00ಕ್ಕೆ ಜನಪದ ಗೀತೆಗಳು, 11:30ಕ್ಕೆ ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ, 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:30ಕ್ಕೆ ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು, 12:35ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, ಇದರಲ್ಲಿ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00ಗೆ ಮುಂಬೈ ವಿದ್ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳಿ ಪ್ರಸಾರದಲ್ಲಿ 5:00ಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ, 5:30ಕ್ಕೆ ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿ ಗ್ರಾಮದ ಸಾಕಮ್ಮ ಹಾಗೂ ಸಂಗಡಿಗರಿಂದ ಚಾಮುಂಡೇಶ್ವರಿ ದೇವಿ ಕುರಿತ ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 6:51ಕ್ಕೆ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಕ್ತವಾದ ಸಲಹೆಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಾಮಾಜಿಕ ಮತ್ತು ಉಪವಿಜ್ಞಾನಿಗಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಬಳಿಕ ರೈತರಿಗೆ ಸಲಹೆ, ಜನಪದ ಗೀತೆ. ನಾಳೆ ರಾತ್ರಿ 7:45ಕ್ಕೆ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ, ಮರದ ನೆರಳಿನ ಮಣ್ಣು ಕುರಿತು ಮಾತನಾಡುತ್ತಾರೆ ರಘುನಂದನ್ ಭಟ್. ನಾಳೆ ರಾತ್ರಿ 8:00ಗೆ ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ, 8:45ಕ್ಕೆ ವಚನಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು, 10:00ಗೆ ಮುಂಬೈ ವಿದ್ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಬಳಿಕ 10:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಕಾರ್ಯಕ್ರಮ ರಾಷ್ಟೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 6:15, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದ ರೇವಣಸಿದ್ದಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

0: ಸಾಗರ್ ಜಿಲ್ಲಾ ವಾರ್ತಾಪತ್ರ.
1: ತುಮಕೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು, ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದೆ.

0: ತುಮಕೂರು ಜಿಲ್ಲೆಯಲ್ಲಿ ಎರಡನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2,500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ 2 ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2,356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 6:35. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರಿ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿ ಹಳ್ಳಿಯ ಕೃಷಿಕ ಕೆ ತಿಪ್ಪಸ್ವಾಮಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.
4: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. 2 ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಪಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ

ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21ರಂದು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತಿನಿಧಿ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52ರಷ್ಟನ್ನು ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60ರಷ್ಟು ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು.
ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ

ಎರಡು ಸಾವಿರದ 330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ആകാശവാണി ബെംഗളൂരു.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ. ವೇಳೆ 6:50:31.
0: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಹವಾಮಾನ ವರದಿ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.
3: ಉದ್ಯಮಗಳ ಅಭಿವೃದ್ಧಿ, ವ್ಯಾಪಾರದ ಅವಕಾಶಗಳು, ಬ್ರಾಂಡಿಂಗ್ ಆಗಿ ಒಂದೇ ವೇದಿಕೆ, ಒಂದು ದಿನದ ಸಮಾವೇಶ. ಬ್ರಾಂಡ್ ಚಿತ್ರದುರ್ಗ, ಹಿಂದೂ ಎಕನಾಮಿಕ್ ಫೋರಂ ಚಿತ್ರದುರ್ಗ ಚಾಪ್ಟರ್, ವಿಡಿ ಸಾವರ್ಕರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬನಶಂಕರಿ ವಾಣಿಜ್ಯ ಸಹಕಾರ ಸಂಘದ ನೇತೃತ್ವದಲ್ಲಿ ಜೂನ್ 13 ಶನಿವಾರದಂದು ಬೆಳಗ್ಗೆ 8 ಸಂಜೆ 6 ಮಹರ್ಷಿ ವಾಲ್ಮೀಕಿ ಭವನ ಚಿತ್ರದುರ್ಗ ಇಲ್ಲಿ ಏರ್ಪಾಡಾಗಿದೆ. ಮೊಬೈಲ್ ಸಂಖ್ಯೆ 8861.
4: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25 ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
5: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಚೈತ್ರ,
10: ಏನತ್ತೆ?
9: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
10: ಅಂದ್ರೆ?
9: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
10: ಮತ್ತೆ ವ್ಯವಹಾರ?
9: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
10: ಓಹ್, ಅಂದ್ರೆ UPI ಇಂದ?
9: ಹೌದಾ?
10: ಹಾ.
9: ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
10: ಅದೇನತ್ತೆ?
9: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
10: ಏನತ್ತೆ?
11: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
12: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
2: ಈಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳೋಣ.
13: ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಚಳ್ಳಕೆರೆ ರೇಷ್ಮೆ ರೈತ ಉತ್ಪಾದಕ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸಹ ಕೆಲಸ ಮಾಡ್ತಿದ್ದಾರೆ. ತಿಪ್ಪೇಸ್ವಾಮಿ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ.
14: ತಮಗೂ ಸ್ವಾಗತ ಸರ್.
13: ತಿಪ್ಪೇಸ್ವಾಮಿ ಅವರೇ, ಈ ಕೃಷಿ ಬದುಕಾಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ
14: ಸರ್? ನಮ್ಮದು PUC ಮುಗಿದ ನಂತರ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ಅಲ್ದಾಡ ಬದಲು ನಮ್ಮ ತಂದೆಯವರು ಮಾಡಿರೋಂಥ ಜಮೀನಲ್ಲಿ 2 ಕೊಳವೆ ಬಾವಿ ಕೊರೆಸಿ ಸೂಕ್ತವಾದ ಜಮೀನು ಆಯ್ಕೆ ಮಾಡ್ಕೊಂಡು 2-3 ರೇಷ್ಮೆ ಮಾಡೋಣ, 2 ತೆಂಗಿನ ಗಿಡ ಮಾಡೋಣ ಅಂತೇಳಿ ನಮ್ಮ ತಂದೆಯರೆಲ್ಲ ಮಾಡಿರೋದನ್ನ ಮುಂದೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ ಬಿಡು, ಎಲ್ಲೋದ್ರೂ ಮಾಡೋ ತಪ್ಪಲ್ಲ ಅಂತ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಸರ್.
13: ಯಾಕೆ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು ನಿಮಗೆ?
14: ಈಗ ಎಲ್ಲೋದ್ರೂ ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಶಿಕ್ಷಕರಾಗಿದ್ದಾರೆ. ಈಗ ನಾವು ಯಾವುದಾದ್ರು ಒಂದು ವೃತ್ತಿಯಲ್ಲಿ ದುಡಿಲೇಬೇಕಲ್ಲ, ಜೀವನಕ್ಕಾಗಿ, ನಮ್ಮ ಮಕ್ಕಳಾಗಲಿ, ನಮ್ಮ ಮನೆ ಸಂಸಾರಕ್ಕಾಗಲಿ ಅಂತೇಳಿ ಕೃಷಿನೇ ಆಯ್ಕೆ ಮಾಡ್ಕೊಂಡಿದ್ವಿ.
13: ಆಯ್ಕೆ ಮಾಡಿ ಈ ಕೃಷಿ ಲಾಭದಾಯಕ ಅನ್ಸುತ್ತಾ?
14: ಕ್ಲೀನಾಗಿ ಮಾಡಿ, ಸ್ವಲ್ಪ ಗಮನ ಹರಿಸಿ, ಸ್ವಲ್ಪ ಸ್ವಚ್ಛವಾಗಿ ಮಾಡ್ಕೊಂಡು ಹೋದರೆ, ಶ್ರಮ ಹಾಕಿ ಕ್ಲೀನಾಗಿ ಮಾಡ್ಕೊಂಡು ಹೋದ್ರೆ ಅದು ಲಾಭದಾಯಕ ಆಗಿ ಒಂದೇ ಬೆಳೆಗೆ ಡಿಪೆಂಡ್ ಆಗ್ಬಾರ್ದು ಸರ್. 2-3 ಬೆಳೆ ಲಾಭ ಬರೋ ಯಾವ ಅಂತ ನೋಡಿ ಆಯ್ಕೆ ಮಾಡ್ಕೊಂಡು ಬೆಳಿಬೇಕು ಸರ್.
13: ಅಂದ್ರೆ ಜವಾಬ್ದಾರಿಗೆ ಆಸಕ್ತಿಯಿಂದ ಮಾಡ್ಬೇಕು ಅಂತ
14: ಸರ್.
13: ಜಮೀನು ಎಷ್ಟು ಎಕರೆ ಐತಿ ಸ್ವಾಮಿ?
14: ನಂದು 4 6 ಗುಂಟೆ ಐತೆ ಸರ್. ಅದರಲ್ಲಿ ತೆಂಗು, ಅಡಿಕೆ, ರೇಷ್ಮೆ ಒಂದು 2 ಮಾಡಿದ್ವಿ ಸರ್.
13: ಇತ್ತೀಚೆಗೆಲ್ಲ ರೇಷ್ಮೆ ಬೆಳೆಯೋರು ರೈತರು ಕಡಿಮೆ ಆಗ್ತದ್ರೆ ನೀವು ರೇಷ್ಮೆ ಇವಾಗಲೂ ಬೆಳೀತಾ ಇದ್ರಾ?
14: ಹ್ಞೂ ಸರ್, ನಾವು ಮೊದಲಿಂದ ಇಟ್ಟಿನ ಬೆಳೀತಿದ್ವಿ. ಇತ್ತೀಚೆಗೆ ಯುವಕರು ಮಾಡ್ತಿದ್ದಾರೆ, ತಿರ್ಗಾ ಬೇಜಾರಾಗಿ ತೆಗೆರಿದ್ದಾರೆ. ಫಸ್ಟ್ ನೆಲ ಒಳ್ಳೆ ಆಯ್ಕೆ ಮಾಡ್ಕೋಬೇಕಾದಾಗ ಸಮತಟ್ಟಾಗಿರೋದನ್ನೆಲ್ಲ ಕೆಂಪು ಭೂಮಿ ಆಯ್ಕೆ ಮಾಡ್ಕೊಂಡು ಒಳ್ಳೆ ತಿರ್ಗಾ ತಳಿ ಅದು ಸುತ್ತಮುತ್ತ ನಮ್ಮ ಸುತ್ತಮುತ್ತ ಒಳ್ಳೆ ವಾತಾವರಣ ಇರ್ಬೇಕು ಸರ್. ಮೇನ್ ವಾತಾವರಣ ಇರಬೇಕಾದಾಗ ನಾವೇನು ಮಾಡಬೇಕು, ಅಲ್ಲಿ ಯಾರನ್ನ ಮೆಕ್ಕೆಜೋಳ ಬೆಳೀತಾರೆ, ಈರುಳ್ಳಿ ಬೆಳೀತಾರೆ, ಕಲ್ಲಂಗಡಿ ಬೆಳೀತಾರೆ, ದಾಳಿಂಬೆ ಬೆಳೀತಾರೆ, ಆ ಥರ ಯಾರನ್ನ ಇದ್ದಾಗ ರೇಷ್ಮೆ ಮಾಡಿ

0: ಬಿಚ್ಚಿಬಿಟ್ಕೊಳ್ಳೋ ಬದಲು ಸುಮ್ಮನೆ ಬೇರೆ ಕ್ರಾಪ್ಗೆ ಅಟ್ಯಾಚ್ ಆಗೋದು ಮೇಲ್ಸಿ.
1: ಈಗ ರೇಷ್ಮೆ ಹಾಕಿರೋಂಥ ಜಮೀನು ಪಕ್ಕ ಈ ಥರ ಬೇರೆ ಬೇರೆ ಬೆಳೆಗಳು ಬೆಳೆದಾಗ ಏನು ತೊಂದರೆ ಆಗುತ್ತೆ
0: ಸರ್? ಈಗ ಏನಾಗುತ್ತೆ, ಅವರು ಪಕ್ಕದ ಜಮೀನರ್ಗೆ ಹೋಗಿ ನಾವು ಹೇಳೋಕ್ಕಾಗಲ್ಲ. ಅವರೇ ಕೆಮಿಕಲ್ ಯಾವ್ದನ್ನು ಒಳ್ಳೆ ಹುಳ ಕ್ರಾಪ್ ಆಗೋ ಟೈಮ್ನೆಲ್ಲ ಕೆಮಿಕಲ್ ಸಿಂಪಡಣೆ ಮಾಡಿದ್ರು ಅಂದರೆ ಹುಳ ರೇಷ್ಮೆ ಹುಳ ನೇನು ಚಂದ್ರಿಕೆ ಕಟ್ಟಬೇಕಾದಾಗ ಸಮೇತ ಕಟ್ಟಿದಂಗೆಲ್ಲ ಸತ್ತೋಗ್ಬಿಡುತ್ತೆ.
1: ಓ ಅಂದರೆ ಅವ್ರ ಜಮೀನಲ್ಲಿ ಏನಾದರೂ ಬೆಳೆಗಳಾಗಿದ್ದಾಗ ಅದಕ್ಕೆ ಔಷಧಿ
0: ಸರ್, ಗಾಳಿ ಬಂದ್ರೆ ಹೋಗ್ಬಿಡುತ್ತೆ ಅದೇನು ಏರ್ ಸ್ವಲ್ಪ.
1: ಓಹೋ, ಹಂಗಾಗ್ಬಿಟ್ಟು ಕಷ್ಟ ಅಂತ
0: ಕಷ್ಟ ಅನ್ಸುತ್ತೆ.
1: ನೀವು ರೇಷ್ಮೆ ಹಾಕಿರಲ್ಲ, ನೆಲ್ಲಿ ಸುತ್ತಮುತ್ತ ಯಾವುದೇ ಬೆಳೆಗಳು ಬೆಳೆಯೋದಿಲ್ಲ ರೈತ?
0: ಇಲ್ಲ ಸರ್, ನಮ್ಮದು ಜಮೀನು ಒಂಥರ ಸುತ್ತೂರ ಬೇಲಿ ಇದ್ದಂಗಿದೆ, ಅಲ್ಲಿ ಯಾರು ಸೀಮೆ ಜಾಲಿ ಇದೆ ಅಂಥದ್ದಿಂದ ಏರು ಬೆಳೆಯೋರಿಲ್ಲ, ದಾರಿ ಐತೆ. ಈಗೆಲ್ಲರೂ 4-5 ಜನ ಜಮೀನು ಇದ್ದರೆ ಅಕ್ಕಪಕ್ಕದವರೆಲ್ಲರೂ 4 ಜನ ಅದನ್ನೇ ಮಾಡಿದ್ರೆ ಒಳ್ಳೆ ಅನುಕೂಲ ಇರುತ್ತೆ, ಅವರು ಒಳ್ಳೆ ಆರ್ಥಿಕವಾಗಿ ಪ್ರಬಲವಾಗಿ ಒಳ್ಳೆ ಲಾಭದಾಯಕ ಬೆಳೆ ಬೆಳಿಬೋದು.
1: ಬೆಳಿಬೋದು. ಈಗ ತಿಪ್ಪಸಮ್ಮ ಎಲ್ಲ ಮಿಶ್ರ ಬೆಳೆಗಳು ಬೆಳೀತಾ ಇದ್ರೆ ನೀವು, ಅಡಿಕೆ ಇದೆ, ತೆಂಗಿದೆ, ರೇಷ್ಮೆ ಇದೆ, ಈ ಥರ ಸಾಕಷ್ಟು ಜನ ರೈತರು ಏಕ ಬೆಳೆಗಳು ಬೆಳೀತಾರೆ, ಒಂದೇ ಬೆಳೆ
0: ಸರ್? ಈಗ ಒಂದೇ ಬೆಳೆ ಬೆಳೆದ್ರೆ ನಿರ್ದಿಷ್ಟವಾಗಿ ರೇಟ್ ಸಿಗಲ್ಲ, ಒಂದ್ಸರಿ ತೆಂಗಿಗೆ ಡೌನ್ ಆಗುತ್ತೆ, ಒಂದ್ಸರಿ ಅಡಿಕೆಗೆ ಡೌನ್ ಆಗುತ್ತೆ. 3-4 ಕ್ರಾಪ್ ಇದ್ರೆ ಯಾವ್ದಾದ್ರು ಒಂದು ಕೈ ಹಿಡಿದೈತೆ, ಎಲ್ಲಿಗೆ ಜೋಡಿಸ್ಕೊಳಕ್ಕಾಗಲ್ಲ. ಈಗ ರೇಷ್ಮೆ ಆಗಲಿ ಒಂದೇ ಸರಿ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು, ಒಂದ್ಸರಿ ಏರಿಳಿತ ಆಗ್ತಿರುತ್ತೆ, ಒಂದ್ಸರಿ ಮಾರುಕಟ್ಟೆ ಏರುತ್ತೆ, ಒಂದ್ಸರಿ ಇಳಿತೈತೆ. ನಿರ್ದಿಷ್ಟ ಅಂತ ಅದು 500-600 ರೂಪಾಯಿ ಅಂತೂ ಕಮ್ಮಿ ಆಗಲ್ಲ. ನಾವು ಕ್ವಾಲಿಟಿ ಇವತ್ತಿನ ದಿವಸ ಹೈಟೆಕ್ ಮಾರ್ಕೆಟ್ನಲ್ಲಿ ಅವರು ಒಳ್ಳೆ ಕ್ವಾಲಿಟಿ ಗುಡ್ ತಗೊಂಡೋದ್ರೆ ಅವ್ರಲ್ಲಿ ನೋಡ್ತಾರೆ ಸರ್. ಗಟ್ಟಿ ಐತೆ ಚಳ್ಳಕೆರೆ ತಾಲೂಕು, ಅದು ಚಿತ್ರದುರ್ಗ ಜಿಲ್ಲೆದಂದ್ರೆ ಫಸ್ಟ್ ಪ್ರಯೋಜನ ಇರುತ್ತೆ ಸ್ವಲ್ಪ, ಯಾಕಂದ್ರೆ ಡ್ರೈ ಏರಿಯಾದಲ್ಲಿ ಇಲ್ಲಿ ಕಮ್ಮಿ ಬೀಳೋ ಮಳೆ ಪ್ರದೇಶದಲ್ಲಿ ಒಳ್ಳೆ ಟೈಟ್ ಇರುತ್ತೆ, ಗೂಡ್ ನೂಲನ್ನು ಹೆಚ್ಚಿಗೆ ಬರುತ್ತೆ ಅಂತ ಒಂದು. ಅದಕ್ಕಿಂತ ಹಾವೇರಿ, ತಿರುಗ ದಾವಣಗೆರೆ, ರಾಣಿಬೆನ್ನೂರು ಕಡೆ ಎಲ್ಲ ಬೆಳೆಯೋರ ಕಡೆಗಿಂತ 100 ರೂಪಾಯಿ ಹೆಚ್ಚು ಸಿಗುತ್ತೆ ಸರ್.
1: ಅಂದ್ರೆ ಗುಣಮಟ್ಟದ ಗೂಡು ಇರುತ್ತೆ ಅಂತ?
0: ಹ್ಞೂ ಸರ್, ಗುಣಮಟ್ಟದ ಗೂಡಿಗೆ ಯಾವತ್ತಿದ್ರು ಕಳಪೆ ಗೂಡಿಗೆ ಕಮ್ಮಿ ಇರುತ್ತೆ ಸರ್ ರೇಟ್. ಗುಣಮಟ್ಟದ ಗೂಡು ರೈತರು ಬೆಳ್ಕೊಂಡು ಹೋಗಿದಾರೆ ಅಂದ್ರೆ ಯಾವತ್ತೂ ಲಾಸ್ ಆಗಲ್ಲ ಸರ್.
1: ಅಲ್ಲಿ ಎಷ್ಟು ವರ್ಷದಿಂದ ರೇಷ್ಮೆ ಬೆಳೀತಾ ಇರ್ತೀವಿ ಸ್ವಾಮಿ?
0: ಸರ್ ನಾವು ನನಗೆ ಬುದ್ಧಿ ಬಂದಿಟ್ಟು ಒಂದು 18 ವರ್ಷ ತಟ್ಟಿ ಬೆಳೀತಿದ್ವಿ ಸರ್.
1: ಯಾವತ್ತೂ ಲಾಸ್ ಆಗಿಲ್ಲ ರೇಷ್ಮೆ ಬೆಳೆ?
0: ಈಗ ಲಾಸೂ ಆಗಿದೆ ಸರ್ ಕೆಲವೊಂದು ಟೈಮು, ಒಂದ್ಸರಿ ಒಂದೊಂದ್ಸರಿ ಬೆಳೆ ಹಿಂಗೆ ವಾತಾವರಣ ಹೆಚ್ಚು ಕಡಿಮೆ ಆಗಿ ಮಳೆ 2-3 ದಿವಸ ಬಂದು ಕೈ ಬಿಡೋದು, ತಿರ್ಗಾ ಶೀತ ಜಾಸ್ತಿ ಆಗಿ ಹೆಚ್ಚು ಕಡಿಮೆ ಆಗ್ತಿರ್ತ ಸರ್. ಎರಡು ಇತ್ತೀಚೆಗೆ ಮೊದಲೆಲ್ಲ ಒಂದೇ ಬ್ಯಾಚ್ ಮಾಡ್ತಿದ್ವಿ ಸರ್, ವರ್ಷಕ್ಕೆ 4-5 ಬೆಳೆನೇ ಮಾಡ್ಕೊಂಡಿದ್ವಿ. ಈಗೆಲ್ಲ ಹೈಟೆಕ್ ಆಗಿ ಮಾಡ್ಕೊಂಡು ಹುಡುಗರು ಎಲ್ಲ 2-2 ಬ್ಯಾಚ್ ಮಾಡ್ತಾರೆ. ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 8-10 ಬೆಳೆ ಅಂತೂ ಮಾಡ್ತಾರೆ ಸರ್, ಶ್ರಮವಾಗಿ ತೋಟ ಕ್ಲೀನ್ ಮಾಡ್ಕೊಂಡು ಬೇಗ ಕ್ಲೀನ್ ಮಾಡಿ ಶ್ರಮವಾಗಿ ವಹಿಸಿ ನೀರು ಹಾಯಿಸಿ ಗೊಬ್ಬರ ಲೈಟ್ ಆಗಿ ಗೊಬ್ಬರ ಕುಟ್ಕೊಂಡು ಮಾಡ್ಕೊಂಡು 10 ಬೆಳೆ ಮಾಡ್ತಾರೆ ಸರ್.
1: ಈ ತರ 2 ಬ್ಯಾಚ್ ಮಾಡೋದೇ ಅನುಕೂಲ ಅಂತೀರಾ?
0: ಹ್ಞೂ ಸರ್, 2 ಬ್ಯಾಚ್ ಮಾಡಿಬಿಟ್ರೆ ಯಾವ ಟೈಮ್ನಲ್ಲೂ ರೆಸ್ಟ್ ಇರಲ್ಲ, ಮನೆ ಕ್ಲೀನಾಗಿ ಡಿಸ್ಇನ್ಫೆಕ್ಷನ್ ಮಾಡಿಬಿಟ್ರೆ. ಇತ್ತೀಚೆಗೆ ಎಲ್ಲ ಇಲಾಖೆಯರು ಬೇಜಾನ್ ಎಲ್ಲ ಕೊಡ್ತಾರೆ ಸರ್, ಸುಣ್ಣ ಬೀಚಿಂಗ್ ಹಿಡಿದು ಈಗ ಇತ್ತೀಚೆಗೆ DD ಹೊಸಬ್ರು ಬಂದಾರೆ, ಭೋಜಪ್ಪ ಅಂತ ಸರ್ ಬಂದಿದ್ದಾರೆ ಚಳ್ಳಕೆರೆಯಲ್ಲೆಲ್ಲ, ಹೊಸಬ್ರು ಯೂತ್ಸ್ ಸ್ವಪ್ನ ಅಂತ SEO ಬಂದಿದ್ದಾರೆ, ಬೋರ್ನಾಯ್ಕ ಅಂತಿದ್ದಾರೆ, ಅವರೆಲ್ಲರನ್ನ ಹಿಡಿದು ಇಲಾಖೆಯರು ಅವ್ರನ್ನ ಅಣ್ಣ ತಮ್ಮಗಳು ಸರ ಹೆಂಗೆ ಸಂಪರ್ಕ ಇರುತ್ತೋ ಹಂಗೆ ರೇಷ್ಮೆ ಇಲಾಖೆ ಇಲಾಖೆನೂ ರೇಷ್ಮೆ ರೈತರು. ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅಣ್ಣ ತಮ್ಮಗಳು ತರ ಅಣ್ಣ ತಮ್ಮಗಳನ್ನ ಮಾತಾಡಿಸ್ತಾರಿಲ್ಲ ಗೊತ್ತಿಲ್ಲ, ಇಲಾಖೆಯವ್ರು ಯಾವಾಗಾದ್ರೂ ಫೋನ್ ಮಾಡಿ ತಿರ್ಗಿ ಅವ್ರನ್ನ ಕನ್ಸಲ್ಟ್ ಮಾಡ್ತಿರ್ತಾರೆ, ಏನಪ್ಪ ಬ್ಯಾಚ್ ಇಟ್ಟಿದಾರೆ, ತಿಂಗಳ ಅವರಿಗೆ ಮಂತ್ಲಿ ರಿಪೋರ್ಟ್ ಕೇಳ್ಬೇಕಲ್ಲ, ಚಳ್ಳಕೆರೆಯಲ್ಲಿ ಎಷ್ಟು ಚಾಕಿ ಆಗೈತೆ, ಎಲ್ಲಿದ್ದ ಬರ್ತೈತೆ, ಎಷ್ಟು ಗೂಡು ಹೋಗುತ್ತೆ ಅಂತ ಅವ್ರ ಮಂತ್ಲಿ ರಿಪೋರ್ಟ್ ಇಲಾಖೆ ದೊಡ್ಡ ಇಲಾಖೆ ಕಳಿಸ್ಬೇಕಲ್ಲ ಸರ್, ರಾಜ್ಯ ಸರ್ಕಾರಕ್ಕೆ ವರದಿ ಕಳಿಸ್ಬೇಕಾದಾಗ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಸರ್.
1: ಈಗ 2 ಬ್ಯಾಚ್ ಮಾಡ್ಬೇಕಂತ ಸಮಯ ಪ್ರತ್ಯೇಕವಾಗಿ 2 ಮನೆ ಬೇಕಾಗುತ್ತೆ, ಒಂದೇ ಮನೆಯಲ್ಲಿ ಮಾಡ್ಬೋದು,
0: ಒಂದೇ ಮನೆಯಲ್ಲಿ ಸಾಕು ಸರ್. ಅದನ್ನೇನು ಗ್ಯಾಪ್, ಒಂದು 15 ದಿವಸ ಗ್ಯಾಪ್ ಇಡ್ಬೇಕು ಸರ್, ಮನೆ ಕ್ಲೀನಾಗಿ ಸ್ವಚ್ಛತೆ ಮಾಡ್ಕೋಬೇಕು, ಸ್ಟಾರ್ಟಿಂಗ್ ಬೆಳೆ ಆಗಿ ಅದು 2-3 ದಿವಸಕ್ಕೆ ಸ್ವಚ್ಛತೆ ಮಾಡಿ ನಮ್ಗೆ ಡಿಪೆಂಡ್ ಮಾಡಿ ಸರ್. ಒಂದು 10 ದಿವಸ ಮುಂಚೆ ಆದರೂ ಚಾಕಿ ಹೇಳ್ಬೋದು, ನಮಗೆ ಚಾಕಿ ದಿನಾಂಕ ನೋಡ್ಕೊಂಡು ನಮ್ಮ ಆರಾಮ್ ನೋಡ್ಕೊಂಡು 2 ಬ್ಯಾಚ್ ಮಾಡ್ಕೊಂತ 2 ಬ್ಯಾಚ್ ಮಾಡ್ಬೋದು, ವರ್ಷಕ್ಕೆ 10 ಬೆಳೆ ಮಾಡ್ಬೋದು
1: ಮಾಡ್ಬೋದು. ಈಗ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳದ ಅಂತಂದಲ್ಲ ರೈತರಿಗೆ, ಏನೇನು ಸೌಲಭ್ಯಗಳಿದಾವೆ
0: ಸರ್? ಇತ್ತೀಚೆಗೆ ಮನೆ ಕೊಡ್ತಾರೆ, 325,000 ಜನರಲ್ಲಿ ಕೊಡ್ತಾರೆ, ತಿರ್ಗಿ SC ST ಸ್ವಲ್ಪ ಜನರಲ್ಗಿಂತ ಜಾಸ್ತಿ ಇರುತ್ತೆ, ತಿರ್ಗಿ ಹನಿ ನೀರಾವರಿ ಕೊಡ್ತಾರೆ, ತಿರ್ಗಿ ಬೀಚಿಂಗು ಸುಣ್ಣ. ಇತ್ತೀಚೆಗೆಲ್ಲ ಅಧಿಕಾರಿಗಳು ಒಳ್ಳೆ ರೇಷ್ಮೆನ ಒಳ್ಳೆ ಫೋಕಸ್ ಮಾಡೋದ್ರಿಂದ ಕೇಂದ್ರ ಸರ್ಕಾರದ ಸಹಾಯದ ಕೊಡ್ತಾರೆ, ತಿರ್ಗಿ ರಾಜ್ಯ ಸರ್ಕಾರದ್ದು ಕೊಡ್ತಾರೆ, ಅದರಿಂದ ರೈತರ ಸಮೇತ ಎಲ್ಲ ಹೆಚ್ಚಿನ ಕಡೆ ರೇಷ್ಮೆಗೆ ಮಾಡ್ಬೇಕಂತ ಯುವಕರೆಲ್ಲ ಭಾಳ ಆಸಕ್ತಿ ಕೊಟ್ಟು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಅಕ್ಕಪಕ್ಕ ಒಬ್ರು ಶಕ್ತಿ ಇರೋಂಥ 8-8 ಎಕರೆ ಮಾಡಿದ್ರು ಸರ್, ದೊಡ್ಡ ಮನೆ ಮಾಡಿದ್ದಾರೆ, 100 ಅಡಿ ಉದ್ದ 50 ಅಡಿ ಅರ್ವ ಮಾಡಿರೋರಿದ್ದಾರೆ, 4 ಎಕರೆ 8 ಎಕರೆ ಮಾಡಿರೋ. ಅವ್ರ ಶಕ್ತಿ ನನಗೆ ಮಾಡ್ತೀನಿ ಕೆಪಾಸಿಟಿ ಐತೆ ಅನ್ನೋ ಒಂದು ಇದ್ದಾರೆ, ಎಲ್ಲ ಟ್ಯಾಕ್ರಿ ದಾಯಕ ಹಾಕೊಂಡು ಗೇಮ್ ಮಾಡ್ಕೊಂಡು ಮಾಡ್ತಾರೆ ಸರ್. ಇಲಾಖೆ ನೋಡ್ರಿ, ಭೋಜಪ್ಪ ಅಂತ ಬಂದಿದ್ದಾರೆ, ಸ್ವಪ್ನ, ಕೆಲವೊಬ್ಬರೆಲ್ಲ ಬಂದು ಚೆನ್ನಾಗಿ ಮಾಡ್ತಾರೆ ಸರ್. ರೇಷ್ಮೆ ಇಲಾಖೆಗೂ ಶ್ರಮ ಕೊಟ್ಟು ರೈತರನ್ನೆಲ್ಲ ಸಂಪರ್ಕ ಮಾಡ್ತಿದ್ದಾರೆ.
1: ಅಂದ್ರೆ ಇತ್ತೀಚೆಗೆ ರೇಷ್ಮೆ ಬೆಳೆಯಲಿಕ್ಕೆ ಆಸಕ್ತಿ ತೋರಿಸ್ತದ ರೈತರು ಅಂತೀರಾ?
0: ಹ್ಞೂ ಸರ್, ಭಾಳ ಜನ ಯುವಕರೆಲ್ಲ ಇತ್ತೀಚೆಗೆ ಸ್ವಲ್ಪ ಗೊತ್ತಿರೋ ಯುವಕರು ಯೂಟ್ಯೂಬ್ ಅಂತದಿಂತ ಆಕಾಶವಾಣಿಯಾಗ ಪ್ರತಿಯೊಂದು ಕಡೆ ತಿಳ್ಕೊಂಡು ಎಲ್ಲ ಬೆಳೆಕ್ಕಿಂತ ಇದು ಬೆಟ್ರಲ್ಲ, 10 ಬೆಳೆ ಬೆಳೆಯಕ್ಕೆ ಬೇರೆ ಬೆಳೆಯಕ್ಕೆ ಆಗಲ್ಲ ಮಾಡ್ಬೋದು ಅಂತ 10 ಬೆಳೆ ಮಾಡ್ತಿದ್ದಾರೆ ಸರ್.
1: ಈಗ ರೇಷ್ಮೆ ಅಂದ್ರೆ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರೆ ಲಾಭದಾಯಕ ಅಂತ
0: ಸರ್? ಈ ಒನ್ ಅಂತ ಬಿಟ್ಟಿದ್ದಾರೆ.

0: ಇವನ್ನಾದ್ರೆ ಬೇಗ ಸೊಪ್ಪು ಬಾಡಲ್ಲ. ಅಕಸ್ಮಾತ್ ಮಳೆಗಾಲದಲ್ಲಿ ಒಂದಿವಸ ಸ್ಟೋರೇಜ್ ಮಾಡಿ ಕ್ಲೀನ್ ಆಗಿ ಜಾಗ ಇದ್ಬಿಟ್ರೆ, ಒಂದಿವಸ 48 ಗಂಟೆ ಸ್ಟೋರೇಜ್ ಮಾಡಿದ್ನು, ಆಗಿಂದಾಗ್ಲೇ ತಿರುವಾಕೊಂತ ತ್ಯಾವದ ಬಟ್ಟೆ ಮಾಡ್ಕೊಂಡ್ರೆ ಸೊಪ್ಪು ಏನು ಬಾಡಲ್ಲ.
1: ಮತ್ತೆ ಈಗ ಈ ಹುಳುಗಳು, ಚಾಕಿ ಹುಳುಗಳು ಎಲ್ಲ ಈಗ ರೆಡಿ ಸಿಗ್ತಾವ ನಿಮ್ಗೆ ನೀವೇ ತಂತು ಚಾಕಿ?
0: ಸರ್, ಇತ್ತೀಚೆಗೆ ಎಲ್ಲಾ ಕಡೆನೂ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲೂ ಆಗಿದ್ದಾವೆ, ಒಂದು 5-6 ಇದಾವೆ. ತಿರ್ಗ ಗುಣಮಟ್ಟ ಅಲ್ಲಿ ನೋಡಿ ಅವರು ಎಲ್ಲಿ ಒಳ್ಳೆ ಚಾಕಿ ಸೆಂಟ್ರು, ತಿರ್ಗ ಅವರು ಪರ್ಸೆಂಟೇಜ್ ಕೊಡ್ಬೇಕು. ಇತ್ತೀಚೆಗೆ ಸ್ವಲ್ಪ ಎಲ್ಲ ಚಾಕಿ ಸೆಂಟ್ರು ಭಾಳ 100 ಮಟ್ಟಿಗೆ 5,000-6,000 ರೂಪಾಯಿ ಆಗಿದೆ. 1,000 ರೂಪಾಯಿ ದಿಢೀರ್ನ ಏರಿಕೆ ಮಾಡಿದ್ದಾರೆ. ಅದರಿಂದ ರೈತರು ಒಳ್ಳೆ ಎಲ್ಲಿ ಚೆನ್ನಾಗಿ ಬರುತ್ತೆ ಬೆಳೆ ನೋಡಿ ತಿರ್ಗಿ ಅವರನ್ನು ಮೋಸ ಇಲ್ದಂತ ಈಗ ನೋಡಿ ಒಳ್ಳೆ ಗುಣಮಟ್ಟದ ಹುಳನೇ ಆಯ್ಕೆ ಮಾಡ್ಕೊಳ್ತಾರೆ ಸರ್.
1: ರೇಷ್ಮೆ ಗೂಡು ಅಂದ್ರೆ ಬಯೋಲ್ಟಿನ್, ಈಗ ಹಳದಿ ಗೂಡು ಬೆಳೆದ್ರೆ ಹೆಚ್ಚು ಲಾಭದಾಯಕ ಅಂತ ಬೆಳೆ ಗೂಡು ಬೆಳೆದ್ರೆ?
0: ದಿತಳಿ ಗೂಡು ಬೆಳೆದ್ರೆ ಮಾರ್ಕೆಟ್ನಲ್ಲಿ ಯಾವಾಗಲೂ ರೇಟ್ ಇರುತ್ತೆ ಸರ್. ಈಗ ಅದು ಒಂಥರ ತುಪ್ಪ ಬೆಣ್ಣೆ ಇದ್ದಂಗೆ, ತುಪ್ಪ ಯಾವಾಗಲೂ ಏನು ಬಿಸಿ ಇಟ್ಬಿಟ್ರೆ ಸಾಕು ಸಿಕ್ಬಿಡುತ್ತೆ ಅಂತಾರಲ್ಲ ಹಂಗೆ, ತುಪ್ಪಕ್ಕೇನು ಡಿಮ್ಯಾಂಡ್ ಅಂತಾರಲ್ಲ ಹಂಗೆ ದಿತಳಿ ಗೂಡಿಗೆ ಯಾವಾಗಲೂ ಒಳ್ಳೆ ಕ್ವಾಲಿಟಿ ಇದ್ಬಿಟ್ರೆ 500-600 ರೂಪಾಯಿ ಮೇಲೆ ಯಾವಾಗಲೂ ಕಮ್ಮಿ ಆಗಲ್ಲ ಸರ್.
1: ಇತ್ತೀಚೆಗೆಲ್ಲ ರೇಷ್ಮೆಗೆ ಒಳ್ಳೆ ರೇಟ್ ಇದೆ?
0: ಒಳ್ಳೆ ರೇಟ್ ಇದೆ ಸರ್. ಟೆಕ್ಟರ್ಸ್ ಬಂದಿದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬಂದಿದೆ. ಇತ್ತೀಚೆಗೆ ಒಬ್ಬ ಚಳ್ಳಕೆರೆ ತಾಲೂಕು ರೈತರೇ ಬಿಜಿ ಕೆರೆಯಲ್ಲಿ ಒಂದು ನೂಲ್ ತೆಗೆಯುವ ಬಿಚ್ಚಾಣಿಕೆ ಕೇಂದ್ರ ಮಾಡ್ಬೇಕಂತ ಓಪನ್ ಮಾಡ್ತಿದ್ದಾರೆ ಸರ್ಕಾರದಿಂದ, ಅವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್.
1: ಈಗ ರೇಷ್ಮೆ ಒಂದು ಲಾಭದಾಯಕ ಬೆಳಿಬೇಕಂದ್ರೆ ಯಾವ ತರ ಕ್ರಮಗಳು ಅನುಸರಿಸಬೇಕಾಗತ್ತೆ ಅಲ್ಲಿ ನಿಮ್ಮ?
0: ಇತ್ತೀಚೆಗೆ ಹೈಟೆಕ್ ಅಲ್ಲಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ನಾವು 8-2 ದಾಯ ಮಾಡಿ ಕೂಲರ್ ಕಮ್ಮಿ ಆಗುತ್ತೆ, ಟ್ಯಾಕ್ರಿ ಗೇಮಿ ಮಾಡ್ಕೋಬೇಕು, ಭೂಮಿ ಉಳಿಮೆ ಮಾಡ್ಬೋದು, ಆರಾಮಾಗಿ ಡ್ರಿಪ್ ಎಳೆದ್ಬಿಡ್ಬೋದು. ಇಲ್ಲಾಂದ್ರೆ 8 ಭೂಮಿ ಜಾಸ್ತಿ ಇತ್ತಂದ್ರೆ 8-2 ಮಾಡ್ಬೋದು, ಇಲ್ಲಾಂದ್ರೆ 6-6.5 ಮಾಡ್ಬೋದು. ಮಿನಿ ಟ್ಯಾಕ್ರಿ ಅಡ್ಡರ್ತಿರ್ತವೆ. ಈಗ ಎತ್ತಿನ ಗೇಮೆ ಎಲ್ಲಿ ಒಂದು ಊರಲ್ಲಿ 2-3 ಜೊತೆ ಸಿಗೋದು ಕಷ್ಟ ಸರ್.
1: ಹಂಗಾಗ್ಬಿಟ್ಟು ಇದು ನಾವು ಎಷ್ಟು ಆಸಕ್ತಿಯಿಂದ ಮಾಡ್ತೀವಿ ಅಷ್ಟು ಲಾಭ
0: ಲಾಭ.
1: ಈಗ ಕೆಲವು ಸಾರಿ ರೇಷ್ಮೆ ಸಾಕಾಣಿಕೆ ಮನೆ ತುಂಬಾ ಸ್ವಚ್ಛವಾಗಿರ್ಬೇಕು, ಅದೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಾಗ ಮಾತ್ರ ಲಾಭದಾಯಕ ಬೆಳೆ ರೇಷ್ಮೆ ಅಂತ ಹೇಳ್ತಾರೆ. ರೇಷ್ಮೆ ಮನೆಯಲ್ಲಿ ಏನೇನು ಕೆಲಸ ಇರುತ್ತೆ ನಿಮಗೆ?
0: ಸರ್, ರೇಷ್ಮೆ ಮನೆಯಲ್ಲಿ ಬೆಳೆ ಆಗಿ ರೇಷ್ಮೆ ಗೂಡೆಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು ಆ ಕಸ ಎಕ್ಕೆ ಎಕ್ಕ ದಿವಸ ಭಾಳ ಎಲ್ಲ ಕ್ಲೀನ್ ಮೂಗಿಗೆಲ್ಲ ಕಟ್ಕೊಂಡು ಧೂಳು ಪಾಳ ಆಗ್ದಂಗೆ ಶರೀರನ ಕಾಪಾಡ್ಬೇಕು. ಬರೀ ರೇಷ್ಮೆಯನ್ನು ಬೆಳಿತೀವ ಅಂತ ಹೇಳಿಲ್ಲಲ್ಲ, ಆ ಧೂಳು ಅಲರ್ಜಿ ಆಗ್ದಂಗೆ ನೋಡ್ಕೊಂಡು ಎಲ್ಲ ಕಡಿಗೆ ಹಾಕ್ಬಿಟ್ಟು ಪಿಚಿಗೆಲ್ಲ ಡಿವೈಡ್ ಮಾಡಿಬಿಟ್ಟು ಅವತ್ತೆಲ್ಲ ಕ್ಲೀನಾಗಿ ಸಿಂಪಡಣೆಗೆ ಇಲಾಖೆಯಿಂದಲೇ ಬೇಜಾನು ಬರುತ್ತೆ. ಪೀಚಿಂಗ್ ಕೊಡ್ತಾರೆ, ಡಕಾಲ್ ಕೊಡ್ತಾರೆ, ಅಸ್ತ್ರ ಕೊಡ್ತಾರೆ, ಎಲ್ಲ ಇಲಾಖೆಗೆ ಒಂದು 2-3 ಔಷಧ ಕೊಡ್ತಾರೆ ಸರ್. ಅದನ್ನ ಅವ್ರ ಸಂಪರ್ಕದಾಗಿದ್ದರೆ ಅವ್ರು ಬಂದಾಗ ಹೇಳ್ತಾರೆ, ವರ್ಷದಾಗ 2-3 ಕೊಡ್ತಾರೆ. ಬೇಕಾದ್ರೆ ಹೋಗಿ ಇಸ್ಕೊಂಬಂದು ಎಲ್ಲ ಔಷಧ ಹೊಡೆದ್ರೆ ಭಾಳ ಕ್ಲೀನಾಗೆ ಅದನ್ನ ನೆನಿಬೇಕು ಸರ್ ಮನೆ ಕ್ಲೀನಾಗೆ. ನಾವು ಉಪಯೋಗಿಸೋ ರೇಷ್ಮೆಗೆ ಮನೆಗೆ ಉಪಯೋಗಿಸೋ ವಸ್ತುಗಳೇನಿದಾವ ಆ ದಾರ ಸ್ಟ್ಯಾಂಡಿಂದ ಹಿಡಿದೆಲ್ಲ ಕ್ಲೀನಾಗಿ ಒಂದು 2-3 ಡ್ರಮ್ ಆಗಲಿ ಕ್ಲೀನಾಗೆ ವಾಶ್ ಮಾಡ್ಬೇಕು ಸರ್. ಎಲ್ಲ ಸ್ಪೇರ್ ಕೊಡ್ತಾರೆ ಅವರೇ, ಸರ್ಕಾರದಿಂದ ಸಹಾಯಧನದಲ್ಲಿ ಅವ್ರಿಗೆ ಸ್ಪೇರ್ ಕೊಡ್ತಾರೆ ಸರ್. ಸ್ಪೇರ್ ಆದ್ರೆ ತಗೋಬಹುದು, ಒಟ್ಟಿಗೆ ಕ್ಲಿಯರ್ ಕರೆಂಟಿಂದ ಆದ್ರೆ ತಗೋಬಹುದು, ಪೆಟ್ರೋಲ್ ಆದ್ರೆ ತಗೋಬಹುದು.
1: ಈಗ ಪ್ರತಿ ಬ್ಯಾಚ್ ಎಷ್ಟು ಮಟ್ಟ ತಗೊಂಡ್ಬರ್ತೀರ
0: ಸರ್? ಈಗ ತೋಟ ಚೆನ್ನಾಗಿ ಬಂದಾಗ 200 ಮಾಡ್ತೀವಿ ಸರ್. ನಾವು 2 ಬ್ಯಾಚ್ ಇರೋದ್ರಿಂದ 200 ಮಾಡ್ತೀವಿ ಸರ್. ಈಗ ಆಸಕ್ತಿ ಇದ್ದು ನನಗೆ ಕೂಲರ್ 5-6 ತರ್ತೀನಿ ಅನ್ನೋರು 500 ಗಟ್ಟಲೆ ಇಕ್ತಾರೆ ಸರ್. 500 ಮಾಡ್ತಾರೆ.
1: ಇವಾಗ 200 ಸಾಕ್ತಾರಲ್ಲ, ನಿಮ್ಗೆ ಯಾರಾದ್ರೂ ಕೆಲ್ಸಕ್ಕೆ ಸಹಾಯ ಬೇಕಾಗುತ್ತಾ ನೀವೇ ಮನೆಯೊಳಗೆ ಮಾಡ್ತೀರಾ?
0: ಕೆಲ್ಸಕ್ಕಂದ್ರೆ 4ನೇ ಅಂತ ಇದ್ಮೇಲೆ 2-5 ದಿವಸ ಆದಮೇಲೆ ಒಂದು 4-5 ದಿವಸ ಕರ್ಕೊಳ್ತೀವಿ ಸರ್. ಯಾಕಂದ್ರೆ ಸೊಪ್ಪು ಜಾಸ್ತಿ ಕೊಡ್ಬೇಕಾಗತ್ತಲ್ಲ, ಫೀಡ್ ವಿಸ್ತೀರ್ಣ ಜಾಸ್ತಿ ಆದಂಗೆಲ್ಲ ಹಟ್ಟುಗಳು ಜಾಸ್ತಿ ಆಗ್ತಿರ್ತವೆ. ಅವಾಗ ಒಂದು 4-5 ದಿವಸ ಬಂದ್ರೆ ಕರ್ಕೊಳ್ತೀವಿ ಸರ್. ಇಲ್ಲಾಂದ್ರೆ ನಾವೇ 1 ಮುಂಚಿತವಾಗಿ ಹೋಗಿ ಸ್ಟೋರೇಜ್ ಮಾಡಿ ಸೊಪ್ಪಾಕಿ ಬರ್ತೀವಿ ಸರ್.
1: ಈಗ ಈ ರೇಷ್ಮೆ ಹುಳುಗಳಿಗೆಲ್ಲ ಏನಾದರೂ ರೋಗ ಬರೋ ಸಾಧ್ಯತೆ ಇರುತ್ತಾ
0: ಸರ್? ಸುಣ್ಕಟ್ ಬರುತ್ತೆ, ಸಪ್ರೆ ಬರುತ್ತೆ, ಹಾಲ್ ಬರುತ್ತೆ, ತಿರ್ಗ ಸಿಂಕ್ ಆಗುತ್ತೆ, ತಿರ್ಗ ಮೆಡಿಸಿನ್ ಯಾರನ್ನ ಅಕ್ಕಪಕ್ಕ ಹೇಳಿನಲ್ಲ ಆ ಥರ ಮಾಡಿದಾಗ ವಾಂತಿ ಥರ ಮಾಡ್ಕೊಳ್ಳುತ್ತೆ. ಅದನ್ನೆಲ್ಲ ಭಾಳ ಇದು ಈಟ್ ಸೊಪ್ಪು ಹಾಕ್ಬಾರ್ದು ನಾವು. ಆ್ಯಕ್ಚುಲಿ ಈಟ್ ಸೊಪ್ಪು ಹಾಕಿದಾಗೂ ಹುಳ ಏಕ್ದಮ್ ಹುಳ ಬಿಟ್ಟು ಹಂಗೆ ಸಿಂಕ್ ಆಗ್ಬಿಡುತ್ತೆ ಸರ್. ದೊಡ್ಡ ಹುಳ ಸಮೇತ ನೂಲ್ ಕಟ್ಟೋದು ಭಾಳ ವೀಕ್ ಆಗ್ಬಿಡುತ್ತೆ.
1: ಈ ಥರ ಏನಾದರೂ ರೋಗಗಳು ಬಂದಾಗ ರೇಷ್ಮೆ ಇಲಾಖೆ ಸಂಪರ್ಕ ಮಾಡಿ ಅವರು
0: ಅವರು ಹೇಳ್ತಾರೆ ಸರ್, ಅದು ನೀವೆಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ರು ನೋಡ್ರಿ ಅಂತೇಳಿ, ಇನ್ನೇನು ಆಲೆ ಎಂಡಿಂಗ್ ಸ್ಟೇಜ್ ಬಂದಾಗ ಇನ್ನೇನು ಮಾಡೋಕ್ಕಾಗ ಸರ್, ಬರಷ್ಟು ಬರುತ್ತೆ ಅಂತೇಳಿ ಇಟ್ಟಿದ್ಕು ಮಾಡೋದಕ್ಕೇನು ತೊಂದರೆ ಆಗಲ್ಲ ಅಂತೇಳಿ ಮಾಡಿ ನಡಿ ಅಂತಾರೆ.
1: ಮೊದಲೆಲ್ಲ ನಿಮ್ಮ ತಂದೆ ಕಾಲದಲ್ಲಿ ರೇಷ್ಮೆ ಸಾಕಾಣಿಕೆ ಮಾಡಿ ತುಂಬ ಕಷ್ಟ ಇತ್ತು ತಿಪ್ಪಸ್ವಾಮಿ, ಎಲ್ಲ ಬುಟ್ಟಿಗಳೆಲ್ಲ ಸಾಕಬೇಕಾಗಿತ್ತು, ಎಲೆ ಎಲ್ಲ ಬಿಡಿಸಿ ಹಾಕಬೇಕಾಯಿತು. ಈಗೆಲ್ಲ ರಂಬೆ ಪದ್ಧತಿ ಬಂದಿರೋದ್ರಿಂದ ಹೆಚ್ಚು ಅನುಕೂಲ ಅಂತೀರ?
0: ಹ್ಞೂ ಸರ್, ರಂಬೆ ಪದ್ಧತಿ ಬಂದಿರೋದ್ರಿಂದ ಅನುಕೂಲ. ನಮ್ಮ ತಂದೆಯರಿದ್ದಾಗ, ನಮ್ಮ ತಾಯಿಯರಿದ್ದಾಗ ನಮ್ಮ ಕುಟುಂಬನೇ ಇವತ್ತಿನ ದಿವಸ ಎಲ್ಲ ರೇಷ್ಮೆ ಕುಟುಂಬ ಸರ್. ನಮ್ಮ ಕಳ್ಳು ಏನಿದಾರೋ, ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ, ನಮ್ಮ ಪ್ರತಿ ನಮ್ಮ ಕುಟುಂಬನೇ ರೇಷ್ಮೆ ಕುಟುಂಬ. ಏನಾಯ್ತಂದ್ರೆ ನಮ್ದು ಎಲ್ಲರೂ ಒಟ್ಟಿಗೆ ನಮ್ಮ ಫ್ಯಾಮಿಲಿ ಟೋಟಲ್ ಏನಿದಾವ ನಮ್ಮ ಕಳ್ಳು ಬಳ್ಳಿ ಏನಿದಾರೆ ಅವರೆಲ್ಲರೂ ರೇಷ್ಮೆ ಮಾಡೋದ್ರಿಂದಲೇ ಸ್ವಲ್ಪ ಯಶಸ್ಸು ಕಂಡಿದ್ರು.
1: ಅಂದ್ರೆ ಅವಾಗ ಅಪ್ಪ ಅಮ್ಮ ಇದ್ದಾಗ ಬಹಳ ಕಷ್ಟ ಇತ್ತು ಅವಾಗ
0: ಅವಾಗ ಬಹಳ ಈಜಿ ಇತ್ತು. ಅವಾಗ ಕೂಲರ್ 20 ರೂಪಾಯಿ ಬಿಟ್ರೆ ಬಂದೆಲ್ಲ ಎಲೆ ತರದ್ ಬಿಡೋರು. ಅವಾಗಿನ ಗ್ರಾಮೀಣ ಪ್ರದೇಶದಲ್ಲಿ ರೇಷ್ಮೆ ಸೊಪ್ಪು ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ರಾತ್ರಿ ಎಲ್ಲ ಹಾಡ್ ಕೇಳ್ಬೋದು, ಏನೋ ರೇಡಿಯೋ ಹಾಕೊಂಡು ಏನೋ ಒಂದು

0: ಹೋದಲ್ಲ, ಖುಷಿಯಾಗಿತ್ತು. ಈಗ ಹೈಟೆಕ್ ಬಂದ್ಬಿಟ್ಟು ಜನ 500 ರೂಪಾಯಿ ಕೊಡ್ತೀವಿ ಅಂದ್ರೂ ಬರಲ್ಲ ಸರ್.
1: ಹೌದು, ಈಗೆಲ್ಲ ಕೂಲಿ ಕಾರ್ಮಿಕರು ಸಿಗದೆ ಭಾಳ ಕಷ್ಟ.
0: ಅದರಿಂದ ಅತಿ ಹೆಚ್ಚಾಗಿ ಈಗ 8 ಎಕರೆ 10 ಎಕರೆ ಹಾಕ್ಬೋದು. ಟೈಮ್ ಬಂದಾಗ ಮಳೆ ಬಂದಾಗ ಮೇವು ಒದಗಿಸೋಕ್ಕಾಗಲ್ಲ.
1: ಹೌದು,
0: ಕ್ಲೀನಾಗಿ ಅವರು ಕೈಲಿ ಎಷ್ಟಾಗುತ್ತೆ 200 ಮಾಡ್ಕೊಂಡು 2 ಬ್ಯಾಚ್ ಮಾಡ್ಕೊಂಡಿದ್ರೆ ಆರಾಮಾಗಿ ಮಾಡ್ಬೋದು.
1: ವರ್ಷದಲ್ಲಿ ಯಾವ ಸಮಯದಲ್ಲಿ ಚೆನ್ನಾಗಿ ಬೆಳೆ ಬರುತ್ತೆ? ಈಗ ಮಳೆಗಾಲದಲ್ಲ, ಬೇಸಿಗೆ ಕಾಲದಲ್ಲ, ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತ?
0: ಚಳಿಗಾಲದಲ್ಲಿ ಸ್ವಲ್ಪ ಸುಣ್ಕಟ್ಟಿಗು ತುತ್ತಾಗ್ತಾವೆ ಸರ್. ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ ವರೆಗೂ ಒಳ್ಳೆ ಗುಣಮಟ್ಟದ ಬೆಳೆ ಬೆಳಿಬೋದು, ಒಳ್ಳೆ ಇಳುವರಿನೂ ಬರುತ್ತೆ.
1: ಈ ಮಳೆಗಾಲದಲ್ಲಿ ಎಲ್ಲ ಕಷ್ಟ ಅಂತೀರ?
0: ಮಳೆಗಾಲದಲ್ಲೂ ಬರುತ್ತ, ಆ ಟೈಮ್ನಲ್ಲಿ ಮಳೆ ಇಟ್ಕೊಂಡ್ಬಿಟ್ರೆ ಎಕ್ಸಸ್ ತಿರ್ಗಾ ಜಾಸ್ತಿ ಶೀತ ಆಗೋದು. ಗೂಡು ಕಟ್ಟ ಟೈಮ್ನಲ್ಲಿ ಮಳೆ ಇಟ್ಕೊಂತಂದ್ರೆ ಗೂಡೆಲ್ಲ ಡಾರ್ಕ್ ಆದಂಗಾಗಿ ಮಬ್ ಕಲರ್ ಆಗ್ಬಿಡುತ್ತೆ. ಅದರಿಂದ ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ ವರೆಗೂ ಒಳ್ಳೆ ಬೆಳೆ ಬೆಳಿಬೋದು.
1: ಈಗ 200 ಮಟ್ಟ 90 ಎಷ್ಟು ಕೆ ಜಿವರೆಗೆ ಇಳುವರಿ ಬರ್ತಾ ಇದೆ
0: ಸರ್? ಸಂಖ್ಯೆ ಜಾಸ್ತಿ ಇತ್ತು ಅಂದರೆ 200 ಮಟ್ಟಿಗೆ ಏನಿಲ್ಲ ಅಂದ್ರೂ ಒಂದ್ಸರಿ 180 ಕೆಜಿ ಬೆಳಿಬೋದು, 160 ಕೆಜಿ 140 ಕೆಜಿ ವರೆಗೂ ಬೆಳಿಬೋದು. ಅಂದ್ರೆ ಸಂಖ್ಯೆ ಇದ್ರೆ 160 ಕೆಜಿಯಿಂದ ಮೇಲೆ ಬೆಳಿಬೋದು, 170 ಕೆಜಿ ವರೆಗೂ ಟಾರ್ಗೆಟ್ ಬೆಳಿಬೋದು.
1: ನೀವು ಎಷ್ಟು ಬೆಳೆದಿರ್ತೀವಿ ಸ್ವಾಮಿ?
0: ನಮ್ದು 90 ಕೆಜಿ 95 ಕೆಜಿ ವರೆಗೂ ಬೆಳೆದಿದ್ವಿ.
1: ಬೆಳೆದಿದ್ರ? ಯಾವ ವರ್ಷ ಏನಾದ್ರೂ ರೋಗ ಬಂದು ಲಾಸ್ ಆಗಿರೋದುಂಟ?
0: ಯಾವಾಗನ ಒಂದ್ ಟೈಮ್ ಆಗಿದೆ ಸರ್, ಒಂದ್ 2-3 ಬೆಳೆ. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಡಿಸೀಜ್ ಧೂಮ ತರ ಬರ್ತಾವೆ, ಊಜಿ, ಅವೇನು ಗೊತ್ತಾಗಲ್ಲ ಸರ್, ಮನುಷ್ಯರಿಗೆ ಗೊತ್ತಾಗ್ದಂಗೆ ಒಳಗೆ ಹೋಗಿ ಕುಚ್ಚಿ ಬಿಡ್ತವೆ. ಆ ಕುಚ್ಚಿದಾಗ ಹುಳ ನಿಧಾನಕ್ಕೆ ಮೇವು ಬಿಟ್ಟು ಸತ್ತು ಬಿಡ್ತದೆ ಸರ್.
1: ಹಂಗಾಗ್ಬಿಟ್ಟು ತುಂಬಾ ಸೂಕ್ಷ್ಮವಾಗಿ ನೋಡ್ಕೋಬೇಕು.
0: ಸುತ್ತೂರ ಪರ್ದೆ ಬಡ್ದಿರ್ತೀವಿ ಸರ್. ತಿರ್ಗಿ ಯಾವಾಗಿಂದ ಅವಾಗಲೇ ಎತ್ತಂಗಿರಲ್ಲ, ಗಾಳಿ ಎಷ್ಟು ಬೇಕಷ್ಟು ಬಿಡ್ಬೇಕು, ಗಾಳಿ ಬೆಳಕು ನೋಡ್ಕೋಬೇಕು. ತಿರ್ಗಿ ರೇಷ್ಮೆ ಇಟ್ಟಿದೆ ಅಂತೇಳಿ ಎಲ್ಲ ಹೋಗಿರೋದು ಮಾಡಂಗಿಲ್ಲ ಸರ್. ಜ್ವರ ಇದ್ಮೇಲೆ ಎಷ್ಟು ಸಣ್ಣ ಮಕ್ಕಳ ತರ ಹೆಂಗ್ ನೋಡಿ ಹೇಳ್ತೀವಿ ಅಷ್ಟು ಸೂಕ್ಷ್ಮವಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರ್ತಾವೆ ಸರ್.
1: ರೇಷ್ಮೆ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ?
0: ರಾಮನಗರ ಸರ್ಕಾರಿ ಮಾರ್ಕೆಟ್ನಲ್ಲಿ ರಾಮನಗರಕ್ಕೆ ತಗೊಂಡು ಹೋಗ್ತೀವಿ ಸರ್. ಒಬ್ಬೊಬ್ರು ರೈತರು ಅನುಕೂಲರಾರು ಸೀದಾ ಮಿಲ್ಲಿಗೆ ಹೊಡಿತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಇರ್ತಾವಲ್ಲ, ಸೀದಾ ಡೈರೆಕ್ಟ್ ಮಿಲ್ಲಿಗೆ ರಾಮನಗರದಲ್ಲಿ ಬಿಲ್ಡರ್ಸ್ಗಳಿದ್ದಾರೆ, ಅವ್ರಿಗೆ ಕೊಟ್ಟು ಅವರು ಅನುಕೂಲಕ್ಕೆ ತಕ್ಕ ಕೊಟ್ಬೋದಾರೆ ಸರ್. ಆದಷ್ಟು ಮಾರ್ಕೆಟ್ನಲ್ಲಿ ಮಾರಿದ್ರೇ ಗೌರ್ಮೆಂಟಿಂದ ಸಿಗೋ ಸಹಾಯಧನ ಸಮೇತ ತಗೋಬೋದು ಸರ್. 100 ಮಟ್ಟಿಗೆ 1,000 ಕೊಡ್ತಾರೆ, ಇಲಾಖೆಯ ಅವರು ರೆಸಿಪ್ಟು ಅವೆಲ್ಲ ಕೊಟ್ಟರೆ ಕೊಡ್ತಾರೆ ಸರ್.
1: ನಾವು ಡೈರೆಕ್ಟ್ ಮಿಲ್ಗೆ ಮಾರೋ ಬದಲು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ಅನುಕೂಲ ಅಂತೀರಾ?
0: ಮಾರ್ಕೆಟ್ ನಲ್ಲಿ ಮಾರಿದ್ರೆ ಏನಾಗುತ್ತೆ ಸರ್, ಕಮಿಷನ್ ನಮ್ಮಿಂದ ಮಾರ್ಕೆಟ್ಗೂ ಸಹಾಯ ಹೋಗುತ್ತೆ.
1: ಹೌದು,
0: 100,000 ಒಂದು 1,000 ರೂಪಾಯಿ ಒಬ್ಬ ರೈತರಿಂದ ಹೋದ್ರೆ ಮಾರ್ಕೆಟಿಂದ ಡೆವಲಪ್ ಆಗುತ್ತೆ. ಅವರಿಂದ ನಮ್ಗೆ ಸಹಾಯ ಬೇಕಂತೇಳಿ ನಾವ್ ಎಲ್ಲಂದ್ರಲ್ಲೇ ಮಾರ್ಕೊಂಡ್ರೆ ಸರ್ಕಾರಕ್ಕೂ ಸ್ವಲ್ಪ ಅನುಕೂಲ ಆಗಲ್ಲ ಸರ್.
1: ಹೌದು, ಈಗ ಮಾರ್ಕೆಟ್ ಅಲ್ಲಿ ರೇಷ್ಮೆ ಏನ್ ರೇಟ್ ಇದೆ?
0: ಈಗ 600-700 ರೂಪಾಯಿ ನಡೀತದೆ ಸರ್.
1: ಇಷ್ಟಿದ್ರೆ ಲಾಭದಾಯಕ ಅಂತಾರ?
0: ಕರೆಕ್ಟ್ ಸರ್, ರೇಷ್ಮೆ ರೈತರಿಗೆ ಏನು ಅತಿ ಹೆಚ್ಚು ರೇಟನ್ನು ಬೇಡ, ಒಂದು 600 ರೂಪಾಯಿ ಮ್ಯಾಕ್ಸಿಮಮ್ ಇದ್ರೆ ಒಂದ್ಸರಿ 800-900 ಹತ್ತಂತ ಅದೊಂಥರ ಬೋನಸ್ ಅನ್ಕೋಬೇಕು. ಆ ಟೈಮ್ ಅದನ್ನೇ ನಾವು ಕನಸಿನಲ್ಲಿ ಇಕ್ಕೊಂಡ್ಬಿಟ್ರೆ ಒಡತ ಬೀಳದಂತ ರೈತರಿಗೆ. ಒಂದು ಕ್ವಿಂಟಲ್ 90,000 ರೂಪಾಯಿ ತಗೋಬೇಕಂದ್ರೆ ರೈತರು ಅವ್ರಿಗೂ ದುಡ್ಡು ಜಾಸ್ತಿ ಆಗುತ್ತೆ. 60,000-70,000 ಅಂದ್ರೆ ಹೆಂಗೆ ತಗೊಳ್ತಾರೆ ಸರ್? ಒಂದು 600-700 ರೂಪಾಯಿ ಅವರೇಜ್ ನಡೀತಲ್ಲ ಇರುತ್ತೆ.
1: ಖರ್ಚನ ಬರುತ್ತೆ ಸರ್ ರೇಷ್ಮೆ ಬೆಳಿಲಿಕ್ಕೆ?
0: ಒಂದು ಬೆಳಿಗ್ಗೆ ಏನಿಲ್ಲ ಅಂದ್ರೆ 20-30,000 ಬರುತ್ತೆ ಸರ್. ಮನೆಗೆ ಮಾಡೋರಿದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ, ಅವ್ರದ್ದೇ ವೆಹಿಕಲ್ಸ್, ತಿರ್ಗಿ ಅಲ್ಲೇ ತೋಟ ಹತ್ರ ಇದ್ರೆ ತಿರ್ಗಿ ವೆಹಿಕಲ್ಸ್ ಎಲ್ಲ ತಗೊಂಡು ಹೋಗ್ಬೇಕಂದ್ರೆ ಭಾಳ ಖರ್ಚು ಬರುತ್ತೆ. ಈಗೆಲ್ಲ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಡೀಸೆಲ್ ಜಾಸ್ತಿ ಆಗುತ್ತೆ, ಕೂಲಿ ಕಾರ್ಮಿಕರು ಸಮೇತ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನಿಲ್ಲ ಅಂದ್ರೆ 20,000 ರೂಪಾಯಿ ಬರುತ್ತೆ.
1: ಏನಂದ್ರೆ ಅಲ್ಲೇ ತೋಟದಲ್ಲೇ ಮನೆ ಇದ್ಬಿಟ್ರೆ
0: ಇನ್ನು ಆರಾಮ್ ಸರ್. ಯಾಕಂದ್ರೆ ಅದು ಸೇವ್ ಆಗುತ್ತೆ ಸರ್. ಒಂದು ಲೇಬರ್ ಇಲ್ಲ, ಟ್ಯಾಕ್ರಿ ಇಲ್ಲ ಅಂದ್ರೆ ನಡೀತೈತೆ. ಅಲ್ಲೇ ಫ್ರೆಶ್ ಸೊಪ್ಪು ಅವಾಗಲೇ ಕೊಯ್ದು ಅವಾಗಲೇ ಮಾಡ್ಬೋದು ಸರ್.
1: ಒಟ್ಟಾರೆಗೆ ರೇಷ್ಮೆ ಲಾಭದಾಯಕ ಅಂತೀರ?
0: ಹ್ಞೂ ಸರ್. ಇತ್ತೀಚಿನ ಯುವಕರು ಸಮೇತ ಎಷ್ಟೋ ಜನ ರೇಷ್ಮೆ ಮಾಡಿ ಎಲ್ಲ ಅನುಕೂಲ ಮಾಡ್ಕೊಂತಿದ್ದಾರೆ. ಅವ್ರಿಗೆ ತಕ್ಕಾಗಿ 2 ಬ್ಯಾಚ್ ಮಾಡ್ಕೊಂಡು ನೀರು ಇದ್ಬಿಟ್ರೆ ಸುತ್ತೂರು ಏನು ಅವ್ರು ಬೆಳೆದಂಗೆ ಒಟ್ಟಿಗೆ ಏನು ಡಿಸೀಸ್ ಇಲ್ದಂತಾರೆ, ಯಾರನ್ನ ಮೆಕ್ಕೆಜೋಳ ಅಂತ ಬೆಳೆ ಯಾರು ಇಲ್ದಿದ್ರೆ ರೇಷ್ಮೆ ಮಾಡ್ಕೊಂಡು ಒಳ್ಳೆ ಉತ್ತಮವಾದ ಪ್ರಗತಿ ಹೊಂದೋದು ರೈತರಿಗೆ ಎಲ್ಲ ಅನುಕೂಲ ಆಗುತ್ತೆ.
1: ಅನುಕೂಲ ಆಗುತ್ತೆ. ಮತ್ತೆ ಅಡಿಕೆ ಹಾಕಿದೀವಿ ಅಂತಂದ್ರೆ ಅಡಿಕೆ ಎಷ್ಟು ಎಕರೆಲ್ಲ ಹಾಕಿದಿರ?
0: ಅಡಿಕೆ ಸಹ 1,100 ಸಸಿ ಹಾಕಿದ್ರು ಸರ್. 1 ಎಕರೆ ಬಿದ್ದೈತೆ, ಎಲ್ಲ ಈಗ ಒಂಬಳೆ ಹೊಡಿತೈತೆ ಸರ್. ಅದು ಭಾಳ ಲೇಟ್ ನೋಡ್ರಿ, 6 ವರ್ಷ 7 ವರ್ಷ ಬೇಕು ಅಡಿಕೆ ಏನಿಲ್ಲ ಅಂದ್ರೆ ನಾವು ಫಸಲು ತಗೊಳಕ್ಕೆ. 6 ವರ್ಷ 7 ವರ್ಷ ಆಗುತ್ತೆ.
1: ಎಷ್ಟು ವರ್ಷ ಆಯ್ತಾ ಹಾಕಿ?
0: ಆಲೇ 5 ವರ್ಷ ಸಹ ಎಲ್ಲನೂ ಒಂದು ಹೊಡಿತೇವೆ, 100 ಗಿಡ ಹೊಡಿತೇವೆ. ನೆಕ್ಸ್ಟ್ ಇಯರ್ 3 ವರ್ಷ. ಅಕಸ್ಮಾತ್ ಅಡಿಕೆ ಏನೋ ಒಂದ್ಸರಿ ನೀರು ಭಾಳ ಫೇಲ್ ಇರತ್ತೆ, ಭಾಳ ಕಷ್ಟ ಸರ್.
1: ಕಷ್ಟ ಆಗುತ್ತೆ.
0: ಅಡಿಕೆಗೂ ಇತ್ತೀಚೆಗೆಲ್ಲ ರೆಡ್ಮಿ ಅಂತ ಅಂಥದ್ದು ರೋಗ ಬರ್ತದೆ ಅಂತಾರೆ. ನೋಡ್ಬೇಕು ಸರ್, ಅಡಿಕೆನೂ ಅಷ್ಟೇ, ರೇಷ್ಮೆ ಅಷ್ಟೇ. ಒಟ್ಟಿಗೆ ಕ್ರಮವಾಗಿ ಮಾಡಂಗಿದ್ರೆ ವ್ಯವಸಾಯಕ್ಕೆ ತಂಟಿಗೆ ಹೋಗ್ಬೇಕು ಸರ್. ಇಲ್ಲಾಂದ್ರೆ ಸುಮ್ಮನೆ ಮಾಡೋದು ಎಲ್ಲಾಂದ್ರೂ ಹೋಗೋದಾದ್ರೆ ಮಾಡ್ಬೋದು.
1: ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು?
0: ಈಗ ಇತ್ತೀಚೆಗೆ ಅದೊಂದು ಮಾಡಲಾಗ್ಬಿಡ ಸರ್. ಯಾರು ನೋಡಿದ್ರು ಅಡಿಕೆ ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಮುಂದೇನೋ ಭವಿಷ್ಯದಲ್ಲಿ ಅಂತ. ಈ ವ್ಯವಸಾಯದಾಗ ಹಿಂಗೆ ಮೊದ್ಲ ಹಿಂಗೆ ಚಿತ್ರದುರ್ಗ ಜಿಲ್ಲೆಗೆ ಈರುಳ್ಳಿ ಆಕಾರಕ್ಕೆ ಒಂದು ಫೇಮಸ್ ಇತ್ತು, ಹಂಗೆ ಅಡಿಕೆ ಮಾಡಲ್ ಥರ ಬೆಳೆ ಆಗಿಬಿಡುತ್ತೆ. ಯಾರು ನೋಡಿದ್ರು ಬೋರ್ ಹೊಡ್ಸಿದ್ರೆ ಅಡಿಕೆ ಹಾಕ್ಬೇಕು.
1: ಇತ್ತೀಚೆಗೆ ಸಾಕಷ್ಟು ಈ ಅಡಿಕೆ ಬೆಳೆಯಲ್ಲಿ ಕೊರಟದ್ರಲ್ಲ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ?
0: ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ಈಗ ಎಷ್ಟೋ ಜನ ಕೊಳವೆ ಬಾವಿ ಅಂತರ್ಜಲ ಕುಸ್ತೋಗಿ ಅಲ್ಲೇ ಎಷ್ಟೋ ಜನ ಬೇಡಪ್ಪ ಈ ಸವಸ ಅಂತ ಅಲ್ಲೇ ಕೈಬಿಟ್ಟು ಹೋಗಿದ್ದಾರೆ. ತಿರುಗಿ ಮೈ ಮೇಲೆಲ್ಲ ಸಾಲ ಮಾಡ್ಕೊಂಡು ಬೋರ್ಗಳು ಹಾಕ್ಸ್ಕೊಂಡು ನೀರು ಬರ್ತಿದ್ದು ಭೂಮಿಯೊಳಗೆ ಸಿಕ್ಕಾಬಟ್ಲೆ ಒಣಗೋಗುತ್ತೆ ಅನ್ನೋದು ಸಾಲ ಮಾಡೋದು ರೈತರು ಸಿಕ್ಕಾಬಟ್ಲೆ ಎ ಬಿ ಸಾಲ ಮಾಡಿ

0: ಕುಡಿದು ಎಷ್ಟೋ ಜನ ಸತ್ತು ಹೋಗ್ತಾರೆ ಸರ್. ಆ ಥರ ಆಗಬಾರ್ದು. ಅಡಿಕೆ ಎಷ್ಟು ಬೇಕಾದ್ರೆ ನೀರು ಅವ್ರಿಗೆ ಅನುಕೂಲ, ನಾನು ಪರ್ಮನೆಂಟ್ ನೀರು ಇರುತ್ತಪ್ಪ ನಾನು ಮಾಡ್ತೀನಿ ಅನ್ನೋ ಆಸಕ್ತಿ ಇರೋರು 1000 ಹಾಕತ್ತಕ್ಕೆ 500 ಹಾಕೊಂಡು ಅವನ್ನೇ ಮೇಂಟೈನ್ ಮಾಡಿದ್ರೆ ಅಲ್ಲೇ ಲಾಭ ಬರುತ್ತೆ. ಹ್ಞೂ
1: ಹ್ಞೂ. ನಾವು ಆದಷ್ಟು ನೀರು ಚೆನ್ನಾಗಿ ಗ್ಯಾರಂಟಿ ಇದ್ರೆ ಮಾತ್ರ ಈ ಥರ ಬೆಳೆಗಳು ದೀರ್ಘಾವಧಿ ಬೆಳೆಗಳಿಗೆ ಕೈ ಹಾಕ್ಬೇಕಂತೀರ. ಹ್ಞೂ ಹ್ಞೂ. ಈಗ ಸಾಕಷ್ಟೆಲ್ಲ ಅಡಿಕೆಯಲ್ಲಿ ಅಂತರ ಬೆಳೆಗಳು ಬೆಳಿಬೋದು, ನೀವೇನಾದ್ರೂ ಅಂತರ ಬೆಳೆಗಳು ಬೆಳೀತಿದ್ರೆ ಅಡಿಕೆ ಒಳಗೆ?
0: ಇಲ್ಲ ಸರ್, ಮೊನ್ನೆ ಬೇಸಿಗೆಯಲ್ಲಿ ರೀಸೆಂಟಾಗಿ ರಾಗಿ ಹಾಕಿದ್ವಿ. ಮನೆಗೆ ಸರಿ ರಾಗಿ ಅಷ್ಟು ಆದವು, ಇನ್ನಷ್ಟು ಚಿಕ್ಕ ಇಡೋದ್ರ ಬೆಳಕು ಬೀಳುತ್ತಲ್ಲ ಅಡಿಕೆ ಇದು ಮಧ್ಯದಲ್ಲಿ ರಾಗಿ ಹಾಕಿದ್ವಿ ಸರ್. ರಾಗಿ ಚೆನ್ನಾಗಾಯ್ತು, ಅಡಿಕೆ ಗಿಡನೂ ಚೆನ್ನಾಗಿ ಇಂಪ್ರೂವ್ ಆಯಿತು. ಯಾಕಂದ್ರೆ ವಾರಕ್ಕೆ 2-3 ಸಾರಿ ನೀರು ಕಟ್ತಿರ್ತೀವಿ, ಆಯಿಸ್ತಿರ್ತೀವಲ್ಲ, ಅನುಕೂಲ ಆಗುತ್ತೆ.
1: ಈಗ ಅಡಿಕೆ ಮಧ್ಯದಲ್ಲಿ ಪಪ್ಪಾಯಿ ಬಾಳೆ ಎಲ್ಲ ಬೆಳೀತಾರಲ್ಲ, ಆ ಥರ ಏನು ಬೆಳೆಗಳು
0: 2-3 ವರ್ಷ ಇರುತ್ತೆ ಸರ್. ತಿರ್ಗಿ ಆ ವೈರಸ್ ಅದಕ್ಕೆ ತಗಲೇ ತಿರ್ಗಿ ಬೇರುಳ ಬಂದ್ಬಿಟ್ಟು ಬೇರು ಕೊಳೆ ರೋಗ ಬರುತ್ತೆ ಅಡಿಕೆ ಪಪ್ಪಾಯಿ ಜೊತೆಗೆ ಅಂತ ಹೇಳ್ತಾರೆ. ಎಷ್ಟೋ ಜನದ ತುತ್ತಾಗಿದೆ ಸರ್. ತಿರ್ಗಿ ಗಿಡನೂ ಡೆವಲಪ್ ಆಗಲ್ಲ ಸರ್. ಸಾರಾಂಶ ಎಷ್ಟೇ ಬೇಕಂದ್ರೆ ಅಡಿಕೆಗೆ ಬೆಳೆದಷ್ಟು ಬೇರೆ ಬೇರುಗಳು ಹೇಳ್ಕೊಳ್ತಿರ್ತವೆ ಸರ್.
1: ಹಂಗಾಗ್ಬಿಟ್ಟು ಏಕ ಬೆಳೆದ್ರೆ ಅನುಕೂಲ
0: ಹ್ಞೂ ಸರ್. ಏಕ ಬೆಳೆದ್ರೆ ಕ್ಲೀನಾಗಿರುತ್ತೆ. ಇನ್ನು ಬೇಕಾದ್ರೆ ರಾಗಿ ಪಾಗಿ ಇಂಥ ಜೋಳ ಅಂತ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್. ಉಳ್ಳಿ ಅಂಥದ್ದಾಕಿ ಇನ್ನು ಭೂಮಿನೂ ತಾಕತ್ ಬರುತ್ತೆ, ಭೂಮಿನೂ ಒಳ್ಳೆ ಫಲವತ್ತು ಸಿಗುತ್ತೆ ಸರ್ ಅಡಿಕೆ ಗಿಡ.
1: ಅಡಿಕೆಗೆಲ್ಲ ಡ್ರಿಪ್ ಮಾಡಿಸಿದ್ರೆ ನೀರು ಹೆಂಗೆ ಮಾಡ್ತಾರೆ?
0: ನೀರು ಹನಿ ನೀರಾವರಿ ಏನು ಮಾಡಿದ್ವಿ ಸರ್, ಅಕಸ್ಮಾತ್ ನೀರು ಎಕ್ಸಸ್ ಆಗ ಮುಂದ್ಗಡೆ ಎಲ್ಲ ಸ್ಪ್ರಿಂಕ್ಲರ್ನಲ್ಲಿ ಹರಿಸ್ತೀವಿ, ತಿರುಗಿ ಮಡಿ ಎಳೆದ್ಬಿಟ್ಟು ಬದ ಮಾಡಿ ನೀರು ಮಡಿ ತುಂಬ ಬಿಟ್ಟುಬಿಡ್ತೀವಿ ಸರ್.
1: ಆ ನೀರು ಕೊಡೋದು ಅನುಕೂಲ ಅಂತೀರ?
0: ಹ್ಞೂ ಸರ್. ಮಡಿ ನೀರು ಕೊಡೋದ್ರಿಂದ ಬೇಸಿಗೆಯಲ್ಲಿ 2-3 ಸರಿ ಹರಿಸಿದ್ರೆ ಎಷ್ಟು ಡ್ರಿಪ್ನಾಗ ಒಂದು ಸರಿ ಇಲಿ ಕಡಿತೇವೆ. ಇತ್ತೀಚೆಗೆ ಭಾರಿ ಅಳಿಲು ಕಾಟ ಇರೋದ್ರಿಂದ, ಇಲಿ ಕಾಟ ಇರೋದ್ರಿಂದ ಬೇಸಿಗೆಯಲ್ಲಿ ಎಷ್ಟೇ ಮಾಡ್ತೀವಿ ಅಂದರೂ ನೀರು ಒಂದು ಕಡೆ ಸಬ್ಸೆಂಟ್ ಆಗಲ್ಲ ಸರ್ ಅಡಿಕೆ ಕಡೆ.
1: ಹಂಗಾಗ್ಬಿಟ್ಟು ನಾವು ಆದಷ್ಟು ಈ ತರ ಆ ನೀರು ಕೊಟ್ಕೊಂಡು ಮತ್ತೆ ಸ್ಪ್ರಿಂಕ್ಲರ್ ಇಟ್ಕೊಂಡು
0: ಮಾಡೋದ್ರಿಂದ ಅನುಕೂಲ. ಇತ್ತೀಚೆಗೆ ಇಲಿಗಳು ಬಹಳ ಕಡಿತಾವ ಸರ್ ಬೇಸಿಗೆಯಲ್ಲಿ, ಎಲ್ಲಿ ನೀರು ಸಿಗಲ್ಲ ಅಳಿಲಿಗೆ, ಏನು ಲ್ಯಾಟ್ರಲ್ ಹೋಗಿ ಕುಚ್ಚು ಬಿಡ್ತಾವ ಸರ್.
1: ಮತ್ತೆ ಈಗ ಇದಕ್ಕೆಲ್ಲ ಮೇಲ್ ಗೊಬ್ಬರ ಕೊಡ್ಬೇಕಾಯ್ತು, ವರ್ಷಕ್ಕೊಂದ್ಸರಿ 2 ಸರಿ ಏನಾದ್ರು ಕೊಡ್ತಾ?
0: ನಾವು ಕುರಿ ಗೊಬ್ಬರ ಹಾಕ್ತಿವಿ ಸರ್, ತಿರ್ಗಾ ಮಣ್ಣು ಹಾಕ್ತಿವಿ. ಒಬ್ಬೊಬ್ರು ಏನಿಲ್ಲ, ದುಡ್ಡಿರೋ ರೈತರು ಏನು ಮಾಡ್ತಾರೆ, ಹೊಲ ತುಂಬಾಳ್ಬಿಡ್ತಾರೆ ಸರ್. ಹೊಲ ತುಂಬಾಳ್ದ್ರೆ ನನ್ನ ಅನಿಸಿಕೆ ಪ್ರಯೋಜನ ಆಗಲ್ಲ, ಯಾಕಂದ್ರೆ ಅವೇನು ಅಡಿಕೆ ಗಿಡ ಒಂದು 2-3 ಅಡಿ ಬೇರು ಹೋಗಿರ್ತವೆ ಸರ್. ಅಷ್ಟು ಬಿಟ್ಟು ಹೊಲ ಎಲ್ಲ ಏನೋ ಅದು ದುಡ್ಡಿರೋ ರೈತರೆಲ್ಲ ಅಳ್ಳಿಬಿಡ್ತಾರೆ ಸುಮ್ಮನೆ ಮಣ್ಣು ಅದು ಇದಂತ.
1: ಮತ್ತೆ ಈಗ ಇದಕ್ಕೇನಾದ್ರೂ ಸರ್ಕಾರಿ ಗೊಬ್ಬರಗಳನ್ನು ಕೊಡ್ತಾರೆ ಅಡಿಕೆಗೆ? ಹೆಂಗೆ
0: ಇಲ್ಲ ಸರ್, ಸರ್ಕಾರಿ ಗೊಬ್ಬರ ಕೊಡಲ್ಲ ಸರ್. ಸಣ್ಣದಿದ್ದಾಗ ಕೊಡ್ತೀವಿ, ಸ್ವಲ್ಪ ಗಿಡ ಡೆವಲಪ್ ಆಗಲಿ ಅಂತ. ದೊಡ್ಡವಾದ್ಮೇಲೆ ಏನಿಲ್ಲ ಸರ್, ನ್ಯಾಚುರಲ್ ಆಗಿ ಬೆಳ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನುಭವ ರೈತರು ಹೇಳ್ತಾರೆ ಸರ್.
1: ಹೌದು. ತೆಂಗಿನ ಗಿಡ ಅಂತಂದ್ರೆ ಅವೆಷ್ಟಿದಾವೆ?
0: ಅವು 160 ಇದೆ ಸರ್.
1: 160 ಎಲ್ಲ ಕಾಯಿ ಕೊಡ್ತದವ?
0: ಹ್ಞೂ ಸರ್, ಬರ್ತದೆ ಸರ್.
1: ಕಾಯಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರ?
0: ಮನೆ ಹತ್ರ ಮಾಡ್ತೀವಿ, ಹಿಂಗೆ ಕೇಣಿ ಕೊಡ್ತೀವಿ ಸರ್. ಯಾರನ್ನ ದಲ್ಲಾಳಿಗಳು ಬರ್ತಾರಲ್ಲ, ಅವರೇ ಬಂದು ವರ್ಷಕ್ಕೆ ಈಗ ಶ್ರಾವಣಕ್ಕೆ ಕ್ಲೋಸ್ ಮಾಡಂಗೆ ಮಾಡ್ಕೊಳ್ತೀವಿ ಸರ್.
1: ಇದು ಕೇಳಿ ಕೊಡೋದಕ್ಕೆ ನನ್ನ ಈಗ ಒಳ್ಳೆ ರೇಟ್ ಇರೋದಂತ ನಾವೇ
0: ಅದು ಕೊಬ್ಬರಿ ಮಾಡಿದ್ರೇನೆ ಮೇಲೆ ಸಹ. ಈಗ ಮಾರ್ಕೆಟ್ನಲ್ಲಿ ಏನಾಗುತ್ತಂದ್ರೆ ಒಂದ್ಸರಿ ಏರಿಳಿತಗಳಾಗದ್ರಿಂದ ರೈತರು ತೆಗೆ ತಗೊಳ್ಳಲ್ಲ ಅಂಗಡಿಯರು. ಏನಾಗುತ್ತಂದ್ರೆ ಅವ್ರಿಗೆ ಯಾವಾಗಲೂ ದಿನ ಕೊಡೋಕ್ಕಾಗಲ್ಲ ರೈತರು, ಒಂದು ಸಿರ್ತವೆ ಒಂದು ಸಿರಲ್ಲ. ಅದರಿಂದ ಇತ್ತೀಚೆಗೆ ತೆಂಗಿನ ಒಳ್ಳೆ ಡಿಮ್ಯಾಂಡ್ ಐತೆ ಸರ್.
1: ಹೌದು, ತೆಂಗಿಗೆ ಒಳ್ಳೆ ಬೆಲೆ ಐತೆ.
0: ಈಗ ಎಳ್ನೀರು ಕೊಡೋದ್ರಿಂದ ಕಾಯಿಗಂತೂ ಮುಂದೆ ಡಿಮ್ಯಾಂಡ್ ಭಾರಿ ಬರುತ್ತಂತ.
1: ಮತ್ತೆ ಈಗ ತೆಂಗಿಗೆ ಒಳ್ಳೆ ರೇಟ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ತೆಂಗು ಬೆಳಿಬೇಕು.
0: ಈಗ ಮಾಡಿದ್ದೀನಿ ಸರ್, ಅಲ್ಲೇ ಒಂದು 50-100 ಗಿಡ ತಿರುಗಿ ಇಟ್ಟಿದ್ದೀವಿ. ಅಲ್ಲೇ 2 ವರ್ಷ ಆಯ್ತೆ, ಗಿಡ ಚೆನ್ನಾಗಿದ್ದಾವೆ. ಇನ್ನೊಂದು 100 ಮಾಡ್ಬೇಕಂತ ಇದೆ ಸಿಗಲ್ಲ.
1: ನೀವೆಲ್ಲ ಕಾಯಿನ ಮಾರಾಟ ಮಾಡ್ತೀರ, ಕೊಬ್ಬರಿ ಮಾಡಿ ಮಾರಾಟ?
0: ಕೊಬ್ಬರಿ ಕಾಯಿ ಮನೆಗೆ ಬಂದಾಗ ಮನೆ ಹತ್ರನೇ ಬಂದು, ವರ್ಷಕ್ಕೆ ಏನಿಲ್ಲ ಅಂದ್ರೆ 2-3 ಸಾವಿರ ಕಾಯಿ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ಯಾರನ್ನ ಇರ್ತಾ ಬಿಡು, ಅವ್ರ ಮನೆ ಹತ್ರ ಬೇಜಾನ್ ಗಿಡ ಇದಾವಲ್ಲ ಅಂತ ಬರ್ತಾರೆ ಸರ್. ಒಂದು ಟೈಮ್ ಕೊಡ್ತೀವಿ, ಇಲ್ದಾಗ ಇಲ್ಲ ಅಂತ ಮಾಡೋಕ್ಕಾಗುತ್ತೆ. ಒಟ್ಟಿಗೆ ಇರ್ತಾವೆ ಸರ್ ಮನೆ ಹತ್ರ, ಯಾವಾಗಲೂ ಒಂದು 50-100 ಅಂತ ಕಾಯಿ ಮನೆ ಹತ್ರ
1: ಮನೆ ಇರ್ತಾವೆ. ಮನೆ ಹತ್ರ ಹೆಂಗೆ ಕೊಡ್ತಾರೆ ರೇಟು?
0: ಅವತ್ತಿನ ಮಾರ್ಕೆಟ್ನಲ್ಲಿ ನೋಡ್ತೀವಿ ಸರ್. ಈಗ 20 ಇರುತ್ತೆ, ಒಂದು ಸರಿ 40-50 ಇರುತ್ತೆ. ಏನು ಹೆಚ್ಚು ಕಡಿಮೆ ಈಗ ಮನೆ ಹತ್ರನೇ ಬಂದಿರ್ತಾರೆ ಬಿಡ ಹತ್ಲಾಗ ಅಂತ ಹೇಳಿ ಒಂದು 30 ರೂಪಾಯಿ ನಿಗದಿ ಮಾಡಿ ಕೊಡ್ತಾರೆ.
1: ಕೊಡ್ತೀರ? ಬರೀ ಕಾಯಿ ಮಾತ್ರ ಕೊಡ್ತಾರ, ಕೊಬ್ಬರಿನೂ ಕೊಡ್ತಾರ?
0: ಇಲ್ಲ ಸರ್, ಕೊಬ್ಬರಿ ಎಲ್ಲ ಮನೆಗೆ ಒಂದೊಂದು ಸರಿ 20 ಕೆಜಿ 30 ಕೆಜಿ ಕೊಬ್ಬರಿ ಆದಾಗ ಹೋಗಿ ಆ ಎಲ್ಲ ಅಕ್ಷರ ಮನೆಗೆ ಎಣ್ಣೆನೂ ಉಪಯೋಗಿಸ್ತೀವಿ ಸರ್, ಕೊಬ್ಬರಿ ಎಣ್ಣೆ.
1: ಎಳ್ನೀರು ಹೆಂಗೆ ಕೊಡಲ್ಲ?
0: ಎಳ್ನೀರಿಲ್ಲ ಸರ್, ದೊಡ್ಡ ಮರ ಆಗಿರೋದ್ರಿಂದ ಇಳಿಸ್ಬೇಕಾದಾಗ ಒಡೆದೋಗ್ಬಿಡ್ತಾವ ಅಂತ ಯಾರು ಹತ್ತಲ್ಲ ಸರ್. ಎಳ್ನೀರು ಕೊಟ್ಟರೆ ಅವ್ರು ಲೈಫ್ ಇರಲ್ಲ ಅಂತ ಗಿಡ ಕಾಯಿನೇ ಕೊಡ್ತೀವಿ
1: ಸರ್. ಕಾಯಿನೇ ಕೊಡ್ತೀರಾ? ಮತ್ತೆ ಈಗ ಜಮೀನಲ್ಲಿ ಏನಾದ್ರು ತರಕಾರಿ ಹೂವು
0: ತರಕಾರಿ ಎಲ್ಲ ಮಾಡ್ತೀವಿ ಸರ್. ಈಗ ಹಸಿರುಗಾಯಿ ಮನೆಗೆ ಸರಿ ಬೆಳ್ಕೊಳ್ತೀವಿ ಎಲ್ಲ, ತಿರ್ಗಿ ಮೆಣಸಿನ ಗಿಡ ಅಂತ ಇಂಥವೆಲ್ಲ ಮನೆಗೆ ಸರಿ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡ್ಕೊಳ್ತೀವಿ, ಕೈ ತೋಟದ ಥರ ಮಾಡ್ಕೊಳ್ತೀವಿ.
1: ಮಾಡ್ಕೊಳ್ತಾರೆ ಮನೆಗೆ ಮಾತ್ರ ಬೆಳಿತಾರೆ ಮಾರಾಟಕ್ಕೆ?
0: ಮಾರಾಟಕ್ಕೆ ಆಗಲ್ಲ ಸರ್, ಒಬ್ಬರು ರೈತರು ಇರೋದ್ರಿಂದ ಮಾರ್ಕೆಟಿಂಗ್ ಹೋಗೋದು, ಬೆಳಗಿನ ಜಾವ ಹೋಗ್ಬೇಕು, ಅವೆಲ್ಲ ಎಲ್ಲಿ ರಿಸ್ಕ್ ಆಗ್ತಾವ ಅಂತ ಮಾಡಲ್ಲ ಸರ್.
1: ಮಾಡಲ್ಲ. ಆಮೇಲೆ ಈ ಕಡೆ ಎಲ್ಲ ರೇಷ್ಮೆ
0: ಇರುತ್ತೆ, ತಿರ್ಗಿ ಸಿಂಪಡಣೆ ಮಾಡ್ಬೇಕು. ಔಷಧ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ತರಕಾರಿಗಳು ಬರೋದಿಲ್ಲ, ಒಂದೊಂದು ಹುಳ ಬೀಳ್ತವೆ. ಶೇಂಗಾ ಇಸಿದ್ರೆ ಸಮೇತ ತಿರುಪಿಸಿ ಸಿಕ್ಕಾಬಟ್ಲೆ ಬೀಳ್ತಾವ ಸರ್.
1: ಮತ್ತೆ ಹೂವು ಬೆಳೆದ್ರೂ ಒಳ್ಳೆ ಲಾಭದಾಯಕ ಅಂತ
0: ಈಗ ಇತ್ತೀಚೆಗೆ ಎಲ್ಲ ಸುಗಂಧರಾಜ ಬೆಳೀತಿದಾರೆ ಸರ್. ಎಷ್ಟೋ ಜನ ಔಷಧ ನಮ್ ಇರೋದ್ರಲ್ಲಿ ಏನಾಗುತ್ತೆ, ರೇಷ್ಮೆ ಇರೋದ್ರಿಂದ ಯಾವುದು ಬೆಳೆಯಕ್ಕಾಗ್ತಿಲ್ಲ ಸರ್. ಯಾಕಂದ್ರೆ ಔಷಧ ಸಿಂಪಡಣೆ ಮಾಡಿದ್ಮೇಲೆ ಯಾವೂ ಬರಲ್ಲ.
1: ಹೌದು.
0: ಇಲ್ಲಾಂದ್ರೆ ಒಳ್ಳೆ ಮೇಜರ್ ಕ್ರಾಪ್ ಇದ್ದಾಗ ಔಷಧ ಸಿಂಪಡಣೆ ಮಾಡ್ಲೇಬೇಕು, ಅವ್ರು ರೇಷ್ಮೆ ಕಳ್ಕೊಂಡ್ಬಿಡ್ಬೇಕಾಗ.
1: ಹಂಗಾಗ್ಬಿಟ್ಟು ಈ ತರ ಈ ಸಿಂಪಡಣೆ ಕೇಳಂತ ಬೆಳೆಗಳನ್ನ ಯಾವ
0: ಇಲ್ಲ ಸರ್, ಯಾವ ಬೆಳೆ ಇಲ್ಲ.
1: ಮತ್ತಿನ್ನ ಬೇರೆ ಬೇರೆ ಏನೋ ಬೆಳೆಗಳು ಬೆಳೆಯೋಕನ್ನ ಉದ್ದೇಶ ಇದೆಯಾ ಮುಂದೆ?
0: ಮುಂದೆ ದಿವಸ ತರಕಾರಿ ಮಾಡ್ಬೇಕು, ಇಲ್ಲಾಂದ್ರೆ ಯಾವ್ದಾನ ನಿಂಬೆನ ಇಲ್ಲಾಂದ್ರೆ ಕರ್ಬೇವನ್ನ ಏನಾನ ಪ್ಲಾನ್ ಮಾಡಿ ಒಳ್ಳೆ

0: ಯಾರನ್ನ ಆರ್ಥಿಕ ತಜ್ಞರನ್ನು ಕೇಳಿ ಭೂಮಿ ಸಟ್ಟಾಗಂತ ಬೆಳೆ ಬೆಳಿಬೇಕಂತ ಇದೆ
1: ಸರ್. ಇರೋ ಭೂಮಿನೆಲ್ಲ ನೀರಾವರಿ ಮಾಡಿದ್ರೆ ಖುಷ್ಕಿ
0: ಇಲ್ಲ ಸರ್, ಇನ್ನೊಂದು 2 ಎಕರೆ ಇದೆ ಸರ್, ಅದು ಖುಷ್ಕಿ ಐತೆ ಸರ್, ಅದು ನೀರಾವರಿ ಮಾಡಿ ನೆಕ್ಸ್ಟ್ ಜನವರಿಯಿಂದ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ ಸರ್.
1: ಈಗ ಬೆದಲ್ ಜಮೀನಲ್ಲಿ ಏನು ಬೆಳೆ ಬರೋದಿಲ್ಲ ಅಂತ
0: ಇಲ್ಲ ಸರ್, ತೊಗರಿ ಮಾಡ್ಬೋದು, ಅವೆಲ್ಲ ತೊಗರಿ ಮಾಡೋಕ್ಕೂ ಸಿಂಪಡಣೆ ಮಾಡ್ಬೇಕಲ್ಲ ಸರ್, ಔಷಧ ಸಿಂಪಡಣೆ ಮಾಡ್ಬೇಕಾದಾಗ ಎಲ್ಲಿ ತಿರ್ಗಿ ರೇಷ್ಮೆ ಬೆಳೆ ಇದ್ದಾಗ ಔಷಧ ಹೊಡಿಲ್ಲ ಅಂದ್ರೆ ಆ ತೊಗರಿ ಎಲ್ಲ ಹುಳ ಬಿದ್ದ್ಬಿಡುತ್ತೆ.
1: ಅಂದ್ರೆ ಈ ರೇಷ್ಮೆ ಹೊಲದ ಪಕ್ಕನೆ ಐತೆ?
0: ಹಾಂ ಸರ್, ನಮ್ದು ಒಂದೇ ಎತ್ತರ ಜಮೀನು ಇರೋದ್ರಿಂದ ಬೇರೆ ಬೆಳೆ ಆಗ್ಬೇಕಂದ್ರೆ ಕಷ್ಟ ಸರ್.
1: ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬುಗಳು ಮಾಡ್ಬೇಕು?
0: ಹಸು ಮಾಡಿದ್ದೀವಿ ಸರ್, 1-2 ಹಸು ಇದಾವೆ. ಮನೆಗೆ ಮಜ್ಜಿಗೆ ಬೇಕು, ಮಕ್ಕಳಿಗೆ ಅದಕ್ಕೂ ಮನೆ ಕಾಫಿ ಟೀಗೂ ಎಲ್ಲ ಬೇಕಾಗುತ್ತಂತ 1-2 ಹಸು ಮಾಡಿದ್ದೀವಿ ಸರ್.
1: ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಫ್ ಜರ್ಸಿ ಕಟ್ಟಿ?
0: ಇಲ್ಲ ಸರ್, ಆ ತರ ಮಾಡಕ್ಕೆ ಒಬ್ಬಂಟಿಗಿರೋದ್ರಿಂದ ನಾವು ನಮ್ಮನೆಯವ್ರು ಇಬ್ಬರೇ ಮಾಡೋದ್ರಿಂದ ಎಲ್ಲಿ ಆಗಲ್ಲ ಸರ್, ಈ ಮಕ್ಕಳು ಬೇರೆ ಓದಕ್ ಹೋಗ್ತಿದ್ದಾರೆ, ಅಲ್ಲಿ SLC ಬಂದಿದ್ದಾರೆ, ಎಲ್ಲಿ ಆಗಲ್ಲ. ಅವನ್ನೆಲ್ಲ ಈಗ ದೊಡ್ಡದ ಮಾಡಕ್ ಹೋದ್ರೆ ಅಲ್ಲಿ ಮೇಜರ್ ಆಗಿ ಒಬ್ರು ಇರ್ಲೇಬೇಕು ಸರ್.
1: ಈಗೆಲ್ಲ ಈಗ ಸಾಕಾಣಿಕೆ ಮಾಡೋದು ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಿ?
0: ನಾಟಿ ಒಂದು, ತಿರ್ಗಿ ಹಸು ಒಂದು, ಹೆಚ್ಚಪ್ಪು ತಿರ್ಗಿ ಜರ್ಸಿ ಒಂದಿದೆ ಸರ್. ಅದರಿಂದ ಈಗ ಹಸು ಏನು ಮಾಡೋದೇನು ಭಾಳ ಈಜಿ, ಈಗ ಅದಕ್ಕೆ ಮಾಡಕ್ಕೆ ಕ್ರಮವಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಅವಕ್ಕೆ ಸಿಕ್ಕಾಬಟ್ಲೆ ಉಣ್ಣೆ ಕ್ಲೀನಿಂಗ್ ಇರ್ಬೇಕು, ಭಾಳ ಕಷ್ಟ. ನಾವು ಒಬ್ಬೊಬ್ರು ಇರೋದ್ರಿಂದ ಎಲ್ಲನ ಹೋಗ್ಬೇಕಂದ್ರೂ ಆಗೋದಿಲ್ಲ. ತಿರ್ಗಿ ಮಕ್ಕಳು ಎಲ್ಲ ಶಾಲೆಗೆ ಹೋಗ್ಬೇಕಾದಾಗ ಬಸ್ ತಪ್ತು ಅಂದ್ರೆ ಅವ್ರನ್ನ ಬಿಡ್ಬೇಕು, ಕರ್ಕೊಂಬರ್ತಿರ್ಬೇಕಲ್ಲ ಸರ್.
1: ಈ ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಏನು ಆಸಕ್ತಿ ಬರಲ್ಲ?
0: ಇಲ್ಲ ಸರ್, ಕುರಿ ಮೇಕೆ ಮಾಡಕ್ಕೆ ರೇಷ್ಮೆ ಸಣ್ಣದಿದ್ದಾಗ ಎಲ್ಲ ಹೋಗಿ ತಿಂದಾಕ್ಬಿಟ್ರೆ ತಿರ್ಗ ಡ್ರಾಪ್ ಆಗೋಗ್ಬಿಡು ಸರ್, ಕುಡಿ ಮುಂದಕ್ಕೆ ಸಾಚೋದಿಲ್ಲ ಅದು.
1: ಹೌದೌದೌದು. ಹಂಗಾಗ್ಬಿಟ್ಟು ಬೇರೆ ಏನೋ
0: ಮಾಡ್ತಿರ ಸರ್. ರೇಷ್ಮೆ ಒಂದೇ ನೋಡ್ಕೊಂಡಿದೀವಿ, ನೆಕ್ಸ್ಟ್ ಇನ್ನ ಸ್ವಲ್ಪ ದಿವಸ ಅಡಿಗೆ ಏನಾನ ಕ್ಲಿಕ್ ಆದ್ಮೇಲೆ ರೇಷ್ಮೆ ರೇಷ್ಮೆ ಅಂತ ಇರುತ್ತೆ ಸರ್, ನಮ್ದು ಯಾವಾಗ ಬಿಡೋದಿಲ್ಲ. ಯಾಕಂದ್ರೆ ಇರಲಿ ಸಣ್ಣ ಪುಟ್ಟ ತಾಪತ್ರ ಕೇಳ್ದಂಗೆ ಹೆಂಗ ಸಂಸಾರಕ್ಕೆ ನಡೀತಿರುತ್ತೆ.
1: ಈಗ ರೇಷ್ಮೆ ಅಡಿಕೆ ತೆಂಗು ಎಲ್ಲ ಬೆಳಿತಿರಲ್ಲ, ಇತ್ತೀಚೆಗೆ ಈ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತ ಜನಗಳೆಲ್ಲ ರೈತರೆಲ್ಲ ಹೇಳ್ತಾ ಇರ್ತಾರೆ. ನಿಮ್ಗೇನು ಕೂಲಿ ಕಾರ್ಯಕ್ರಮಕ್ಕೆ ಸಮಸ್ಯೆ
0: ಸಿಗ್ತಾರೆ ಸರ್? ಅವರು ಅದರಲ್ಲ ಒಂದಿವಸ ಬರ್ತೀವಿ ಅಂತಾರೆ, ತಿರುಗಿಸ ಬರಲ್ಲ. ನಾವು ತಾಳ್ಮಿಂದಿದ್ದು ಯಾವಾಗ ಬಂದಾಗ ಏನು ಮಾಡ್ಕೊಂಡು ನಾವು ಶ್ರಮ ಪಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸರ್. ಎಲ್ಲ ನಮ್ದು ಹನಿ ನೀರಾವರಿ ಇರೋದ್ರಿಂದ ನಾವೇನು ಕೂಲರ್ ಮೇಲೇನೆ ಡಿಪೆಂಡ್ ಆಗಲ್ಲ, ವ್ಯವಸಾಯ ಟ್ಯಾಕ್ಟ್ರಿ ಕಡೆಯಿಂದ ಮಾಡಿಸಿ ಹನಿ ನೀರಾವರಿ ಎಳೆದ್ಬಿಟ್ರೆ ಹಂಗೆ 2-3 ತಿಂಗಳು ಆರಾಮಾಗಿರ್ತೀವಿ.
1: ವ್ಯವಸಾಯಕ್ಕೆಲ್ಲ ಟ್ಯಾಕ್ಟ್ರಿ ಇಟ್ಕೊಂಡ್ರೆ ಎತ್ತುಗಳು ಸಾಕಾಣಿಕೆ?
0: ಇಲ್ಲ ಸರ್, ಬಾಡಿಗೆ ಟ್ಯಾಕ್ಟ್ರಿ ಕರಿತೀವಿ, ಬರ್ತಿರ್ತಾರೆ. ಈಗೇನು ಸರ್, ಊರಲ್ಲಿ 30-40 ಟ್ಯಾಕ್ಟ್ರಿ ಇದೆ, ಒಂದು ಊರಲ್ಲಿ 30-40 ಟ್ಯಾಕ್ಟ್ರಿ ಇದೆ, ಒಂದು ಗಂಟೆ 2-3 ಗಂಟೆ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ.
1: ನೀವೇ ಸರ್ ಟ್ಯಾಕ್ಟ್ರಿ ತಗೋಬೇಕು?
0: ಐದು ಸರ್, ಅದು ಕೆಲವೇ ದಿನಗಳಲ್ಲಿ ಏನು ದೇವ್ರ ಸಹಾಯದಿಂದ ಆದರೆ ತಗೋಬೇಕು ಸರ್.
1: ಈಗ ಮತ್ತೆ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಉಪಾಧ್ಯಕ್ಷ ಇದ್ರಲ್ಲ, ನಿಮ್ ಕೆಲಸ ಏನಿರುತ್ತೆ?
0: ಅದ್ ಸರ್, ಸರ್ಕಾರದಿಂದ ಬರೋ ಅಂತ ಅನುದಾನಗಳಲ್ಲಿ ಇರ್ತಾವಲ್ಲ ಸರ್, ಈ ರೇಷ್ಮೆ ರೈತರಿಗೆ ಬೇಕಾಗಿರೋ ಸರ್ಕಾರ ಏನ್ ಮಾಡಿದೆ, ಕಂಪ್ನಿ ಮಾಡಿರೋದು, ಬೀಚಿಂಗ್ ಬೇಕಾಗುತ್ತೆ, ತಿರ್ಗ ವಿಜೇತ ಬೇಕಾಗುತ್ತೆ, ಸಂಪೂರ್ಣ ಅಂತ ಬರುತ್ತೆ, ತಿರ್ಗ ಅವೆಲ್ಲ ಏನಾಗುತ್ತೆ, ಅಲ್ಲಿ ತಂದು ಮಾರ್ಕೆಟ್ ಮಾಡೋ ಬದಲು ಲಾಭದಾಯಕ ಪ್ರೈವೇಟ್ನರ್ಗಿಂತ ಮಾಡೋ ಬದಲು ಸರ್ಕಾರದಿಂದ ಎಲ್ಲ ಕಂಪ್ನಿ ಕಡೆಯಿಂದ ಮಾಡಿದ್ರೆ ಒಳ್ಳೆ ಲಾಭ ಆಗುತ್ತೆ ಅಂತ ಸರ್ಕಾರದಿಂದ ಒಂದು 10 ಜನ ನಿರ್ದೇಶಕರು ಮಾಡಿ, ಒಬ್ಬರು ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಅಂತ ಮಾಡಿ ಸರ್ಕಾರಕ್ಕೆ ಇಷ್ಟು ಬರ್ತಿರುತ್ತಂತ ಅದರಿಂದ ಅನುದಾನನು ಕೊಡ್ತಾರೆ ಸರ್ ಅದಕ್ಕೆ. ಈಗ ಆಕ್ಚುಲಿ ಸರ್ಕಾರಿ ಜಾಗದಲ್ಲಿನೇ ಮಾಡ್ರಿ, 20% ಬಾಡಿಗೆ ಕಟ್ಟೋದು, ಉಳಿದ ಸರ್ಕಾರ ಕಟ್ಕೊಂಡು ಹೋಗು ಸರ್, ಅದಕ್ಕೆ ಆಗಿ ಒಂದು ಬಾಡಿಗೆ ಸಮೇತ ಒಳ್ಳೆ ಪ್ಲೇಸ್ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸರ್.
1: ಕಂಪ್ನಿ ಚೆನ್ನಾಗಿ ನಡ್ಕೊಂಡೋಗ್ತಾ ಇದೆಯಾ?
0: ಹಾಂ, ಚೆನ್ನಾಗಿ ನಡೀತದೆ ಸರ್. ಈಗ ಕೆಲವೊಂದು ಇನ್ನು ರಿಲೀಸ್ ಆಗಿಲ್ಲ ಫಂಡ್ಸ್, ಸರ್ಕಾರದಿಂದ ತರ್ತೀವಿ ಅಂತ ಭೋಜಪ್ಪ ಸರ್ ತಿರ್ಗ ಸ್ವಪ್ನ ಮೇಡಮ್ ಅವರೆಲ್ಲ ಚೆನ್ನಾಗಿ ಮಾಡಿ, ಚಳ್ಳಕೆರೆ ತಾಲೂಕಿನಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಭಾಳ ಇದೆ ರೇಷ್ಮೆ ಅಂತ ಮಾಡ್ತಾರೆ ಸರ್.
1: ಚಳ್ಳಕೆರೆ ತಾಲೂಕಲ್ಲಿ ರೇಷ್ಮೆ ಇಲಾಖೆ ನಿಮಗೆಲ್ಲ ರೈತರಿಗೆ ರೇಷ್ಮೆ ರೈತರಿಗೆ ಎಲ್ಲ ಸಹಕಾರ ಚೆನ್ನಾಗಿ ಕೊಡ್ತಾ ಇದೆಯಾ?
0: ಹ್ಞೂ ಸರ್, ಕೊಡ್ತಾರೆ ಸರ್. ಎಲ್ಲರೂ ಒಳ್ಳೆ ಅಧಿಕಾರಿಗಳಿದ್ದಾರೆ. ಸ್ವಪ್ನ ಅಂತ ಇತ್ತೀಚೆಗೆ SU ಆಗಿ ಬಂದಿದ್ದಾರೆ. ತಿರುಗಿ ಮಹೇಶ್ ಸರ್ ಬೋರ್ನಾಯ್ಕು, ಯಾವ 24 ಅವರ್ಸ್ನು ರೈತರಿಗೆ ಯಾವಾಗ ಬೇಕಾದ್ರೆ ಫೋನ್ ಮಾಡಿದ್ರೆ ಸಂಪರ್ಕದಾಗಿರ್ತಾರೆ. ತಿರುಗಿ ಭೋಜಪ್ಪ ಸರ್ ಅಷ್ಟೇ, ಹೊಸ DD ಬಂದಿರೋರು, ಉತ್ಸಾಹದಿಂದ ಎಲ್ಲರೂ ಜೋರಾಗಿ ಮುನ್ನುಗ್ಗಿ ಮಾಡ್ತಾರೆ ಸರ್. ರೇಷ್ಮೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಬಲವಾಗಿ ಭದ್ರವಾಗಿ ನಿಲ್ಬೇಕು ಅಂತೇಳಿ ಮನೆಗಳಾಗ್ಲಿ ಮಾಡೋರಿಗೆಲ್ಲ ಹೊಸ ಹುಮ್ಮಸ್ ಇರೋರಿಗೆ ಫಸ್ಟ್ ಪ್ರಯೋಜನ ಹೊಸ ರೈತರಿಗೆ ಕೊಡ್ತಾರೆ ಸರ್.
1: ಮಾಹಿತಿ ಮಾರ್ಗದರ್ಶನ ಎಲ್ಲ ಚೆನ್ನಾಗಿ ಕೊಡ್ತಾರೆ?
0: ಹ್ಞೂ ಸರ್, ಮಾರ್ಗದರ್ಶನ ಕೊಡ್ತಾರೆ. ನಮಗೂ ಈಗ ಗೊತ್ತಿರೋ ರೈತರಿಗೆ ನಾವು ಹೇಳ್ತೀವಿ ಹಿಂಗೆ ಮಾಡಿ ಸರ್ ಅಂತ. ಅವರು ಪಾಪ ಫಸ್ಟ್ ಪ್ರಯೋಜನ ಮಾಡ್ರಪ್ಪ, ನೀವು ನಿಮ್ಗೇನು ಸರ್ಕಾರದಿಂದ ಬರೋದನ್ನ ಯಾವತ್ತೂ ನಿಲ್ಲಿಸೋದಿಲ್ಲ ಅಂತಾರೆ ಸರ್.
1: ಒಟ್ಟಾರೆಯಾಗಿ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟೈತೆ.
0: ಹ್ಞೂ ಸರ್, ಸಂತೋಷದಿಂದ ದಿವಸ ಹುಡುಗರನ್ನ ಒಳ್ಳೆ ಎಜುಕೇಶನ್ ಮಾಡಿಸಿ ಅವರೊಂದು ಸ್ಥಾನದಾಗಲಿದ್ರೆ ಅದೇ ಸಾಕು. ಅವತ್ತಿನ ದಿವಸ ನಮ್ಮ ಕೃಷಿಗೆ ಖುಷಿಯಿಂದ ನೆಮ್ಮದಿ ಆಗಿದ್ದೀವಿ ಅಂತಕೊಂಡು ಇರ್ಬೋದು ಸರ್.
1: ರೇಡಿಯೋ ಕೇಳ್ತಿರ್ತಾರೆ ಅತಿ ಪ್ರಸಮ್ಮೆ?
0: ಹ್ಞೂ ಸರ್, ಯಾವಾಗಲೂ ನಾವು ಆಕಾಶವಾಣಿ ಚಿತ್ರದುರ್ಗ ಪ್ರಸಾರ ಭಾರತಿ ಅಂದರೆ ಭಾಳ ಖುಷಿ ಸರ್. ಎನಿ ಟೈಮ್ ಕೆಲವೊಂದು ಇದರಿಂದ ತಿಳ್ಕೊಂಡಿರೋವು ಭಾಳ ಇದಾವೆ ಸರ್. ಅವನ್ನ ಅಳವಡಿಸ್ಕೊಂಡು ನಾವು ಬದುಕ್ತಿದೀವಿ ಅನ್ನೋದ್ರೆ ಆಕಾಶವಾಣಿಯಿಂದಲೇ
1: ಸರ್. ರೇಷ್ಮೆ ಮನೆಯಲ್ಲಿ ಯಾವಾಗಲೂ ರೇಡಿಯೋ ಇರುತ್ತಾ?
0: ರೇಡಿಯೋ ಇರುತ್ತೆ ಸರ್. ರೇಷ್ಮೆ ಮನೆಯಲ್ಲಿ ತಿರುಗಾ ಗುರುರಾಜ್ ಕರ್ಜಿಗೂ ಕೇಳ್ತಿರ್ತೀವಿ. ಇಲ್ಲಿ ಒಟ್ಟಿಗೆ ಬರೋಂಥ ಒಟ್ಟಿಗೆ ಏನಾದರೂ ಜೀವನದ ಮೌಲ್ಯಗಳೇ ಆಕಾಶವಾಣಿಯಲ್ಲಿ ಭಾಳ ಬರ್ತವೆ ಸರ್.
1: ಅಲ್ಲಿ ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ರೆ?
0: ಒಂದು 10 ವರ್ಷದ 15 ವರ್ಷ ಸೆಟ್ಟಿ ನಮಗೆ ಬುದ್ಧಿ ಬಂದಟ್ಟೆ ಅವು ಯೂಟ್ಯೂಬು ಅಂಥವೆಲ್ಲ ನೋಡೋ ಬದಲು ಆಕಾಶವಾಣಿಯಲ್ಲಿ ಆರಾಮಾಗಿ ಒಳ್ಳೆ ಮನಸ್ಸಿಗೆ ತಂಪಾದವು ಗೀತೆಗಳಾದ ಭಜನೆಗಳು ಪದಗಳಾಗಲಿ, ತಿರ್ಗಾ ಭಕ್ತಿ ಗೀತೆಗಳಾಗಲಿ, ಗ್ರಾಮೀಣ ಪ್ರದೇಶದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನೆಲ್ಲ ವಿಚಾರ ತಿಳಿಸ್ತಾರೆ ಸರ್.
1: ಈಗ ರೇಡಿಯೋ ಕೇಳೋದ್ರಿಂದ ನಿಮ್ಮ ಕೃಷಿ ಬದುಕಿಗೆ ಏನಾದರೂ ಅನುಕೂಲ ಆಗಿದೆಯಾ?
0: ಹ್ಞೂ ಸರ್, ಬೇಜಾನ್ ತಿಳ್ಕೊಂಡಿದ್ದೀನಿ. ತಿರ್ಗಾ ಹೆಂಗೆ ನಡವಳಿಕೆಯಲ್ಲಿ ಜೀವನದಾಗ ಹೆಂಗೆ ಬದುಕಬೇಕು ಅನ್ನೋದನ್ನ ಅನುಸರಿಸ್ಕೊಂಡು ಮಾಡ್ತಿದ್ದೆ ಸರ್.
1: ಮಾಡ್ತಾಯಿದ್ರು. ಹಾಗಿದ್ರೆ ತಿಪ್ಪೇಸ್ವಾಮಿ

0: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಈ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ?
1: ತಿರ್ಗಾ ನಮ್ಮ ಧರ್ಮಪತ್ನಿಯರು ಭಾಳ ಸಹಕಾರ ಕೊಡ್ತಾರೆ ಸರ್. ಅವ್ರು ನಾವಿಲ್ದಾಗ ಅವ್ರು ಅಡ್ಜಸ್ಟ್ ಆಗ್ತಾರೆ, ಅವ್ರು ಇಲ್ದಾಗ ನಾವು ಅಡ್ಜಸ್ಟ್ ಆಗ್ತೀವಿ, ನಮ್ಮ ಮಕ್ಕಳನ್ನು ಮಾಡ್ತಾರೆ ಸರ್. ಸಮಯ ಸಿಕ್ಕಾಗ ಅವ್ರಿಗೂ ಕೃಷಿ ಬದುಕು ಏನನ್ನೋದು ನಮ್ಮ ತೋಟ ಅನ್ನೋದು ಗೊತ್ತಿಲ್ಲದೆ ಎಷ್ಟೋ ಜನ ಇದ್ದಾರೆ ಸುಡೋರು, ನಮ್ಮ ಮಕ್ಕಳನ್ನೆಲ್ಲ ಬಂದು ಮಾಡ್ತಾರೆ ಸರ್.
0: ಮಾಡ್ತಾರೆ. ಮಕ್ಕಳನ್ನ ಏನಾದ್ರೆ ಕೃಷಿ ಬದುಕ್ತಾರ ಉದ್ದೇಶ ಇದೆ?
1: ಇಲ್ಲ ಸರ್, ಮುಂದೆ ಅವರು ಈಗ ಎಸ್ಎಲ್ಸಿ ಓದ್ತಾರೆ, ಮುಂದೆ ಅವರು ಒಳ್ಳೆ ಓದಿ ಏನಾನ ಒಂದು ಸ್ಥಾನಕ್ಕೆ ಹೋಗ್ಲಿ ಅಂತ ಆಸೆ ಪಡ್ತೀವಿ. ಆಗ ಅಕಸ್ಮಾತ್ ಆಗ್ಲಿ ಅಂತ ಅಂದ್ಮೇಲೆ ಕೃಷಿ ಬದುಕೆ ಮಾಡ್ಕೊಂಡಿರ್ತಾರೆ.
0: ಈ ಕಾರ್ಯಕ್ರಮ ಕೇಳಂತಾರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ತಿಪ್ಪಸ್ವಾಮಿ?
1: ಸರ್, ನಮ್ಮ ದೂರವಾಣಿ ಸಂಪರ್ಕದಲ್ಲಿ ನನ್ನ ಮೊಬೈಲ್ ನಂಬರ್ಗೆ 9686854155 ಸರ್, ಯಾವಾಗಲೂ ಇರ್ತೀನಿ. ಅದಕ್ಕೆ ನಂಬರಿಗೆ ಫೋನ್ ಮಾಡಿದ್ರೆ ಸಿಗ್ತೀನಿ ಸರ್.
0: ಸಿಗ್ತೀರಾ? ರೈತ ಬಂದವರೇ, ಮಿರಸಬಳ್ಳಿಯ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9686854155. ಬಹಳ ಸಂತೋಷ ತಿಪ್ಪೇಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಧನ್ಯವಾದ ಸರ್. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಟೋಟಲ್ ಪ್ರಸಾರ ಭಾರತಿ ಏನೈತೆ ನಮ್ಮ ಭಾರತ ಸರ್ಕಾರ ನಡೆಸಿಕೊಡ್ತಿರೋದ್ರಿಂದ ಕೃಷಿ ಮಾಹಿತಿಗಳು ಹೆಚ್ಚಿನದಾಗಿ ಕೇಳ್ರಿ, ಗೊತ್ತಿರೋರಿಗೆ ಹೇಳ್ರಿ, ನಮಗೂ ತಿಳಿಸ್ರಿ. ಯಾಕಂದ್ರೆ ನಾನೇ ಬುದ್ಧಿವಂತ ಅಂತ ಹೇಳ್ಬಿಡ್ರಿ. ಈ ಥರ ಆಕಾಶವಾಣಿ ಕೇಂದ್ರಗಳು ಇರೋದ್ರಿಂದ ಪ್ರತಿಯೊಬ್ಬರು ರಾಜ್ಯದಲ್ಲಿ ರೈತರು ಕಾಂಟ್ಯಾಕ್ಟ್ ಆಗಿದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು, ಉತ್ತಮವಾಗಿ ಬೆಳೆ ಬೆಳಿಬೋದು. ಒಟ್ಟಿಗೆಲ್ಲ ರೈತ ಬಾಂಧವರು ಖುಷಿಯಾಗಿರ್ಬೇಕು, ದೇವ್ರ ಹೃದಯದಿಂದ ಒಳ್ಳೆ ಬೆಳೆ ಬೆಳೆದು ಆರ್ಥಿಕವಾಗಿ ಪ್ರಬಲ ಆಗಲಿ ಅಂತ ಆಶಿಸ್ತೇನೆ.
0: ಧನ್ಯವಾದಗಳು ತಿಪ್ಪೇಸ್ವಾಮಿ.
1: ನಮಗೂ ಧನ್ಯವಾದ.
2: ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ರೈತರಿಗೆ ಸಲಹೆ.
3: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕರು ಜಗದೀಶ್ ಗೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ, ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಮೀನು ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಮತ್ತು ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಹೇಗೆ ನಾವು ಸ್ಟಾಕ್ ಮಾಡ್ತೀವಿ ನೀರಿನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸ್ಪಾನ್ ಮರಿಗಳನ್ನು ಅವುಗಳ ಉತ್ಪಾದನಾ ಕೇಂದ್ರದಿಂದ, ಅಂದರೆ ನಾವು ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ BRP ಅಂತ ಏನಿದೆಯಲ್ಲ ಭದ್ರಾವತಿಯಲ್ಲಿ, ಆ ಕೇಂದ್ರದಿಂದ ಗಾಳಿ ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ತದನಂತರ ಸುಮಾರು 10 ನಿಮಿಷಗಳ ಕಾಲ ತೇಲಲು ಬಿಡಬೇಕು. ಅಂದರೆ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತಂದುಬಿಟ್ಟು ಆ ನೀರಿನಲ್ಲಿ ನಾವು ಯಾವ ಕೆರೆಗೆ ನೀವು ಬಿಡಬೇಕು ಅಂತಿದ್ದೀರೋ ಆ ಕೆರೆಯಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ತೇಲಲು ಬಿಡಬೇಕು. ಒಂದು 10-15 ನಿಮಿಷ ತೇಲಲು ಬಿಡಬೇಕು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರುವ ಮೀನು ಮರಿಗಳನ್ನು ನಿಧಾನವಾಗಿ ಪಾಲನಾ ಕೊಳಗಳಿಗೆ ಬಿಡುವುದು ಸರಿಯಾದ ಒಂದು ಕ್ರಮ. ಇದು ಒಂದು ಪ್ರೊಸೀಜರ್ ಅದು, ಏಕೆಂದರೆ ಆ ಟೆಂಪರೇಚರು ಉಷ್ಣಾಂಶ ಅಡ್ಜಸ್ಟ್ ಆಗುತ್ತೆ. ಎರಡು, ಈ ವಿಧಾನದಿಂದ ಮೀನು ಮರಿಗಳು ನೀರಿನ ಉಷ್ಣಾಂಶದ ಏರುಪೇರುಗಳಿಗೆ ಒಗ್ಗಿಕೊಳ್ಳಲು ಆರಂಭಿಸುತ್ತವೆ. ಇಲ್ಲವಾದಲ್ಲಿ ಸ್ಪಾನ್ ಮರಿಗಳು ವಿಪತ್ತಿಗೆ ತುತ್ತಾಗುವ ಸಂಭವ ಉಂಟಾಗುತ್ತೆ, ಅಂದರೆ ಮೊರ್ಟಾಲಿಟಿ ಜಾಸ್ತಿಯಾಗಿ ಕಂಡುಬರುತ್ತದೆ. 1 ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 40-50 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ಬಿತ್ತಬಹುದು. ಅಂದರೆ ನೀವು BRPಯಿಂದ ಏನು ತರ್ತಿರೋ ಆ ನಂಬರು 40-50 ಲಕ್ಷ 1 ಹೆಕ್ಟೇರಿಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ಅಂದರೆ 1 ಎಕರೆಗೆ 20-25 ಲಕ್ಷದವರೆಗೂ ನೀವು ಸ್ಟಾಕ್ ಮಾಡ್ಕೋಬಹುದು. ಇದು ಒಂದು ನಮ್ಮದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಅಂದರೆ 1 ಮೀಟರ್ ಸ್ಕ್ವೇರ್ಗೆ 400-500 ಸ್ಪಾನ್ ಮರಿಗಳು. ಸ್ಪಾನ್ ಅಂತಂದರೆ ಒಂದು 0.5 ಸೆಂಟಿಮೀಟರ್ ಸೈಜಲ್ಲಿ ಇರ್ತವೆ. ಸೊ ಈ ಥರದ ಮರಿಗಳನ್ನು 20-25 ಲಕ್ಷ 1 ಎಕರೆಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ನಂತರ ಸ್ಪಾನ್ ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬಹುದು, ನೈಸರ್ಗಿಕ ಆಹಾರದ ಜೊತೆಗೆ ಅಂದರೆ ನ್ಯಾಚುರಲ್ ಆಹಾರ ಏನು ಬರುತ್ತೋ ಕೆರೆಗಳಲ್ಲಿ ಕೊಳಗಳಲ್ಲಿ, ಅದರಲ್ಲಿ 2 ತರಹದ ನೈಸರ್ಗಿಕ ಆಹಾರಗಳು ಬರುತ್ತೆ, ಒಂದು ಫೈಟೋಪ್ಲಾಂಕ್ಟನ್, ಇನ್ನೊಂದು ಝೂಪ್ಲಾಂಕ್ಟನ್. ನೈಸರ್ಗಿಕದ ಆಹಾರದ ಜೊತೆಗೆ ಇದರ ಜೊತೆಗೆ ಮೀನು ಮರಿಗಳ ಶೀಘ್ರ ಬೆಳವಣಿಗೆ, ಫಾಸ್ಟ್ ಡೆವಲಪ್ಮೆಂಟ್ಗೆ ಶೇಂಗಾ ಹಿಂಡಿಯ ಹಾಲನ್ನು ದಿನಕ್ಕೆ 3 ಬಾರಿಯಂತೆ 1-2 ದಿನ ಆಹಾರವಾಗಿ ನೀಡಬೇಕು. ನಂತರ ಅಕ್ಕಿ ತೋಳನ್ನು 1:1 ಅಂದರೆ 500 ಗ್ರಾಮ್ ಶೇಂಗಾ ಹಿಂಡಿ ಆದರೆ 500 ಗ್ರಾಮ್ ಅಕ್ಕಿ ತೋಳನ್ನು 1:1 ಪ್ರಮಾಣದಲ್ಲಿ ನೆನೆಸಿ ಪ್ರತಿದಿನ ಮೀನು ಮರಗಳಿಗೆ 100, 200 ಮತ್ತು 400 ಕ್ರಮವಾಗಿ ಫಸ್ಟ್ 5 ಡೇಸ್, ಸೆಕೆಂಡ್ 5 ಡೇಸ್, ದೆನ್ 3rd 5 ಡೇಸ್ ಈ ಥರ ನೀವು ಕೊಡ್ತಾ ಹೋಗಬೇಕಾದ. ಗುಣಾತ್ಮಕ ಆಹಾರ ತಯಾರಿಸಲು ವಿವಿಧ ಆಹಾರ ಪದಾರ್ಥಗಳನ್ನು ಸಹ ನೀವು ಉಪಯೋಗಿಸ್ಬೋದು. ವಿವಿಧ ಆಹಾರ ಪದಾರ್ಥಗಳಾದ ಮೀನಿನ ಹುಡಿ ಅಂದರೆ ಫಿಶ್ ಮೀಲ್ ಅಂತ ಹೇಳ್ತೀವಿ ಅದು, ಮತ್ತು ಸೋಯಾಬೀನ್ ಮೀಲು, ರಾಗಿ ಹಿಟ್ಟು ಮುಂತಾದ ಪದಾರ್ಥಗಳನ್ನು ನಿಗದಿತ ಅನುಪಾತದಲ್ಲಿ ಬೆರೆಸಿ, ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ನೀವು ಬೆರೆಸಿ ನೀವು ಮೀನು ಮರಿಗಳಿಗೆ ಆಹಾರವಾಗಿ ಕೊಡಬಹುದು. ಅದಲ್ಲದೆ ಲವಣಾಂಶ ಮತ್ತು ಜೀವಸತ್ವಗಳನ್ನು ಸಹ ಬೆರೆಸಿ ತಯಾರಿಸಿದ ಕೃತಕ ಆಹಾರವನ್ನು ಸಹ ಸ್ಪಾನ್ ಮರಿಗಳಿಗೆ ದಿನನಿತ್ಯ ಒದಗಿಸಬಹುದು. ಈ ಆಹಾರದಲ್ಲಿ ಅಂದರೆ ನೀವೆಲ್ಲ ಈ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಏನು ಮಿಕ್ಸ್ ಮಾಡಿ ಕೊಡ್ತಿರಲ್ಲ ಆಹಾರದಲ್ಲಿ 35-40% ಪ್ರೋಟೀನ್ ಇರುತ್ತದೆ. ಸೊ 35-40% ಪ್ರೋಟೀನ್ ಇದ್ದರೆ ಒಳ್ಳೆಯ ಬೆಳವಣಿಗೆ ಬರುತ್ತೆ, ಒಳ್ಳೆಯ ಸರ್ವೈವಿಲಿಟಿ ಸಹ ಬರುತ್ತೆ. ಈ ಆಹಾರದ ಬಳಕೆಯಿಂದ ಮೀನು ಮರಿಗಳ ಸದೃಢ ಬೆಳವಣಿಗೆ ಮತ್ತು ಹೆಚ್ಚಿನ ಬದುಕುವಿಕೆಯನ್ನು ಕಂಡುಕೊಳ್ಳಲಾಗುತ್ತದೆ. ಅತಿ ಹೆಚ್ಚು ಮಾಹಿತಿ ಬೇಕಾದರೆ

0: ನಮ್ಮ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ, ಇದೀಗ ಹವಾಮಾನ ವರದಿ. ರಾಜ್ಯದ ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡದ ಅಂಕೋಲಾ,

ಕೊಟ್ಟಿಗೆಹಾರ, ಪೊನ್ನಂಪೇಟೆ, ಸಿದ್ದಾಪುರ, ಇಲ್ಲಿ ತಲಾ 3 ಸೆಂಟಿಮೀಟರ್. ಧರ್ಮಸ್ಥಳ, ಗೋಕರ್ಣ, ಕುಂದಾಪುರ, ಪುತ್ತೂರು, ಶೃಂಗೇರಿ, ಇಲ್ಲಿ ತಲಾ 2 ಸೆಂಟಿಮೀಟರ್. ಹುಂಚದಕಟ್ಟೆ, ಜೈಪುರ, ಕುಣಿಗಲ್, ಇಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆಯಾದ ವರದಿಯಾಗಿದೆ. ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಜನಪದ ಗೀತೆ.

ಜನಪದ ಗೀತೆ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳಿನ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಕ್ತವಾದ ಸಲಹೆಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಾಮಾಜಿಕ ಮತ್ತು ಉಪವಿಜ್ಞಾನಿಗಳ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಹವಾಮಾನ ವರದಿ, ಜನಪದ ಗೀತೆಗಳನ್ನು ಕೇಳಬಹುದು.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ವೇಳೆ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವ ಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3ನೇ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟೀಯ ಕಡಲ

0: ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟಬಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್ ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು, ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001 ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1941 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011 ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷಾರಾಣಿ ಬರುವ ಅವರನ್ನು 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು

0: ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ದ 21-13 ಅಂತರದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಆಮ್ಸಾ ಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟೆಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವೀರ್ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ಸಮಯ 7:45. ಇದೀಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿದೆ ಜಬ್ ತಕ್ ಹೈ ಜಾನ್ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ನೀತಿ ಮೋಹನ್. ಗುಲ್ಜರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಹಿಂದಿ ಚಿತ್ರಗೀತೆಗಳನ್ನ. ಎಫ್ಎಂ ಸಮಯ 7:50. ಪ್ರಿಯ ಕೇಳುವರು ಗಮನಿಸಿ, ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆಯ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವ ಆಸೆ ನಿಮಗೆ? ಹಾಗಿದ್ರೆ ಒಂದು ಸಂದೇಶ ನಮಗೆ, ಯಾವ ಚಿತ್ರದ ಗೀತೆ, ಯಾವ ಗೀತೆ, ಎಲ್ಲಿಂದ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ಮೊದಲಿಗೆ ಸಂದೇಶ ಕಳಿಸಿ, ಆನಂತರ ಚಿತ್ರದ ಹೆಸರು, ನಿಮ್ಮ ಹೆಸರು ಹಾಗೂ ನಿಮ್ಮ ಸ್ನೇಹಿತರ ಹೆಸರನ್ನು ಬರೆದು ನಮಗೆ ಸಂದೇಶಗಳನ್ನು ಕಳಿಸ್ತಾ ಇರಿ. 8 ಗಂಟೆಯಿಂದ ಸಂದೇಶಗಳನ್ನು ಕಳಿಸಬಹುದು. ಸಂದೇಶಗಳನ್ನು ಕಳಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640233. ತಪ್ಪದೆ ಕೇಳಿ. ಇನ್ನು ಮುಂದೆ 8 ಗಂಟೆಗೆ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆಯ ಚಿತ್ರಗೀತೆ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಮುಂದೆ ರೈಸ್ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಮತ್ತು ಹರ್ಷದೀಪ್ ಕೌರ್.

ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆ ಹಾಡಿದ್ದಾರೆ ರೂಪ್ ಕುಮಾರ್ ರಾಥೋಡ್. ಗೀತೆ ಸಾಹಿತ್ಯ ಜೈದೀಪ್ ಶಾನ್ವಿ, ಸಂಗೀತ ನೀಡಿದ್ದಾರೆ ಸಲೀಂ ಸುಲೈಮಾನ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ. ಪ್ರೇಕ್ಷಕರುಗಳೇ, ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ನೀವು ಇನ್ನು ಮುಂದೆ ಸಂದೇಶಗಳನ್ನು ಕಳಿಸಬಹುದು. ಯಾವ ಚಿತ್ರದ ಗೀತೆ ಯಾಕಾಗಿ ಇಷ್ಟ ಆಗುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಸಂದೇಶಗಳನ್ನು ನಿಮ್ಮ ಊರಿನ ಹೆಸರು ಅಥವಾ ನಿಮ್ಮ ನಗರದ ಹೆಸರನ್ನು ತಪ್ಪದೆ ನಮೂದಿಸಿ, ನಿಮ್ಮ ಹೆಸರನ್ನು ನಮೂದಿಸಿ ನಮಗೆ ಸಂದೇಶಗಳನ್ನು ಕಳುಹಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864073. ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9448640273. ಕೇಳುವರೆ, ಕಾರ್ಯಕ್ರಮದ ಆರಂಭದ ಸಂದೇಶವನ್ನು ನೋಡ್ತಾ ಇದ್ದೇನೆ. ಯಾವ ಚಿತ್ರದ ಗೀತೆಗಾಗಿ ಆರಂಭದ ಸಂದೇಶ ಇದೆ ಅಂತ ನೋಡೋದಾದರೆ, ಚಿತ್ರದುರ್ಗ ನಗರದಲ್ಲಿ ನಮ್ಮ ನಗರದಲ್ಲಿ ರೇಡಿಯೋವನ್ನು ಕೇಳ್ತಾ ಇದ್ದಾರೆ ಮೀರಾ ನಾಡಿಗ್. ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಸರ್ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ವಾಟ್ಸಪ್ ಸಂದೇಶದ ಮೂಲಕ ನಾನು ಕೇಳಲು ಇಷ್ಟಪಡುವಂಥ ಗೀತೆ, ನೀ ಬರೆದ ಕಾದಂಬರಿ ವಿಷ್ಣುವರ್ಧನ್ ಹಾಗೂ ಭವ್ಯ ಅಭಿನಯದ ಸುಂದರ ಚಲನಚಿತ್ರ ಇದು. ಹಾಗಾಗಿ ಈ ಗೀತೆಗೆ ಧ್ವನಿ ನೀಡಿರುವಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂಥ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಈ ಗೀತೆನ ಯಾವಾಗಲೂ ಕೇಳಬೇಕು ಅನಿಸುತ್ತೆ, ಹಾಗಾಗಿ ಪ್ರಸಾರಿಸಿ ಅಂತ ಹೇಳಿದ್ದಾರೆ, ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾಗಿ ಅವರ ಮೆಚ್ಚಿನ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಸಂದೇಶಗಳನ್ನು ಕಳಿಸ್ತಾ ಇರಿ, ಕೇಳ್ತಾ ಇರಿ. ಇದು 102.6 ಮೆಗಾಹರ್ಟ್ಸ್, ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ.

ಸಾಂಗ್ಗಳು ಯಾವಾಗಲೂ ಕೇಳ್ಬೇಕನ್ಸ್ತಾ ಇರುತ್ತೆ. ಎಷ್ಟೋ ಸಲ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳ್ಬೇಕನ್ಸುತ್ತೆ ರೇಡಿಯೋದಲ್ಲಿ. ನಮ್ಮ ಸಂದೇಶಗಳನ್ನು ನೋಡೋದಾದ್ರೆ ಜಗಳೂರು ತಾಲೂಕ್ ಕಮಂಡಲಗೊಂದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಕೆ ಎಂ ಕೃಷ್ಣ ಮತ್ತು ಮಾದಪ್ಪ. ಮಿಡಿದ ಶ್ರುತಿ ಚಿತ್ರದ ಮಿಡಿದ ಹೃದಯಗಳು ಚಿತ್ರದಿಂದ ಆಯ್ದ ಚಂದನ ಚಂದನದಿಂದ ಈ ಹಾಡನ್ನು ಪ್ರಸಾರ ಮಾಡಿ ತುಂಬ ವರ್ಷಗಳಿಂದ ರೇಡಿಯೋ ಕೇಳ್ತಾ ಇದ್ದೀನಿ, ಗೀತೆನ ಕೇಳಬೇಕನ್ನಿಸ್ತಾ ಇರುತ್ತೆ ಮತ್ತೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಏಕೆ ತಡ ಇಲ್ಲದೆ ನಿಮ್ಮ ಗೀತೆ ಇದೀಗ

ಶ್ರೋತೃಗಳ ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9444640273. ವ್ಯಾಟ್ಸಪ್ ಸಂಖ್ಯೆ ನಮ್ಮ ತೊಗೆ ಗಮನಿಸಿ 9448640273. ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ FM ನಿಂದ ಜನರಂಜನಿ ವ್ಯಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಎಫ್ ಎಂ. ಸಮಯ 8:12 ಜನರಂಜನೆ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಸಂದೇಶಗಳು ಬರ್ತಾ ಇವೆ. ಸಂದೇಶಗಳನ್ನ ಕಳಿಸ್ತಾ ಇದ್ರೆ ಸಂದೇಶಗಳನ್ನ ಕಳಿಸ್ತಾ ಇರಿ 9448464

02-7273 ಈ ಸಂಖ್ಯೆಗೆ ಸಂದೇಶಗಳನ್ನ ಕಳಿಸ್ತಾ ಇರಿ. ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಜನರಂಜನೆ ಕಾರ್ಯಕ್ರಮವನ್ನ ಅಂತ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಚಳ್ಳಕೆರೆ ತಾಲೂಕು ಅಬ್ಬೇನಹಳ್ಳಿಯಿಂದ ನವೀನ್ ಕುಮಾರ್, ನಂದಿನಿ, ಜಯಲಕ್ಷ್ಮಿ, ಸುಪುತ್ರ ಬಾಬು, ಹಳ್ಳಿರಂಬೆ ಬೆಳ್ಳಿಬೊಂಬೆ ಚಿತ್ರದ ಒಂದು ಮಧುರವಾದ ಗೀತೆ ರಾಮ ಎನ್ನಲೇನು ಈ ಗೀತೆಯನ್ನು ಪ್ರಸಾರಿಸಿ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮ ಕೋರಿಕೆಯಂತೆ ಇದೀಗ ನಿಮ್ಮ ಮೆಚ್ಚಿನ ಈ ಹಾಡು

ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ನಾನು 2ನೇ ತರಗತಿಯಿಂದನೂ ಎಫ್ ಎಂ ಕೇಳ್ತಾ ಇದ್ದೇನೆ. ಟೋಟಲ್ 23 ವರ್ಷ ಆಯಿತು ಕೇಳ್ತಾ ಇದ್ದೇನೆ. ಅದರಲ್ಲೂ ಸಂಜೆ ಜನಪದ ಕಾರ್ಯಕ್ರಮಕ್ಕೆ ನಮ್ಮ ತಾಯಿ ಕಾದು ಕುಳಿತುಕೊಂಡು ಕೇಳ್ತಾ ಇರ್ತಾರೆ. ಈಗ ನಮಗೆ ನೀನೇ ನೀನೇ ಆಕಾಶ್ ಚಿತ್ರದ ಗೀತೆಯನ್ನು ಪ್ಲೀಸ್ ಪ್ಲೀಸ್ ಪ್ರಸಾರ ಮಾಡಿ ಅಂತ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಕೆ ಎನ್ ಹಳ್ಳಿ ಮಹಾಂತೇಶ್, ನಿಮಗೋಸ್ಕರ ಈ ಹಾಡು. ಆಕಾಶ್ ಚಿತ್ರದ ಗೀತೆ ಗಾಯಕ ಕುನಾಲ್ ಗಾಂಜಾವಾಲಾ.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯಿಂದ ಜನರಂಜನಿ ವ್ಯಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆಯ ಚಿತ್ರಗೀತೆ ಕಾರ್ಯಕ್ರಮ. ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಎಂಎಸ್ ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದ ಕೊಡುಗೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ನಮಗೆ ಸಂದೇಶಗಳನ್ನ ಕಳಿಸಿದ್ದಾರೆ ಚಿತ್ರದುರ್ಗ ನಗರದ ಅಮೃತ ರಮೇಶ್ ಸಂದೇಶವನ್ನು ಕಳಿಸಿದ್ದಾರೆ ಬ್ರಹ್ಮಗಂಟು ಚಿತ್ರದಲ್ಲಿರುವ ಪ್ರತಿದಿನ ಪ್ರತಿ ಕ್ಷಣ ನೀನೇ ನನ್ನ ಮನದಲ್ಲಿ ಗೀತೆ ನಾವು ಪ್ಲೇ ಮಾಡಿ ಕೇಳ್ತಾ ಇದ್ದೇವೆ ನಾವು ಕೂಡ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ ನಿಮ್ಮ ಮೆಚ್ಚಿನ ಈ ಗೀತೆ

ಎಫ್ ಎಂ ಸಮಯ 8:27:45. ಶ್ರೋತೃಗಳ ಸಂದೇಶಗಳನ್ನ ಕಳಿಸ್ತಾ ಇರಿ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನ ಕೇಳುವುದಾದ್ರೆ ನೀವು ನಮಗೆ ಸಂದೇಶಗಳನ್ನ ಕಾರ್ಯಕ್ರಮನ ನ್ಯೂಸ್ ಆನ್ ಏರ್ ಆಪ್ ಅಥವಾ ರೇಡಿಯೋ ಟ್ರಾನ್ಸಿಸ್ಟರ್ ರೇಡಿಯೋ ಕೇಳ್ತಾ ಇದ್ರೆ ಒಂದು ಸಂದೇಶ ನಮಗೆ ನಿಮ್ಮ ಹೆಸರು ನಿಮ್ಮ ಊರಿನ ಹೆಸರು ತಪ್ಪದೆ ನಮೂದಿಸಿ ಅನಂತರ ನಮಗೆ ಸಂದೇಶಗಳನ್ನ ಕಳುಹಿಸಿ 9448640273 ಈ ಸಂಖ್ಯೆಗೆ. ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 9448640273. ಮಾನಸ ಕೋಟೆ ಸಂದೇಶವನ್ನು

ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ವಿಜಯಪುರ ಜಿಲ್ಲೆ ತಿಕೋಟ ಗ್ರಾಮದ ತಾಜಾಪುರ ತಾಲೂಕು ಗ್ರಾಮದ ತಿಕೋಟ ತಾಲೂಕ್ ಅಂತ ಹೇಳ್ತಿದ್ರೆ ತಾಜಾಪುರ ಗ್ರಾಮದ ಶಿವಶರಣ ಸವದಿ ಆನಂದ್ ಶಶಿಕುಮಾರ್ ಇಮಾಮ್ ಸಾಬ್ ಅಶೋಕ್ ನಮ್ಮೆಲ್ಲರಿಗೂ ಕೂಡ ನಮ್ಮ ಇಷ್ಟದ ಚಿಕ್ಕಜ್ಮಾಂಡ್ರು ಚಿತ್ರದ ನಮ್ಮೂರ ನ್ಯಾಯದೇವರು ಚಿತ್ರದ ಗೀತೆಯನ್ನು ಕೇಳಲಿಕ್ಕೆ ಇಷ್ಟ ಆಗುತ್ತೆ ದಯವಿಟ್ಟು ಪ್ರಸಾರ ಮಾಡಿ ಸರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಿಮ್ಮ ಮೆಚ್ಚಿನ ಗೀತೆ ಇದೀಗ

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾ ಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಜನರಂಜನೆ ನಿಮ್ಮ ಕೋರಿಕೆಯ ವಾಟ್ಸಪ್ ಆಧಾರಿತ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಎಫ್ ಎಂ ಸಮಯ 8 ಗಂಟೆ.

ವಾಟ್ಸಪ್ ಆಧಾರಿತ ಕೇಳು ಗರಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮಗೆ ಚಿತ್ರದುರ್ಗ ನಗರದಿಂದ ಮುನ್ಸಿಪಾಲ್ ಕಾಲೋನಿಯಿಂದ ಪ್ರಹ್ಲಾದ್, ದಿಶಾಂತ್, ಕಿಶನ್, ಕೀರ್ತಿ, ನಿಶ್ಚಿತ, ದೀಕ್ಷಾ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ನಂಬರ್ ಎಂಡಿಂಗ್ 561 ಇವರು ಕೂಡ ಸಂದೇಶವನ್ನು ಕಳಿಸಿದರು. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದರು. ಪೂಜಾ ಗೋಪನಹಳ್ಳಿಯಿಂದ, ಅದಿತಿ ಅಥರ್ವ, ಸೀಮಾ, ಮೋಹನ್ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ಯಲ್ಲದಗುಂಡಿ ಗ್ರಾಮದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ನಮಗೆ ಸಂದೇಶವನ್ನು ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಕೂಡ ಸಂದೇಶವನ್ನು ಕಳಿಸಿದರು. ಕಾರ್ಕಳದ ಅಮಣ್ಣಿ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ನಮಗೆ ಸಂದೇಶವನ್ನು ಕಳಿಸಿದ ಇನ್ನಿತರ ಕೇಳುಗರ ಹೆಸರುಗಳನ್ನು ನೋಡುವುದಾದರೆ, ಮಂಜುಳ ನರಸಿಂಹಮೂರ್ತಿ ದೊಣ್ಣೆಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಅನಂತರಾಜು ಹಿರಿಯೂರು ತಾಲೂಕು ಗೊರಲಡುಕಿನಿಂದ ಸಂದೇಶವನ್ನು ಕಳಿಸಿದರು. ನೇತ್ರ ನಟರಾಜ್, ರಮ್ಯಾ, ದರ್ಶನ್, ಶ್ರೇಯಸ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರು. ನಾವು ಕೂಡ ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ ಅಂತ ಧನ್ಯವಾದಗಳು ತಮ್ಮ ಸಂದೇಶಕ್ಕೇನು. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ ನಮ್ಮ ಕೇಳುಗರು ಸುರೇಶ್ ಭಟ್ ಇವರು ಕೂಡ ಸಂದೇಶವನ್ನು ಕಳಿಸಿದರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಪ್ರಕಾಶ್ ಸಿ ಕೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದರು. ರಾಧಿಕಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರು. ಇನ್ನು ನಮಗೆ ಸಂದೇಶವನ್ನು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಕಳಿಸಿದರು. ವೈಶಾಲಿ ಸೂರಮ್ಮನಹಳ್ಳಿಯಿಂದ ಗಾಯತ್ರಿ ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರು. ಇನ್ನು ನಮಗೆ ಸಂದೇಶವನ್ನು ಕಳಿಸಿದ ಒನ್ನೂರಲ್ಲಿ ವಾಸಿಂ ಜಗಳೂರು ತಾಲೂಕು ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿದರು. ಅಗರಿಬೊಮ್ಮನಹಳ್ಳಿ ತಾಲೂಕು ಇಲ್ಲಿಂದ ಸಂದೇಶವನ್ನು ಸುಭಾನ್ ಕೋರಿ ಅವರು ಕೂಡ ಸಂದೇಶವನ್ನು ಕಳಿಸಿದರು. ವಾಣಿ ಸತೀಶ್ ಚಿತ್ರದುರ್ಗದಿಂದ ಸಂದೇಶವನ್ನು, ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಕೂಡ ಸಂದೇಶವನ್ನು ಕಳಿಸಿದರು. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡಗುಳಾರ್ತಿಯಿಂದ, ಎಚ್ ಸತೀಶ್ ಕುಮಾರ್ ಕೂಡ ಸಂದೇಶವನ್ನು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರು. ಮಹೇಶ್ ಹೊಸೂರಿಂದ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಹಾಗೆ ಕಳಿಸಿದ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ ಸಂದೇಶವನ್ನು ಕಳಿಸಿದರು. ನಳಿನಿ ಸತೀಶ್ ಚಿತ್ರದುರ್ಗ ಸಂಗಮೇಶ್ವರ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದರು. ಹೀಗೆ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶಗಳು ಹಲವಾರು ಬಂದಿದ್ವು. ಇನ್ನು ಕಾರ್ಯಕ್ರಮದ ಕೊನೆಯ ಹಾಡು, ಚಳ್ಳಕೆರೆ ನಗರದ ರಾಜಬೀದಿ ಅಂತ ಹೇಳ್ತಾ ಇದ್ದಾರೆ, ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆಯಿಂದ ವಾಣಿ, ಶಾಂತ್ ಕುಮಾರ್, ಸೃಜನ್, ಸಾರಿಕಾ ಇವರ ಮೆಚ್ಚಿನ ಹಾಡು ಯಾರಿವನು ಚಿತ್ರದ ಈ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ಗೀತೆ ಇದು. ಸಾಹಿತ್ಯ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 8:45 ಇದೀಗ ವಚನಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ನಿಂದ ವಚನಗಳನ್ನ ಕೇಳುತ್ತಿರುವಿರಿ. ಎಫ್ಎಂ ಸಮಯ 8:50. ವಚನಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸತ್ತಿಗೆ ಕಾಯಕದ ಮಾರಯ್ಯ ಅವರ ವಚನ ಹಾಡಿದ್ದಾರೆ ಶ್ರೀರಕ್ಷಾ ಅರವಿಂದ್.

ಇದುವರೆಗೆ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 9:30. ಇದೀಗ ಮಿಕ್ಸ್ ಕನ್ನಡ ಫಿಲ್ಮ್ ಸಾಂಗ್ಸ್.

ಇದುವರೆಗೆ ನನಗೆ ನೀನು ನಿನಗೆ ನಾನು ಚಿತ್ರದ ಹಾಡನ್ನ ಕೇಳಿದಿರಿ. ಈ ಗೀತೆಯನ್ನ ಹಾಡಿದವರು ಮಧು ಬಾಲಕೃಷ್ಣ. ಕನಕದಾಸರ ಈ ಕೀರ್ತನೆಯನ್ನ ಚಿತ್ರ ಸಂಗೀತ ಕೆಳಬಡಿಸಿದವರು ಪ್ರವೀಣ್ ಡಿ ರಾವ್. ಚಿತ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವ ಲಾಲಿ ಚಿತ್ರದ ಗೀತೆ ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಮಿಕ್ಸ್ಡ್ ಕನ್ನಡ ಫಿಲ್ಮ್ಸ್ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿರುವ ಪ್ರೀತ್ಸೆ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಸುತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಘಂಟಸಾಲ ಮತ್ತು ಪಿ ಸುಶೀಲ ಅವರೇಗಳ ಧ್ವನಿಗಳಲ್ಲಿರುವ ವೀರಕೇಸರಿ ಚಿತ್ರದ ಹಾಡನ್ನ ಕೇಳುತ್ತಿರುವಿರಿ. ಕುರ ಸೀತಾರಾಮ ಶಾಸ್ತ್ರಿ ಬರೆದ ಗೀತೆಗೆ ಘಂಟಸಾಲ ಅವರ ಸಂಗೀತ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು, ಬಳಿಕ 10:30 ನಿಮಿಷದಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ.

0: ಇದೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ
1: ಆಕಾಶವಾಣಿ ಚಿತ್ರದುರ್ಗ ಇದುವರೆಗೆ ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:19. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಮುಂಜಾನೆ 6 ಗಂಟೆಗೆ ಆರಂಭವಾಗುವುದು. ನಮಸ್ಕಾರ. ಜೈ ಹಿಂದ್.